ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಇಂದು 1948ನೇ ಶಕವರ್ಷ, ಶ್ರಾವಣ ಮಾಸದ 26ನೇ ದಿನ, ಅಂದರೆ 2026ನೇ ಇಸ್ವಿ ಆಗಸ್ಟ್ ತಿಂಗಳ 17ನೇ ತಾರೀಕು ಸೋಮವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಈಗ ಆರಂಭಿಸುತ್ತಿದ್ದೇವೆ. ಸಮಯ 5:58:35. ಆತ್ಮೀಯ ಕೇಳುಗರಿಗೆಲ್ಲ ಲತಾ ಕೇಟಿ ಮಾಡುವ ನಮಸ್ಕಾರಗಳು. ಈ ದಿನದ ಕಾರ್ಯಕ್ರಮಗಳಿಗೆ ಪ್ರೀತಿಯ ಸ್ವಾಗತ.

0: ಇದು ವಿದ್ಯಾರ್ಥಿ ಆಕಾಶವಾಣಿ ಕನ್ನಡ 107.9 ಎಫ್ಎಂ. ಸಮಯ ಆಗ್ತದೆ ಇನ್ನೇನು 6:01. ಈಗ ಕೇಳಿ ಸುದ್ದಿ ಮುಖ್ಯಾಂಶಗಳು.
1: ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಇಂದು ನವದೆಹಲಿಯಲ್ಲಿ ರಾಷ್ಟೀಯ ಅನುಭವ ಪ್ರಶಸ್ತಿ 2026 ಪ್ರದಾನ ಮಾಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಪಿಂಚಣಿ ಮಿತ್ರ ಕೈಪಡಿ ಹಾಗೂ ರಾಷ್ಟ್ರವ್ಯಾಪಿ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಡಿಎಲ್ಸಿ ಅಭಿಯಾನ 5 ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ ನೇಪಾಳದ ಅಧಿಕೃತ ಭೇಟಿಯಲ್ಲಿದ್ದು ಇಂದು ತೊಂಡಿಖೇಲ್ನ ಸೇನಾ ಮಂಟಪಕ್ಕೆ ಭೇಟಿ ನೀಡಲಿದ್ದಾರೆ. ನೇಪಾಳಿ ಸೇನಾ ಪ್ರಧಾನ ಕಚೇರಿಯಲ್ಲಿ ಗೌರವ ವಂದನೆ ಸ್ವೀಕರಿಸಲಿದ್ದಾರೆ. ನಂತರ ಅವರು ನೇಪಾಳಿ ಸೇನಾ ಮುಖ್ಯಸ್ಥರೊಂದಿಗೆ ಸಂವಾದ ನಡೆಸಲಿದ್ದು ನೇಪಾಳಿ ಸೇನೆಯ ಮಿಲಿಟರಿ ಕಾರ್ಯಾಚರಣೆಗಳ ಮಹಾನಿರ್ದೇಶಕರಿಂದ ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ಆಂಧ್ರಪ್ರದೇಶದ ಗುಂಟೂರಿನಲ್ಲಿ ಸರ್ಕಾರಿ ಪ್ರಾದೇಶಿಕ ಗ್ರಂಥಾಲಯಕ್ಕೆ ಸುಮಾರು 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಧುನಿಕ ಕಟ್ಟಡ ನಿರ್ಮಿಸಲಾಗುವುದು ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಮತ್ತು ಸಂವಹನ ಖಾತೆ ರಾಜ್ಯ ಸಚಿವ ಡಾ ಪೆಮ್ಮಸಾನಿ ಚಂದ್ರಶೇಖರ್ ತಿಳಿಸಿದ್ದಾರೆ. ನೈಸ್ ಯೋಜನೆಗೆ ಸಂಬಂಧಿಸಿದಂತೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಾಗುವುದು, ಕಾನೂನಿನ ಚೌಕಟ್ಟಿನಲ್ಲಿ ಮುಂದಿನ ಕೆಲಸಗಳ ಬಗ್ಗೆ ಪರಿಶೀಲನೆ ನಡೆಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು ಹಾಗೂ ಉತ್ತರ ಕನ್ನಡ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಸಹಯೋಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳಿಗೆ ನಾಳೆ ಕಾರವಾರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಕುರಿತು ಮಾಹಿತಿ ಕಾರ್ಯಾಗಾರ ವಾರ್ತಾಲಾಪ ಹಮ್ಮಿಕೊಳ್ಳಲಾಗಿದೆ. ಶ್ರೀಲಂಕಾದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಪುರುಷರ ಟೆಸ್ಟ್ ಕ್ರಿಕೆಟ್ನಲ್ಲಿ ಶ್ರೀಲಂಕಾ ವಿರುದ್ದ ಭಾರತ ತಂಡವು ದಿನದಾಟದ ಅಂತ್ಯಕ್ಕೆ 9 ನಷ್ಟಕ್ಕೆ 460 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7:00.

ನಮಸ್ತೆ ಶುಭೋದಯ ಎಲ್ಲ ಆತ್ಮೀಯ ಕೇಳುಗರಿಗೆ. ಇದೀಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯವನ್ನ ಮಾಡಿಕೊಡುವಂತಹ ಸಮಯ. 6:05 ನಾದೋಪಾಸನೆಯಲ್ಲಿ ಭಕ್ತಿಗೀತೆಗಳನ್ನ ಆಲಿಸಬಹುದು. 7:15 ಎಂದಿನಂತೆ ಶುಭೋದಯ ಕರ್ನಾಟಕದಲ್ಲಿ ಕನ್ನಡ ರತ್ನ ಭಂಡಾರ ಭಾವಗೀತೆಗಳು, ನಂತರ ಚಲನಚಿತ್ರ ಗೀತೆಗಳನ್ನ ಕೇಳಬಹುದು. 7:35 ಕನ್ನಡದಲ್ಲಿ ವಾರ್ತೆಗಳನ್ನ ಕೇಳಬಹುದು. 7:45 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ. ಈ ದಿನದ ವಿಷಯ ಹರಿಶಿಣ ನೆಲ್ಲಿಕಾಯಿಗಳ ಔಷಧೀಯ ಗುಣಗಳ ಬಗ್ಗೆ ತಿಳಿಸಿಕೊಡುತ್ತಾರೆ ಡಾಕ್ಟರ್ ಟಿ ಶಿವಕುಮಾರ್, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು. ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. 8:02 ಶುಭೋದಯ ಕರ್ನಾಟಕದಲ್ಲಿ ಚಲನಚಿತ್ರ ಗೀತೆಗಳನ್ನ ಕೇಳಬಹುದು. 9:00 ಇಂದಿನ ವಿಶೇಷ. 10:02 ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಹಳೆಯ ಸುಮಧುರ ಗೀತೆಗಳನ್ನ ಕೇಳಬಹುದು. ಅದಾದ ನಂತರ 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಗೀತೆಗಳನ್ನ ಕೇಳಬಹುದು. 11:30 ಕಲಾಭಾರತಿ. 12:00 ಪ್ರದೇಶ ಸಮಾಚಾರವನ್ನ ಕೇಳಬಹುದು. 12:05 ಕರೆಗೊಂದು ಹಾಡು. 1:02 ಕನ್ನಡ ಚಲನಚಿತ್ರ ಗೀತೆಗಳನ್ನ ಕೇಳಬಹುದು. 1:10 ಕನ್ನಡದಲ್ಲಿ ವಾರ್ತೆಗಳು. ನಂತರ 2:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಕೇಳಬಹುದು. 2:15 ಸ್ಪಂದನ, ಇಮೇಲ್ ಆಧಾರಿತ ಕಾರ್ಯಕ್ರಮ ಇದಾಗಿದೆ. 2:30 ಪ್ರದೇಶ ಸಮಾಚಾರವನ್ನ ಕೇಳಬಹುದು. 2:40 ಚಿತ್ರತಾಣ, ಒಂದೇ ಚಲನಚಿತ್ರದ ಗೀತೆಗಳನ್ನ ಕೇಳುವಂತಹ ಕಾರ್ಯಕ್ರಮ. 3:00 ಸಖಿ ಸಹೇಲಿ ಹಿಂದಿ ಕಾರ್ಯಕ್ರಮ. 4:00 ಕೇಳಿ ಪರಿಮಳ. ಅದಾದ ನಂತರ 5:05 ಸೇಫ್ ಡ್ರೈವ್ನಲ್ಲಿ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಸುಮಧುರ ಗೀತೆಗಳನ್ನ ಕೇಳುವಂತಹ ಕ್ಷಣ. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. 6:02 ಸೇಫ್ ಡ್ರೈವ್ನಲ್ಲಿ ಗಾನ ಬಚಾನ. 6:40 ಪ್ರದೇಶ

ಸಮಾಚಾರ 6:55 ಕನ್ನಡ ರತ್ನ ಭಂಡಾರದ ಮರುಪ್ರಸಾರ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 7:35 ಕನ್ನಡದಲ್ಲಿ ವಾರ್ತೆಗಳನ್ನ ಆಲಿಸಬಹುದು. 8:02 ಭಾವಚಿತ್ತಾರ ಭಾವಗೀತೆಗಳನ್ನ ಕೇಳುವಂತಹ ಕಾರ್ಯಕ್ರಮ. 9:00 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಕೇಳಬಹುದು. 9:15 ಹಿಂದಿ ಮೆಲೋಡೀಸ್, 10:02 ಪ್ರೇಮ ನಿನಾದ. ಇದಾಗಿತ್ತು ನಮ್ಮ ಈ ದಿನದ ಕಾರ್ಯಕ್ರಮಗಳ ಕಿರುಪರಿಚಯ.

ನಮಸ್ತೆ ಶುಭೋದಯ ಎಲ್ಲ ಆತ್ಮೀಯ ಕೇಳುಗರಿಗೆ, ನಾದೋಪಾಸನೆಯ ಭಕ್ತಿಯ ಗೀತೆಗಳಿಗೆ ಪ್ರೀತಿಪೂರ್ವಕ ಸ್ವಾಗತ. ಮೊದಲಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಕೇಳಿ ವಿದ್ಯಾಭೂಷಣ ಅವರ ಧ್ವನಿಯಲ್ಲಿ ವಿಭು ಅವರ ರಚನೆ ಇರುವಂತಹ ಗೀತೆ, ವಿದ್ಯಾಭೂಷಣ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಇನ್ನು ಈ ದಿನ ನಾಗರ ಪಂಚಮಿಯ ಹಬ್ಬದ ದಿನ ಅಂತಾನೆ ಹೇಳ್ಬೋದು. ಎಲ್ಲ ಕೇಳುಗರಿಗೆ ನಾಗರ ಪಂಚಮಿಯ ಹಾರ್ದಿಕ ಶುಭಾಶಯಗಳು. ಹಾಗೆಯೇ ಹಿಂದೂ ಸಂಪ್ರದಾಯದ ಪ್ರಮುಖ ಹಬ್ಬಗಳಲ್ಲಿ ಇದು ಕೂಡ ಒಂದಾಗಿದೆ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯಂದು ನಾಗದೇವರನ್ನ ಪೂಜಿಸುವ ಮೂಲಕ ಈ ಒಂದು ಹಬ್ಬವನ್ನು ಆಚರಿಸಲಾಗುತ್ತೆ. ಅದಕ್ಕೆ ಅದರದೇ ಆದಂತಹ ಪೌರಾಣಿಕ ಮಹತ್ವ ಕೂಡ ಇದೆ, ಹಾಗೆ ವೈಜ್ಞಾನಿಕ ಮಹತ್ವ ಕೂಡ ಇದೆ. ಇದರ ಬಗ್ಗೆ ಮಾತಾಡ್ತಾ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಸಾಗಬಹುದು. ಮೊದಲಿಗೆ ಸರ್ಪಭಯದಿಂದ ನಮಗೆ ರಕ್ಷಣೆ ಸಿಗಲಿ ಅನ್ನೋ ಉದ್ದೇಶಕ್ಕೆ ಕುಟುಂಬಕ್ಕೆ ಸರ್ಪಬಾಧೆ ಅಥವಾ ಯಾವುದೇ ರೀತಿ ವಿಷಪೂರಿತ ಅಪಾಯಗಳಿಂದ ರಕ್ಷಣೆ ಸಿಗಲಿ ಅಂತೇಳಿ ಈ ಒಂದು ಹಬ್ಬವನ್ನು ಆಚರಿಸಿ ನಾಗದೇವತೆಗಳಲ್ಲಿ ಪ್ರಾರ್ಥನೆಯನ್ನು ಮಾಡಲಾಗುತ್ತೆ ಅನ್ನೋ ನಂಬಿಕೆ ಇದೆ. ಹಾಗೆಯೇ ಪೌರಾಣಿಕ ಹಿನ್ನೆಲೆ ಕೂಡ ಈ ಒಂದು ಹಬ್ಬಕ್ಕೆ ಇದೆ. ಕೃಷ್ಣ ಯಮುನಾ ನದಿಯಲ್ಲಿದ್ದಂತಹ ಕಾಲಿಯ ನಾಗನ ಮರ್ದನವನ್ನು ಮಾಡಿದಂತಹ ದಿನ ಇದು. ಹಾಗೆಯೇ ಜನಮೇಜಯ ರಾಜನು ಕೂಡ ಮಾಡುತ್ತಿದ್ದಂತಹ ಸರ್ಪಯಾಗವನ್ನು ಒಬ್ಬ ಆಸ್ತಿಕ ಮುನಿಯು ತಡೆದು ಸರ್ಪಕುಲವನ್ನು ರಕ್ಷಿಸಿದಂತಹ ದಿನವೇ ನಾಗರ ಪಂಚಮಿ ಎಂಬ ಒಂದು ನಂಬಿಕೆ ಇದೆ. ಈಗ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಅವರು ಧ್ವನಿಯಾದಂತಹ ಗೀತೆ. ಜಯಶ್ರೀ ಅರವಿಂದ್ ಅವರ ಸಂಗೀತ ಮತ್ತು ಸಾಹಿತ್ಯ ಈ ಗೀತೆಗಿದೆ.

ಇನ್ನು ಈ ಒಂದು ನಾಗರ ಪಂಚಮಿಯ ಹಬ್ಬಕ್ಕೆ ದೇವತೆಗಳ ನಂಟು ಕೂಡ ಇದೆ. ಶಿವನ ಕಂಠಾಭರಣವಾಗಿ ವಾಸುಕಿ ಮತ್ತೆ ವಿಷ್ಣುವಿನ ಶಯನವಾಗಿ ಶೇಷನಾಗ ಇರೋದ್ರಿಂದ ಹಿಂದೂ ಧರ್ಮದಲ್ಲಿ ನಾಗರ ಪೂಜೆಗೆ ವಿಶೇಷವಾದಂತಹ ಸ್ಥಾನ ಇದೆಯಂತೆ. ಸಹೋದರ ಮತ್ತು ಸಹೋದಿಯರ ಪ್ರೀತಿಯನ್ನು ಪ್ರತಿಬಿಂಬಿಸುವಂತಹ ಹಬ್ಬ ಇದಾಗಿದೆ. ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಸಹೋದರಿಯರು ತಮ್ಮ ಸಹೋದರರ ಶ್ರೇಯಸ್ಸು ಮತ್ತು ಆಯುಷ್ಯಕ್ಕಾಗಿ ಪ್ರಾರ್ಥನೆಯನ್ನು ಮಾಡುವಂತಹ ಸಮಯ, ನಾಗದೇವತೆಗೆ ತನಿಯನ್ನ ಎರೆಯುವಂತಹ ಆಚರಣೆ ಇದಾಗಿದೆಯಂತೆ. ಈಗ ಕೇಳಿ ವಿದ್ಯಾಭೂಷಣ ಅವರ ಧ್ವನಿಯಲ್ಲಿ ಜಗನ್ನಾಥದಾಸರ ರಚನೆ ಇರುವಂತಹ ಭಕ್ತಿಗೀತೆ.

ಈಗ ಹೇಳಿ ಸಂಗೀತ ಎಚ್ ಕಟ್ಟಿ ಅವರ ಧ್ವನಿಯಲ್ಲಿ ಇರುವಂತಹ ಗೀತೆ, ಡಾಕ್ಟರ್ ಎಚ್ ಎ ಕಟ್ಟಿ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಇರುವ ಗೀತೆ ಇದು.

ನಾಗರ ಪಂಚಮಿ ಹಬ್ಬಕ್ಕೆ ಧಾರ್ಮಿಕ ನಂಬಿಕೆಗಳು ಕೂಡ ಇದೆ, ಹಾಗೆಯೇ ಅದರ ಹಿಂದೆ ವೈಜ್ಞಾನಿಕ ಕಾರಣಗಳು ಕೂಡ ಇದೆ. ಹಾವುಗಳನ್ನ ಹೊಲದ ಹಾಗೂ ಬೆಳೆಯ ರಕ್ಷಕರೆಂದು ಪೂಜೆ ಮಾಡಲಾಗತ್ತೆ. ಹಾಗೆ ವೈಜ್ಞಾನಿಕವಾಗಿ ನೋಡೋದಾದ್ರೆ ಹಾವುಗಳು ಕೃಷಿಗೆ ಹಾನಿ ಮಾಡುವಂತಹ ಇಲಿ ಹೆಗ್ಗಣ ಮತ್ತೆ ಇತರ ಕೀಟಗಳನ್ನ ತಿಂದು ಬೆಳೆಗಳನ್ನ ರಕ್ಷಿಸುತ್ತೆ. ಇದರಿಂದ ರಾಸಾಯನಿಕ ಕ್ರಿಮಿನಾಶಕಗಳ ಅಗತ್ಯವಿಲ್ಲದೆ ಪರಿಸರ ಸ್ನೇಹಿ ಕೃಷಿಗೆ ನೆರವಾಗುತ್ತೆ. ಅದರಿಂದ ಹಾವುಗಳನ್ನ ಪೂಜೆ ಮಾಡುವಂತಹ ಹಬ್ಬ ಇದು ನಾಗರ ಪಂಚಮಿ ಹಬ್ಬ. ಈಗ ಕೇಳಿ ಒಂದು ಗೀತೆ, ಚಿತ್ರ ಅವರ ಧ್ವನಿಯಲ್ಲಿರುವಂತಹ ಈ ಒಂದು ಗೀತೆ. ನಾಗದೇವತೆ ಚಿತ್ರದಿಂದ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಈ ಗೀತೆಗಿದೆ.

ಇನ್ನು ಈ ಹಾವುಗಳು ಜೀವ ವೈವಿಧ್ಯದ ಸಂರಕ್ಷಣೆಯಲ್ಲಿ ಮಹತ್ತರವಾದಂತಹ ಪಾತ್ರವನ್ನು ವಹಿಸುತ್ತೆ. ಈ ಹಿನ್ನೆಲೆ ಧಾರ್ಮಿಕವಾಗಿ ಮಳೆಗಾಲದಲ್ಲಿ ಹೊತ್ತೆಗಳಿಗೆ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಅದನ್ನು ವೈಜ್ಞಾನಿಕವಾಗಿ ಕಾಣೋದಾದರೆ ಮಳೆಗಾಲದಲ್ಲಿ ಹೊತ್ತೆಗಳಿಗೆ ನೀರನ್ನು ತುಂಬಿ ನಾವೇನಾದರೂ ತುಂಬಿದಾಗ ಅದರಿಂದ ಹಾವುಗಳು ಹೊರಬರುತ್ತಂತೆ. ಆ ಸಮಯದಲ್ಲಿ ಜನರಲ್ಲಿ ಭಯಗಳನ್ನ ಹಾವುಗಳನ್ನು ಕೊಲ್ಲುವಂತಹ ಪ್ರವೃತ್ತಿಯನ್ನು ಹುಟ್ಟಿಸುತ್ತೆ. ಇಂತಹ ಆಚರಣೆ ಹಾವುಗಳನ್ನ ಕೊಲ್ಲದೆ ಅವುಗಳೊಂದಿಗೆ ಸಹಬಾಳೆಯನ್ನು ನಡೆಸಿ ಎಂಬಂಥ ಒಂದು ಜಾಗೃತಿಯನ್ನು ಮೂಡಿಸುವಂತಹ ಹಬ್ಬ ಇದಾಗಿದೆ ಅಂತೆ. ಈಗ ಕೇಳಿ ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಪಂಜೆ ಮಂಗೇಶರಾಯರ ರಚನೆ, ಸತ್ಯಂ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ಪೂಜಾಫಲ ಚಿತ್ರದಿಂದ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯೇ ಇದ್ದಂತಹ ಗೀತೆ, ಹುಣಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯ, ಟಿಜಿ ಲಿಂಗಪ್ಪ ಅವರ ಸಂಗೀತ ಸಂಯೋಜನೆ ಇತ್ತು. ಭಕ್ತ ಸಿರಿಯಾಳ ಚಿತ್ರದಿಂದ ಈ ಒಂದು ಗೀತೆಯನ್ನ ಕೇಳಿದ್ರಿ. ನಾಗರ ಪಂಚಮಿಯ ಹಬ್ಬದ

ಆಚರಣೆಯಲ್ಲಿ ಅರಿಶಿಣ ಮತ್ತು ಹಾಲಿನ ಅರ್ಪಣೆಯನ್ನು ಹುತ್ತಕ್ಕೆ ಮಾಡಲಾಗುತ್ತೆ. ಇದಕ್ಕೆ ಧಾರ್ಮಿಕ ನಂಬಿಕೆಯಲ್ಲಿ ಹುತ್ತಕ್ಕೆ ಹಾಲನ್ನು ಹಾಕಿ ಅರಿಶಿಣ ಮತ್ತು ಹೂಗಳನ್ನ ಅರ್ಪಿಸಲಾಗುತ್ತೆ. ವೈಜ್ಞಾನಿಕ ದೃಷ್ಟಿಯಲ್ಲಿ ಅರಿಶಿಣದ ಒಂದು ಪೂತಿನಾಶಕ ಗುಣವನ್ನು ಹೊಂದಿದೆ, ಅಂದರೆ ಆಂಟಿಸೆಪ್ಟಿಕ ಗುಣವನ್ನು ಹೊಂದಿದೆ. ಅರಿಶಿಣವು ನೈಸರ್ಗಿಕ ಬ್ಯಾಕ್ಟೀರಿಯಾ ವಿರೋಧಿ ಗುಣವನ್ನು ಹೊಂದಿರೋದ್ರಿಂದ ಪರಿಸರವನ್ನು ಶುದ್ಧವಾಗಿರಿಸೋದಕ್ಕೆ ಇದು ಕಾರಣ ಆಗತ್ತೆ. ಈಗ ಕೇಳಿ ಮತ್ತೊಂದು ಗೀತೆ. ಪಿ ಜಯಚಂದ್ರನ್ ಅವರ ಧ್ವನಿಯಲ್ಲಿ, ಚಿವುದಯಶಂಕರ್ ಅವರ ಸಾಹಿತ್ಯ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ಭಕ್ತ ಪ್ರಹ್ಲಾದ ಚಿತ್ರದಿಂದ.

ಈ ಒಂದು ನಾಗರ ಪಂಚಮಿ ಪರಿಸರ ಸ್ನೇಹಿ ಹಬ್ಬ, ಹಾಗೆ ಸಂಬಂಧಗಳನ್ನ ಗಟ್ಟಿಯಾಗಿಸುವಂತಹ ಹಬ್ಬ. ಇಂತಹ ಹಬ್ಬ ಎಲ್ಲರ ಬದುಕಿಗೂ ಕೂಡ ಬೆಳಕನ್ನ ಚೆಲ್ಲಲಿ ಅಂತ ಹೇಳ್ತಾ ನಮ್ಮ ಈ ದಿನದ ನಾದೋಪಾಸನೆ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಇದಾಗಿದೆ. ಈ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಇದೀಗ ಅನುರಾಧ ಭಟ್ ಅವರ ಧ್ವನಿಯಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಅರ್ಜುನ್ ಜನಿ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ಭಜರಂಗಿ ಚಿತ್ರದಿಂದ. ಎಲ್ಲ ಆತ್ಮೀಯ ಕೇಳುಗರಿಗೆ ಧನ್ಯವಾದಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನಾಡಿನಾದ್ಯಂತ ಇಂದು ಮತ್ತು ನಾಳೆ ನಾಗರ ಪಂಚಮಿಯನ್ನು ಸಂಭ್ರಮ ಸಡಗರದಿಂದ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಕಲ್ಲು ಮತ್ತು ಮಣ್ಣಿನ ನಾಗವಿಗ್ರಹಗಳಿಗೆ ಇಂದು ಹಾಲೆರೆದು ಪೂಜಿಸಲಾಗುತ್ತದೆ. ಜೋಕಾಲಿ, ಕೊಬ್ಬರಿ, ತಿಗರಿ ಹಾಗೂ ಹತ್ತಾರು ಬಗೆಯ ಉಂಡೆಗಳು ಹಬ್ಬದ ಮೆರುಗು ಹೆಚ್ಚಿಸುತ್ತವೆ. ಕಾವೇರಿ ವಿಚಾರದಲ್ಲಿ ರೈತರ ಹಿತ ಕಾಯುವುದು ರಾಜ್ಯ ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗಮಂಡಲದಲ್ಲಿ ಹೇಳಿದ್ದಾರೆ. ಸಂಕಷ್ಟದ ಸಮಯದಲ್ಲಿ ನೀರು ಹಂಚಿಕೆಗೆ ಪ್ರತ್ಯೇಕ ನಿಯಮಗಳಿಗೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರವು ಈ ಬಗ್ಗೆ ಅಗತ್ಯ ನಿರ್ದೇಶನಗಳನ್ನು ನೀಡಿದೆ ಎಂದು ಅವರು ಹೇಳಿದ್ದಾರೆ. ಬೆಳಗಾವಿ ಜಿಲ್ಲೆಯ ಮಲಪ್ರಭಾ ಜಲಾಶಯದಲ್ಲಿರುವ ಪ್ರಸ್ತುತ ನೀರಿನ ಸಂಗ್ರಹ, ಮಳೆಯ ಪ್ರಮಾಣ ಮತ್ತು ಮುಂದಿನ ದಿನಗಳಲ್ಲಿ ಉಂಟಾಗಬಹುದಾದ ನೀರಿನ ಅಗತ್ಯತೆಯನ್ನು ಪರಿಗಣಿಸಿ ನೀರು ನಿರ್ವಹಣೆಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಲೋಕೋಪಯೋಗಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಗಣಿಯಲ್ಲಿ ವಿಧಿಸಲಾದ ತೆರಿಗೆಯು ಗಣಿಯಲ್ಲಿ ಮಾತ್ರ ಉಳಿಯುವುದಿಲ್ಲ, ಅದು ಆರ್ಥಿಕತೆಯ ಮೂಲಕ ಉಕ್ಕು, ಸಿಮೆಂಟ್ ಮತ್ತು ವಿದ್ಯುತ್ ಬೆಲೆಗಳಲ್ಲಿ ಹಂಚಿಕೆಯಾಗುತ್ತದೆ, ಅಂತಿಮವಾಗಿ ಪ್ರತಿಯೊಬ್ಬ ಭಾರತೀಯನ ಮನೆಯನ್ನು ತಲುಪುತ್ತದೆ. ಅದಕ್ಕಾಗಿಯೇ ಕೇಂದ್ರ ಸರ್ಕಾರವು ಸ್ಥಿರವಾದ ಖನಿಜ ತೆರಿಗೆ ಪದ್ಧತಿಯ ಮೇಲೆ ಕೇಂದ್ರೀಕರಿಸಿ

ಸಿದೆ ಎಂದು ಗಣಿ ಸಚಿವಾಲಯ ತಿಳಿಸಿದೆ. ಆಗ್ನೇಯ ಏಷ್ಯಾ ದೇಶಗಳಿಂದ ಅಡಿಕೆಯನ್ನು ಭಾರತಕ್ಕೆ ಆಮದು ಮಾಡಿಕೊಂಡು ಅದನ್ನು ಬಾಂಗ್ಲಾದೇಶ ಮೂಲದ್ದು ಎಂದು ಸುಳ್ಳು ಘೋಷಿಸಿ ದಕ್ಷಿಣ ಏಷ್ಯಾ ಮುಕ್ತ ವ್ಯಾಪಾರ ಪ್ರದೇಶ ಸಾಫ್ಟಾ ಅಡಿಯಲ್ಲಿ ರಿಯಾಯಿತಿ ಸುಂಕದ ಪ್ರಯೋಜನಗಳನ್ನು ವಂಚನೆಯಿಂದ ಪಡೆಯುತ್ತಿದ್ದ ಪ್ರಮುಖ ಜಾಲವನ್ನು ಕಂದಾಯ ಗುಪ್ತಚರ ನಿರ್ದೇಶನಾಲಯ ಡಿಆರ್ಐ ಭೇದಿಸಿದೆ. ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ ಇಂದು ನವದೆಹಲಿಯ ಇಂದಿರಾಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಆರಂಭವಾಗಲಿದೆ. 17 ವರ್ಷಗಳ ಬಳಿಕ ಭಾರತ ವಿಶ್ವ ಚಾಂಪಿಯನ್ಶಿಪ್ಗೆ ಆತಿಥ್ಯ ವಹಿಸುತ್ತಿದೆ. ಭಾರತದ ಪರ ಪಿವಿ ಸಿಂಧು, ಲಕ್ಷ್ಯ ಸೇನ್, ಆಯುಷ್ ಶೆಟ್ಟಿ, ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ, ತ್ರಿಸಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಪ್ರಮುಖವಾಗಿ ಕಣಕ್ಕೆ ಇಳಿಯಲಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8:00.

0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಸಮಯ ಆಗ್ತಿದೆ ಇನ್ನೇನು 7:05 ಕೆಲವೇ ಕ್ಷಣಗಳಲ್ಲಿ ಕೇಳಿ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ವಿಧಾನಮಂಡಲ ಮಳೆಗಾಲದ ಅಧಿವೇಶನ ಇಂದು ಬೆಳಗ್ಗೆ 11 ಗಂಟೆಗೆ ಉಭಯ ಸದನಗಳ ಸಮಾವೇಶ. ನಬಾರ್ಡ್ ಸಹಯೋಗ, ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನಲ್ಲಿ ವಿವಿಧ ಧಾನ್ಯಗಳ ಮುಂಗಾರು ಪೂರ್ವ ನೇರ ಒಣಬಿತ್ತನೆ. ಇಂದು ಶ್ರಾವಣ ಮಾಸದ ಪಂಚಮಿ ತಿಥಿ, ನಾಡಿನಾದ್ಯಂತ ನಾಗ ಆರಾಧನೆ. ಲಾಲ್ ಸಾಯಿ ಸಮಿತ್ ಹಾಗೂ ಶೈನಾ ಮಣಿಮುತ್ತು ರಾಜ್ಯ ಶಟಲ್ ಬ್ಯಾಡ್ಮಿಂಟನ್ ಸಿಂಗಲ್ಸ್ ಚಾಂಪಿಯನ್ಸ್. ಈಗ ವಾರ್ತೆಗಳ ವಿವರ. ವಿಧಾನಮಂಡಲ ಮಳೆಗಾಲದ ಅಧಿವೇಶನ ಇಂದು ಮುಂದುವರಿಯಲಿದ್ದು, ಬೆಳಗ್ಗೆ 11 ಗಂಟೆಗೆ ಉಭಯ ಸದನಗಳು ಸಮಾವೇಶಗೊಳ್ಳಲಿವೆ. ವಿಧಾನಸಭೆಯಲ್ಲಿ ಮೊದಲಿಗೆ ಪ್ರಶ್ನೋತ್ತರ ಅವಧಿ ನಿಗದಿಯಾಗಿದೆ. ಮಧ್ಯಾಹ್ನ 12 ಗಂಟೆಗೆ ಶೂನ್ಯವೇಳೆ ಹಾಗೂ ಬಳಿಕ ಸ್ಥಳೀಯ ಸಂಸ್ಥೆಗಳು ಮತ್ತು ಪಂಚಾಯತಿರಾಜ್ ಸಂಸ್ಥೆಗಳ ಕರ್ನಾಟಕ ವಿಧಾನಮಂಡಲದ ಸದನ ಸಮಿತಿ ಅಧ್ಯಕ್ಷ ಎಬಿ ರಮೇಶ್ ಬಂಡಿ ಸಿದ್ದೇಗೌಡ ಅವರು

0: 2025-26 ಸಾಲಿನ 44ನೇ ವರದಿಯನ್ನು ಸದನದಲ್ಲಿ ಮಂಡಿಸಲಿದ್ದಾರೆ. ಬಳಿಕ ಗಮನ ಸೆಳೆಯುವ ಸೂಚನೆಗಳನ್ನು ಕೈಗೆತ್ತಿಕೊಳ್ಳಲಾಗುತ್ತದೆ. ದರ್ಶನ್ ಪುಟ್ಟಣ್ಣಯ್ಯ ಸೇರಿದಂತೆ 20ಕ್ಕೂ ಹೆಚ್ಚು ಶಾಸಕರು ಸರ್ಕಾರದ ಗಮನ ಸೆಳೆಯಲು ಸೂಚನೆಗಳನ್ನು ಸಲ್ಲಿಸಿದ್ದಾರೆ. ಆ ಪೈಕಿ ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ಕ್ಷೇತ್ರದ ಶಾಸಕ ಪ್ರಕಾಶ್ ಕೋಳಿವಾಡ್ ಸರ್ಕಾರಿ ಹಾಗೂ ಖಾಸಗಿ ಜಮೀನುಗಳಲ್ಲಿ ವಾಸಿಸುತ್ತಿರುವ ಬಡ ಕುಟುಂಬಗಳಿಗೆ ಕಂದಾಯ ಗ್ರಾಮ ಯೋಜನೆ ಅಡಿ ಹಕ್ಕುಪತ್ರಗಳನ್ನು ವಿತರಿಸಲು ಹಾಗೂ ಆಸ್ತಿಗಳಿಗೆ ಈ ಸ್ವತ್ತು ನೀಡುವ ಬಗ್ಗೆ ಸರ್ಕಾರದ ಗಮನ ಸೆಳೆಯಲಿದ್ದಾರೆ. ರಾಷ್ಟೀಯ ಕೃಷಿ ಹಾಗೂ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ಸಹಯೋಗದಲ್ಲಿ ಬೆಂಗಳೂರಿನ ಭೂಮಿ ಸುಸ್ಥಿರ ಅಭಿವೃದ್ಧಿ ಸಂಸ್ಥೆ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಪ್ರೀ ಮಾನ್ಸೂನ್ ಡ್ರೈ ಸೋಯಿಂಗ್ ಪಿಎಂಡಿಎಸ್ ವಿಧಾನದಡಿ ಮುಂಗಾರು ಪೂರ್ವದಲ್ಲಿ ವಿವಿಧ ಧಾನ್ಯಗಳನ್ನು ನೇರವಾಗಿ ಒಣಬಿತ್ತನೆ ಮಾಡುವ ಪದ್ಧತಿಯನ್ನು ಸಣ್ಣ ಹಿಡುವಳಿ ಹೊಂದಿದ ರೈತರಲ್ಲಿ ಪ್ರಚುರಪಡಿಸುತ್ತಿದೆ. ಈ ಕುರಿತು ಒಂದು ವರದಿ.
1: ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಬಿಸಲೆಹಳ್ಳಿಯ ಕೃಷಿಕ ಪಂಚಾಕ್ಷರಿಯವರು ಮುಂಗಾರು ಆರಂಭಕ್ಕಿಂತ 2 ತಿಂಗಳು ಮುಂಚೆ ತಮ್ಮ 1 ಎಕರೆ ಅಡಿಕೆ ತೋಟದಲ್ಲಿ ಜೋಳ, ಹೆಸರು, ಅಲಸಂದೆ, ಎಳ್ಳು ಹಾಗೂ ಅವರೆ ಸೇರಿದಂತೆ 12 ತರಹದ ವಿವಿಧ ಧಾನ್ಯಗಳನ್ನು ಮುಂಗಾರು ಪೂರ್ವ ಬಿತ್ತನೆ ಕೈಗೊಂಡಿದ್ದರು. 45 ದಿನಗಳಲ್ಲೇ ಈ ಧಾನ್ಯಗಳು ಸೊಂಪಾಗಿ ಬೆಳೆದು ನಿಂತವು. ಕೆಲವು ತಳಿಗಳು ತೆನೆ ಒಡೆದರೆ ಇನ್ನೂ ಕೆಲವು ತಳಿಗಳು ಆಳೆತ್ತರ ಬೆಳೆದು ಇಡೀ ತೋಟವೇ ಹಸಿರು ಹೊತ್ತಂತೆ ಕಂಗೊಳಿಸಿತು. ಹಸಿರೆಲೆ ಗೊಬ್ಬರದ ಮುಂದುವರಿಕೆಯಂತಿರುವ ಪ್ರೀ ಮಾನ್ಸೂನ್ ಡ್ರೈನ್ ಸೋಯಿಂಗ್ ಪಿಎಂಡಿಎಸ್ ವಿಧಾನ ಮಳೆಯಾಶ್ರಿತ ಪ್ರದೇಶಗಳ ಸಣ್ಣ ಹಿಡುವಳಿದಾರರಿಗೆ ಕೃಷಿ ವೆಚ್ಚವನ್ನು ಗಣನೀಯವಾಗಿ ತಗ್ಗಿಸುವ ಸುಸ್ಥಿರ ಮಾರ್ಗ ಎನ್ನುತ್ತಾರೆ ಭೂಮಿ ಸುಸ್ಥಿರ ಅಭಿವೃದ್ಧಿ ಸಂಸ್ಥೆಯ ಯೋಜನಾ ನಿರ್ದೇಶಕ ಕೆ ರವಿ ಮೂಡಿಗೆರೆ.
2: ಭೂಮಿ ಸುಸ್ಥಿರ ಅಭಿವೃದ್ಧಿ ಸಂಸ್ಥೆ ನಬಾರ್ಡ್ ಸಹಯೋಗದೊಂದಿಗೆ ಜೀವ ನೈಸರ್ಗಿಕ ಕೃಷಿ ಯೋಜನೆಯನ್ನು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಬುಕ್ಸಾಗರ, ಬಿಸ್ಲೇಹಳ್ಳಿ ಹಾಗೂ ಲಕ್ಷ್ಮೀಪುರ ಗ್ರಾಮಗಳಲ್ಲಿ ಈಗ 2 ವರ್ಷಗಳಿಂದ ಅನುಷ್ಠಾನ ಮಾಡುತ್ತಾ ಇದೆ. ಈ ಯೋಜನೆಯಲ್ಲಿ ಮಣ್ಣಿನ ಫಲವತ್ತತೆಗೆ ಹೆಚ್ಚಿನ ಒತ್ತನ್ನ ಕೊಡ್ತಾ ಇದೆ. ಪಿಎಂಡಿಎಸ್ ಅನ್ನೋ ವಿಧಾನವನ್ನು ಕೂಡ ಬಳಸಲಾಗುತ್ತಿದೆ. ಪ್ರೀ ಮಾನ್ಸೂನ್ ಡ್ರೈ ಸೋಯಿಂಗ್ ಎಂದು ಮುಂಗಾರು ಪೂರ್ವ ಬಿತ್ತನೆ 1 ಎಕರೆಯಲ್ಲಿ ಸುಮಾರು 8-10 ಕೆಜಿ ಬೀಜಗಳನ್ನ ದ್ವಿದಳ ಧಾನ್ಯಗಳನ್ನ ಭೂಮಿಗೆ ಬಿತ್ತನೆ ಮಾಡಿ 40-65 ದಿವಸಗಳ ನಂತರ ಮತ್ತೆ ಭೂಮಿಗೆ ಸೇರಿಸುವ ಪ್ರಕ್ರಿಯೆಯನ್ನ ಪಿಎಂಡಿಎಸ್ ಅಂತ ಹೇಳಿ ಕರಿತೀವಿ. ಸಿರಿಧಾನ್ಯಗಳನ್ನು ತರಕಾರಿ ಬೀಜಗಳನ್ನು ಕೂಡ ಇದರಲ್ಲಿ ಸೇರಿಸಬಹುದು. ಬೇಸಿಗೆಯಲ್ಲಿ ಮಣ್ಣಿನ ಮೇಲೆ ಹಸಿರು ಹೊದಿಕೆಯನ್ನ ರಚನೆ ಮಾಡಲಾಗುತ್ತದೆ. ಮಣ್ಣಿನಲ್ಲಿ ತೇವಾಂಶ ಉಳಿಯುತ್ತೆ. ಎಲ್ಲಾ ರೀತಿಯ ಧಾನ್ಯಗಳನ್ನು ಮಿಶ್ರಣ ಮಾಡಿ ಹಾಕೋದ್ರಿಂದ ಮನೆಗೆ ಬೇಕಾಗುವ ಬೇಳೆಕಾಳುಗಳು ಕೂಡ ಸ್ವಲ್ಪ ಮಟ್ಟಿನಲ್ಲಿ ದೊರೆಯುತ್ತೆ. ತಮ್ಮ ಭೂಮಿಯಲ್ಲಿ ಯಾವ ಬೆಳೆ ಉತ್ಕೃಷ್ಟವಾಗಿ ಬರುತ್ತೆ ಅಂತ ಒಂದು ಸೂಚನೆಯನ್ನು ಕೂಡ ಇದು ನೀಡುತ್ತೆ. 1 ಎಕರೆಯಲ್ಲಿ ಈ ಪದ್ಧತಿಯನ್ನ ಅಳವಡಿಸಿದ್ರೆ ಸುಮಾರು 1.5-2 ತಿಂಗಳಲ್ಲಿ 10-12 ಟನ್ ಗೊಬ್ಬರವನ್ನ ಕೊಟ್ಟಂತೆ ಆಗುತ್ತೆ. ದ್ವಿದಳ ಧಾನ್ಯಗಳನ್ನ ಹಾಕುವುದರಿಂದ ವಾತಾವರಣದಲ್ಲಿರತಕ್ಕಂತಹ ಸಾರಜನಕವನ್ನ ಹೆಚ್ಚಿನ ಮಟ್ಟದಲ್ಲಿ ಸ್ಥಿರೀಕರಣ ಆಗುವಂತ ಒಂದು ಪ್ರಕ್ರಿಯೆ ಕೂಡ ಇದರಲ್ಲಾಗುತ್ತೆ. ರೈತರಿಗೆ ಸುಮಾರು 1 ಎಕರೆಗೆ 8-10 ಕೆಜಿ ಬೀಜಗಳು ಬೇಕಾಗಬಹುದು. 1.5-2 ಸಾವಿರ ಒಂದು ಬೀಜದ ವೆಚ್ಚ ಬರುತ್ತೆ. ಈ ವಿಧಾನವನ್ನ ಸಣ್ಣ ಮತ್ತು ಅತಿ ಸಣ್ಣ ರೈತರು ಸುಲಭ ರೂಪದಲ್ಲಿ ಕಡಿಮೆ ಖರ್ಚಿನಲ್ಲಿ ಶೀಘ್ರವಾಗಿ ಉತ್ತಮ ಗೊಬ್ಬರ ಮಾಡುವ ಒಂದು ವಿಧಾನ ಇದು ಆಗಿರುತ್ತೆ.
0: ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಕಾವೇರಿ ವನ್ಯಜೀವಿ ಧಾಮದ ಹೊಳೆದಟ್ಟಿ ಅರಣ್ಯ ಪ್ರದೇಶದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ 3 ಮೃತಪಟ್ಟ ಪ್ರಕರಣದ ಸತ್ಯಾಂಶ ಪರಿಶೀಲಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನ್ಯಾಯಾಂಗ ತನಿಖೆಗೆ ಆದೇಶಿಸಿದ್ದಾರೆ. ಕೊಡಗು ಜಿಲ್ಲೆ ಭಾಗಮಂಡಲದಲ್ಲಿ ಈ ವಿಷಯ ತಿಳಿಸಿದ ಅವರು ತನಿಖಾ ವರದಿ ಆಧರಿಸಿ ಕಾನೂನಿನಡಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಸ್ಪಷ್ಟಪಡಿಸಿದರು. ಗುಂಡಿನ ದಾಳಿಯಲ್ಲಿ ಮೃತಪಟ್ಟ 3 ಕುಟುಂಬಕ್ಕೆ ಒಟ್ಟು 15 ಲಕ್ಷ ಪರಿಹಾರ ನೀಡುವುದಾಗಿ ಶಾಸಕ ಎಂಆರ್ ಮಂಜುನಾಥ್ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಶ್ರಾವಣ ಮಾಸದ ಪಂಚಮಿ ತಿಥಿಯಾದ ಇಂದು ನಾಗರ ಪಂಚಮಿ. ನಾಗದೇವತೆಗಳ ಆರಾಧನೆಗೆ ತನ್ಮೂಲಕ ನಾಗಬನಗಳ ಸಂರಕ್ಷಣೆಗೆ ಮೀಸಲಾಗಿರುವ ಮಣ್ಣು ಪೂಜೆಯ ಸಾಂಪ್ರದಾಯಿಕ ಪ್ರಮುಖ ಹಬ್ಬ. ಶ್ರಾವಣ ಮಾಸದ 5ನೇ ದಿನದಂದು ಆಚರಿಸಲಾಗುವ ಈ ಹಬ್ಬ ಹಾವುಗಳ ಬಗ್ಗೆ ಭಕ್ತಿ, ರಕ್ಷಣೆಯ ಪಣ, ಪ್ರಕೃತಿಯ ಬಗ್ಗೆ

0: ಗೌರವ ಮತ್ತು ವನ್ಯಜೀವಿಗಳೊಂದಿಗೆ ಶಾಂತಿಯುತ ಸಹಬಾಳ್ವೆ ಮಹತ್ವವನ್ನು ಪ್ರತಿನಿಧಿಸುತ್ತದೆ. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಧಾರವಾಡ ತಾಲೂಕು ದೇವರ ಹುಬ್ಬಳ್ಳಿಯ ಹಿರಿಯ ಜಾನಪದ ತಜ್ಞೆ ಡಾ ಪಾರ್ವತ್ಯವ್ವ ಸಿದ್ದಪ್ಪ ಹೊಂಗಲ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ನಾಗರ ಪಂಚಮಿ ಹೆಣ್ಣು ಮಕ್ಕಳ ಹಬ್ಬ. ಪಂಚಮಿಗೆ ನಾಗಪ್ಪಗ ಹಾಲು ಹೊಯ್ಯದು ಅಂದ್ರ ದೊಡ್ಡ ಖುಷಿ ಹೆಣ್ಣು ಮಕ್ಕಳಿಗೆ. ದೂರ ಇರ್ಲಿ ಲಗತಿರ್ಲಿ, ತವ್ರ ಮನಿ ಅಂದ್ರ ಹೆಣ್ಣು ಮಕ್ಕಳದ ಒಂದ್ ಸಡಗರ. ಮಳೆಗಾಲದಾಗ ಬರುವಂತ ಹಬ್ಬ ಈ ಹಬ್ಬಕ್ಕ ಉಂಡಿ ಉಸಿಳಿ ಅಳ್ಳು ಗುಳ್ಳವನ್ ಆಡೋದಿಂದ ಹಿಡ್ಕೊಂಡು ಅಳ್ಳು ಹುರ್ಕೊಂಡು ಮಣ್ಣು ತಂದು ಗುಳ್ಳವನ್ ಮಾಡಿ ನಾಲ್ಕು ಗುಳ್ಳವ ಆತಂದ್ರ ನಾಗಪ್ಪ ಬರ್ತಾನ. ಅವಾಗ ತಂಗಿ ಕರೆಯಕ ಅಣ್ಣ ಹೋಗುವಾಗ ತಂಗಿ ಬರ್ಲಿಲ್ಲ ಅಂದ್ರ ಅಣ್ಣಗ ಕಷ್ಟಕ್ಕೆ ದಾರಿ ನೋಡ್ತಿರ್ತಾಳಲ್ಲ. ನಾ

0: ತಾಯಿ ಇಲ್ಲದ ತಂಗಿ ನನ್ ದಾರಿ ನೋಡ್ತಿರ್ತಾಳ, ರೊಟ್ಟಿ ಬುತ್ತಿ ಮಾಡಂತ ಕೇಳ್ತಾನ. ರೊಟ್ಟಿ ಬುತ್ತಿ ಮಾಡಕೊಂಡ ಎತ್ತಿನ ಮೇಲೇರಕೊಂಡ ರತ್ತನಗೆರಿ ದಾರಿ ಯಾವದರಣ್ಣ ಸೋಮನ.
1: ಗ್ರಾಮಗಳು ದುಶ್ಚಟಗಳಿಂದ ಮುಕ್ತವಾಗಿ ಶಾಂತಿ ನೆಮ್ಮದಿಯ ಬದುಕು ಕಂಡುಕೊಂಡಾಗ ಗಾಂಧೀಜಿಯವರ ನೈಜ ಗ್ರಾಮ ಸ್ವರಾಜ್ಯದ ಕನಸು ನನಸಾಗಲಿದೆ ಎಂದು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಸಂಸದ ಕೆ ರಾಜಶೇಖರ್ ಹಿಟ್ನಾಳ್ ಹೇಳಿದ್ದಾರೆ. ಕೊಪ್ಪಳ ತಾಲೂಕು ಹಟ್ಟಿ ಗ್ರಾಮದಲ್ಲಿ ಸಂಯಮ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದರು. ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ, ಚಿತ್ತರಿಗಿ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠದ ಇಳಕಲ್ಲಿನ ಶ್ರೀ ಗುರುಮಹಾಂತ ಶ್ರೀಗಳು ಹಾಗೂ ರಬಕವಿಯ ಶ್ರೀ ಗುರುಸ್ವಾಮಿಗಳು ಸಾನ್ನಿಧ್ಯ ವಹಿಸಿದ್ದರು. ಹಟ್ಟಿ ಗ್ರಾಮದ ಮಹಿಳೆಯರನ್ನು ಸನ್ಮಾನಿಸಿ ಹಟ್ಟಿ ಗ್ರಾಮಕ್ಕೆ ರಾಜ್ಯ ಸಂಯಮ ಪ್ರಶಸ್ತಿ ಪ್ರದಾನಿಸಿದರು. 10 ಗ್ರಾಮಗಳಿಗೆ ಮದ್ಯಮುಕ್ತ ಅಭಿನಂದನಾ ಪ್ರಶಸ್ತಿ ನೀಡಿ ಗಣ್ಯರು ಗೌರವಿಸಿದರು. ಲಾಲ್ ಸಾಯಿ ಸಮಿತ್ ಸಿ ಬಂಧು ಅವರು ಭಾನುವಾರ ಮುಕ್ತಾಯಗೊಂಡ ರಾಜ್ಯ ಶಟಲ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿ ಗೆದ್ದುಕೊಂಡರು. ಅಮಿತ್ ರಾಜ್ ಪುರುಷರ ಡಬಲ್ಸ್ 19 ವರ್ಷದೊಳಗಿನ ಪುರುಷರ ಮತ್ತು ಮಿಶ್ರ ಡಬಲ್ಸ್ ವಿಭಾಗಗಳಲ್ಲಿ ಗೆದ್ದು ಹ್ಯಾಟ್ರಿಕ್ ಪ್ರಶಸ್ತಿಗಳಿಗೆ ಭಾಜನರಾದರು. ಧಾರವಾಡದ ಆರ್ಎನ್ ಶೆಟ್ಟಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಕರ್ನಾಟಕ ಬ್ಯಾಡ್ಮಿಂಟನ್ ಸಂಸ್ಥೆ ಆಯೋಜಿಸಿದ್ದ ಮಹಿಳೆಯರ ಸಿಂಗಲ್ಸ್ ಫೈನಲ್ನಲ್ಲಿ 4ನೇ ಶ್ರೇಯಾಂಕದ ಆಟಗಾರ್ತಿ ಶೈನಾ ಮಣಿಮುತ್ತು ಜಯ ಸಾಧಿಸಿದರು. ಪುರುಷರ ಡಬಲ್ಸ್ ಫೈನಲ್ ಪಂದ್ಯದಲ್ಲಿ ಅಮಿತ್ ರಾಜ್ ಹಾಗೂ ಯದುನಂದನ್ ಜೋಡಿ ಗೆದ್ದರೆ ಮಹಿಳೆಯರ ವಿಭಾಗದಲ್ಲಿ ಅಶ್ವಿನಿ ಭಟ್ ಹಾಗೂ ಶಿಖಾ ಗೌತಮ್ ಜೋಡಿ ವಾಕ್ ಓವರ್ ಪಡೆದು ಪ್ರಶಸ್ತಿ ಜಯಿಸಿದರು. ಮಿಶ್ರ ಡಬಲ್ಸ್ನಲ್ಲಿ ಕಿಶಾಲ್ ಗಣಪತಿ ಹಾಗೂ ನೈಸಾ ಕಾರ್ಯಪ್ಪ ಪ್ರಶಸ್ತಿಗೆ ಭಾಜನರಾದರು. ಕೆಬಿಎ ಅಧ್ಯಕ್ಷ ಕುಮಾರ್ ಬಂಗಾರಪ್ಪ ವಿಜೇತರನ್ನು ಗೌರವಿಸಿದರು. ರಾಜ್ಯ ಬಾಸ್ಕೆಟ್ಬಾಲ್ ಸಂಸ್ಥೆ ಬೆಂಗಳೂರಿನ ಶ್ರೀ ಕಂಠೀರವ ಒಳಾಂಗಣ ಕ್ರೀಡಾಂಗಣದ ಕರ್ನಾಟಕ ಒಲಿಂಪಿಕ್ ಭವನದಲ್ಲಿ ಆಯೋಜಿಸಿದ್ದ ವಿಶೇಷ ಸಮಾರಂಭದಲ್ಲಿ ವಿವಿಧ ರಾಷ್ಟೀಯ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ಗಳಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿ ಪದಕಗಳನ್ನು ಮುಡಿಗೇರಿಸಿಕೊಂಡಿರುವ ಕರ್ನಾಟಕ ರಾಜ್ಯದ ಜೂನಿಯರ್ ಹಾಗೂ 23 ವರ್ಷದೊಳಗಿನವರ ಬಾಸ್ಕೆಟ್ಬಾಲ್ ತಂಡಗಳ ಆಟಗಾರರಿಗೆ ಯುವ ಸಬಲೀಕರಣ ಹಾಗೂ ಕ್ರೀಡಾ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಸನ್ಮಾನಿಸಿ ಗೌರವಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಮಂಡಲ ಮಳೆಗಾಲದ ಅಧಿವೇಶನ ಇಂದು ಬೆಳಗ್ಗೆ 11 ಗಂಟೆಗೆ ಉಭಯ ಸದನಗಳ ಸಮಾವೇಶ. ನಬಾರ್ಡ್ ಸಹಯೋಗ, ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನಲ್ಲಿ ವಿವಿಧ ಧಾನ್ಯಗಳ ಮುಂಗಾರು ಪೂರ್ವ ನೇರ ಒಣಬಿತ್ತನೆ. ಇಂದು ಶ್ರಾವಣ ಮಾಸದ ಪಂಚಮಿ ತಿಥಿ, ನಾಡಿನಾದ್ಯಂತ ನಾಗ ಆರಾಧನೆ. ಲಾಲ್ ಸಾಯಿ ಸಮಿತ್ ಹಾಗೂ ಶೈನಾ ಮಣಿಮುತ್ತು ರಾಜ್ಯ ಶಟಲ್ ಬ್ಯಾಡ್ಮಿಂಟನ್ ಸಿಂಗಲ್ಸ್ ಚಾಂಪಿಯನ್ಸ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ನಮಸ್ತೆ ಶುಭೋದಯ ಎಲ್ಲ ಆತ್ಮೀಯ ಕೇಳುಗರಿಗೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈಗ ಕೇಳಿ ಶುಭೋದಯ ಕರ್ನಾಟಕದಲ್ಲಿ ಕನ್ನಡ ರತ್ನ ಭಂಡಾರ.
1: ಆಕಾಶ

0: ಜೀವನ ನಾಟ್ಯ ವಿಲಾಸಿ ಸಂಘ ಸ್ಥಾಪನೆ ಮಾಡಿ ಎನ್ಕೆ ಬೇಂದ್ರೆ ಶ್ರೀರಂಗರ ಜೊತೆ ಒಡನಾಡಿದವರು, ಸ್ವಾತಂತ್ರ್ಯ ಹೋರಾಟಗಾರರು, ಪುರಾಣದ ವಸ್ತುಗಳನ್ನು ಆಧರಿಸಿ ಸಾಹಿತ್ಯ ಸೃಷ್ಟಿ ಮಾಡಿದವರು, ಕೃಷಿ ಮಾಡುವುದು ಹೇಗೆ ಎಂದೂ ತೋರಿಸಿದವರು ಸತ್ಯಕಾಮರು, ಹಲವು ಶಾಸ್ತ್ರಗಳನ್ನು ಆಳವಾಗಿ ಅಭ್ಯಾಸ ಮಾಡಿದ ವಿದ್ವಾಂಸರು, ಅನುಭವದ ವಲಯವನ್ನು ವಿಸ್ತರಿಸಿದವರು, ಮನಸ್ಸಿನ ಗತಿ ಶಕ್ತಿಯನ್ನು ತಿಳಿಸಿದವರು. ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಾಗ ಆಕಾಶವಾಣಿ ಅವರನ್ನು ಮಾತನಾಡಿಸಿತ್ತು. ಕೇಳಿ.
1: ಮನಸ್ಸಿನ ಬಗ್ಗೆ ಪ್ರಾಚೀನರೇ ಆಗಲಿ, ಇವತ್ತಿನವರೇ ಆಗಲಿ, ನಾಳೆ ಬರುವವರೇ ಆಗಲಿ, ಯಾರೇ ಹೇಳಿದರೂ ಅದರ ಗತಿಶೀಲತೆಯನ್ನು, ವೇಗಯುಕ್ತವಾದ ಗತಿಶೀಲತೆಯನ್ನು ಯಾರೂ ಬದಿಗಿಸರಿಸಿ ಮಾತನಾಡಲಾರರು. ಸತ್ಯವನ್ನು ನಾವು ಒಂದು ಮುಚ್ಚಳದಿಂದ ಮುಚ್ಚಬಹುದು, ಆದರೆ ಅಲ್ಲಗಳೆಯುವುದು ತುಂಬ ಕಷ್ಟದ್ದು ಹಾಗೂ ಅನಿಷ್ಟದ್ದು ಆಗಿದೆ. ಈ ಅರ್ಥದಲ್ಲಿ ಮನಸ್ಸನ್ನು ಎಂದಿಗೂ ಯಾರೂ ಅತ್ಯಂತ ಗತಿಶೀಲವಾದ ವಸ್ತು ಅಂತ ಹೇಳಬಹುದು. ಹೇಳ್ತಿದ್ದಾರೆ, ಎಷ್ಟು ಗತಿಶೀಲ ಅಂತ ಕೇಳಿದರೆ, ಇವತ್ತು ಯಾವುದು ಭೌತವಿಜ್ಞಾನದಲ್ಲಿ ಅತ್ಯಂತ ವೇಗಶಾಲಿಯಾದ ಬೆಳಕನ್ನು ಕುರಿತು ಹೇಳುತ್ತಿದ್ದೇವೆಯೋ, ನಮ್ಮ ಅವರು ಬೆಳಕಿಗಿಂತಲೂ ವೇಗಶಾಲಿಯಾದ ವಸ್ತು ಮನಸ್ಸೇ ಆಗಿದೆ. ಮನಸ್ಸಿಗೆ ಬೆಳಕಿಗಿಂತಲೂ ತೀಕ್ಷ್ಣವಾದ, ಅತಿ ಶೀಘ್ರವಾದ ವೇಗ ಇದೆ. ಅನೇಕರಿಗೆ ಈ ಮನೋವೇಗವೇ ಒಂದು ಅಸಹ್ಯ ಎನಿಸಿ, ಮನಸ್ಸಿನ ವೇಗವನ್ನು ಹೇಗೆ ನಿಯಂತ್ರಿಸುವುದು ಅನ್ನುವುದೇ ಒಂದು ಯೋಗವಾಗಿ ಪರಿಣಮಿಸಿ ಮನೋನಿರೋಧ ಅನ್ನುವುದು ಒಂದು ಯೋಗಾಂಗವಾಯಿತು. ಈ ಅರ್ಥದಲ್ಲಿ ಎಂದು ಯಾರು ಮನಸ್ಸಿನ ವೇಗವನ್ನು ಕುಂಠಿತಗೊಳಿಸಿದರೆ ವಿಶ್ವದ ಒಂದು ಮಹತ್ತರವಾದಂತಹ, ಇಲ್ಲವೇ ಈಗಿನ ಮಟ್ಟಿಗೆ ಮಹತ್ತಮವಾದಂತಹ ಒಂದು ವಸ್ತುವಿನ ಉಪಯೋಗವನ್ನು ನಿರಾಕರಿಸಿದಂತಾಗ್ತಿದೆ. ಆದ್ದರಿಂದ ಮನಸ್ಸಿಗೆ ವೇಗ ಅತಿ ಅಗತ್ಯವಾದದ್ದು. ಈ ವೇಗದಿಂದ ಯಾರು ಇಂದು ಆಢ್ಯರಾಗಿ ಬದುಕಿದ ವಿಶ್ವ ಜೀವನದ ಕಿರೀಟವನ್ನು ಹೊತ್ತಿದ್ದಾರೋ ಅವರು ವೇಗದ ಮನಸ್ಸನ್ನು ವಾಹಕ ಮಾಡಿಕೊಂಡು ನಡೆಯುವುದೇ ವಿಶ್ವದ ಮುಂದಿನ ದಾರಿಯಾಗಿದೆ. ನೋಡಿ, ಮನಸ್ಸು ಸ್ಥಿರ ಅಂತ ಯಾರೂ ಹೇಳೋದಿಲ್ಲ, ಹೇಳಿದರೆ ನಡೆಯೋದೂ ಇಲ್ಲ. ಅದಕ್ಕೆ ಒಂದು ಸ್ಥಿರತೆ ತರಬೇಕು ಅನ್ನುವ ವ್ಯರ್ಥ ಪ್ರಯತ್ನಗಳು ಇಂದಿನವರೆಗೆ ಈ ವಿಶ್ವದ ಭಾರತದ ಭಾಗದಲ್ಲಿ ಮಾತ್ರವಲ್ಲ ಯಾವುದೇ ಭಾಗದಲ್ಲಿ ನಡೆದಿದೆ, ವಿಫಲವೂ ಆಗಿದೆ.
0: ಕನ್ನಡ ರತ್ನ ಭಂಡಾರದಲ್ಲಿ ನೀವು ಈ ದಿನ ಸತ್ಯಕಾಮರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 7:20:34. ಇದೀಗ ಶುಭೋದಯ ಕರ್ನಾಟಕದಲ್ಲಿ ಭಾವಗೀತೆಗಳನ್ನ ಕೇಳುವ ಹೊತ್ತಿನಲ್ಲಿ ಕೇಳಿ ಸಂಗೀತ ಕಟ್ಟಿಯವರ ಧ್ವನಿಯಾದಂಥ ಗೀತೆ, ಶಿಶುನಾಳ ಶರೀಫ್ ಅವರ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಲಡಾಖ್ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಇಂದಿನಿಂದ ಜನಗಣತಿ 2027 ಸ್ವಯಂ ನೋಂದಣಿ ಪ್ರಕ್ರಿಯೆ ಆರಂಭ. ಯುಜಿಸಿ ನೆಟ್ 2026 ಪ್ರಶ್ನೆ ಪತ್ರಿಕೆಗಳಲ್ಲಿ ದೋಷಗಳ ಹಿನ್ನೆಲೆ 3 ವಿಷಯಗಳಿಗೆ ಮರುಪರೀಕ್ಷೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಡಿ ಇಂದು ಪರಿಸರ ಕಾರ್ಯಕಾರಿ ಗುಂಪು ಮತ್ತು ಸಂಪರ್ಕ ಗುಂಪಿನ ಹಿರಿಯ ಅಧಿಕಾರಿಗಳ ಸಭೆ. ಹಾಗೂ ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ನವದೆಹಲಿಯಲ್ಲಿ ಇಂದು ಆರಂಭ. ವಾರ್ತೆಗಳ ವಿವರ. ಲಡಾಖ್ ಮತ್ತು ಜಮ್ಮು ಕಾಶ್ಮೀರದ ಹಿಮಾವೃತ ಪ್ರದೇಶಗಳಲ್ಲಿ ಜನಗಣತಿ 2027 ಸ್ವಯಂ ನೋಂದಣಿ ಪ್ರಕ್ರಿಯೆ ಇಂದಿನಿಂದ ಆರಂಭವಾಗಿದ್ದು ಇದೇ 31ರವರೆಗೆ ನಡೆಯಲಿದೆ. ಸೆಪ್ಟೆಂಬರ್ 1ರಿಂದ 30ರವರೆಗೆ ನಡೆಯಲಿರುವ ಮನೆ ಮನೆ ಗಣತಿ ಸಮೀಕ್ಷೆಗೂ ಮುನ್ನ ಸಾರ್ವಜನಿಕರು ತಮ್ಮ ವಿವರಗಳನ್ನು ಡಿಜಿಟಲ್ ರೂಪದಲ್ಲಿ ಸ್ವತಃ ದಾಖಲಿಸಲು ಈ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಜಮ್ಮು ಕಾಶ್ಮೀರ ಮತ್ತು ಲಡಾಖ್ನ ಜನಗಣತಿ ನಿರ್ದೇಶಕ ಅಮಿತ್ ಶರ್ಮಾ ತಿಳಿಸಿದ್ದಾರೆ.

0: ಅಧಿಸೂಚಿಸಲಾಗಿದ್ದು, ದೇಶದ ಉಳಿದ ಭಾಗಗಳಿಗೆ 2027 March 1 ಎಂದು ನಿಗದಿಪಡಿಸುವ ನಿರೀಕ್ಷೆ ಇದೆ. ಇನ್ನು ಲಡಾಖ್ನಲ್ಲಿರುವ ಮಿಲಿಟರಿ, ಐಟಿಬಿಪಿ ಮತ್ತು ವಾಯುಪಡೆಯಂತಹ ವಿಶೇಷ ಸೇನಾ ಸೌಲಭ್ಯಗಳನ್ನು ಗಣತಿಯ 2 ಸೇರ್ಪಡೆಗೊಳಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಯುಜಿಸಿ ನೆಟ್ ಪರೀಕ್ಷೆಯ ಇಂಗ್ಲಿಷ್, ವಾಣಿಜ್ಯಶಾಸ್ತ್ರ ಮತ್ತು ಸಮಾಜಶಾಸ್ತ್ರ ವಿಷಯಗಳ ಪ್ರಶ್ನೆಪತ್ರಿಕೆಗಳಲ್ಲಿ ಹಲವಾರು ದೋಷಗಳ ಬಗ್ಗೆ ದೂರುಗಳು ಬಂದ ಹಿನ್ನೆಲೆಯಲ್ಲಿ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಈ 3 ವಿಷಯಗಳಿಗೆ ಮರುಪರೀಕ್ಷೆಯನ್ನು ಘೋಷಿಸಿದೆ. September 9 ಬೆಳಿಗ್ಗೆ 9 12 ಗಂಟೆಯವರೆಗೆ ಇಂಗ್ಲಿಷ್ ವಿಷಯದ ಪರೀಕ್ಷೆಯನ್ನು ಮೊದಲ ಪಾಳಿಯಲ್ಲಿ ನಡೆಸಲಾಗುವುದು ಮತ್ತು ವಾಣಿಜ್ಯಶಾಸ್ತ್ರವನ್ನು ಅದೇ ದಿನ 3 ಸಂಜೆ 6 ಎರಡನೇ ಪಾಳಿಯಲ್ಲಿ ನಡೆಸಲಾಗುವುದು ಎಂದು ಎನ್ಟಿಎ ತಿಳಿಸಿದೆ. ಸಮಾಜಶಾಸ್ತ್ರ ಪರೀಕ್ಷೆಯನ್ನು September 10 ಬೆಳಗ್ಗೆ 9 ಮೊದಲ ಪಾಳಿಯಲ್ಲಿ ನಡೆಸಲಾಗುವುದು. ಜೂನಿಯರ್ ರಿಸರ್ಚ್ ಫೆಲೋಶಿಪ್, ಸಹಾಯಕ ಪ್ರಾಧ್ಯಾಪಕರ ಅರ್ಹತೆ ಮತ್ತು ಪಿಎಚ್ಡಿ ಕಾರ್ಯಕ್ರಮಗಳ ಪ್ರವೇಶಕ್ಕಾಗಿ June 22-30 87 ವಿಷಯಗಳಲ್ಲಿ ಯುಜಿಸಿ ನೆಟ್ ಪರೀಕ್ಷೆಯನ್ನು ಎನ್ಟಿಎ ನಡೆಸಿತ್ತು. ಕೆಲವು ದೋಷಗಳ ಬಗ್ಗೆ ದೂರು ಬಂದ ಹಿನ್ನೆಲೆಯಲ್ಲಿ ಈ ದೋಷಗಳನ್ನು ಪರಿಶೀಲಿಸಲು ಎನ್ಟಿಎ ಒಂದು ಸಮಿತಿಯನ್ನು ರಚಿಸಿತ್ತು. ನ್ಯಾಯಯುತ ಮತ್ತು ದೋಷಮುಕ್ತ ಪರೀಕ್ಷೆಯನ್ನು ನಡೆಸುವ ಹಿತದೃಷ್ಟಿಯಿಂದ ಈ 3 ವಿಷಯಗಳಿಗೆ ಮರುಪರೀಕ್ಷೆ ನಡೆಸಬೇಕೆಂದು ಸಮಿತಿ ಶಿಫಾರಸು ಮಾಡಿತ್ತು. ಕೇಂದ್ರ ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಸಚಿವಾಲಯದ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರು ಇಂದು ನವದೆಹಲಿಯಲ್ಲಿ ರಾಷ್ಟೀಯ ಅನುಭವ್ ಪ್ರಶಸ್ತಿ 2026 ಪ್ರದಾನ ಮಾಡಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪಿಂಚಣಿ ಮಿತ್ರ ಕೈಪಿಡಿ ಹಾಗೂ ರಾಷ್ಟ್ರವ್ಯಾಪಿ ಡಿಜಿಟಲ್ ಜೀವನ್ ಪ್ರಮಾಣಪತ್ರ ಅಭಿಯಾನ 5 ಮಾರ್ಗಸೂಚಿಗಳನ್ನು ಸಹ ಬಿಡುಗಡೆ ಮಾಡಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಇದರ ಜೊತೆಗೆ ನಿವೃತ್ತರಾಗುತ್ತಿರುವ ನೌಕರರಿಗಾಗಿ ರೂಪಿಸಲಾದ ಉತ್ಪನ್ನಗಳು ಮತ್ತು ಸೇವೆಗಳನ್ನು ಪ್ರದರ್ಶಿಸಲು 17 ಪಿಂಚಣಿ ವಿತರಣಾ ಬ್ಯಾಂಕ್ಗಳ ಪ್ರದರ್ಶನವನ್ನು ಸಹ ಆಯೋಜಿಸಲಾಗಿದೆ. ಈ ಬಾರಿಯ ರಾಷ್ಟೀಯ ಅನುಭವ ಪ್ರಶಸ್ತಿಗೆ ಆಯ್ಕೆಯಾಗಿರುವ 15 ಪ್ರಶಸ್ತಿ ವಿಜೇತರು ಪಾಸ್ಪೋರ್ಟ್ ಸೇವಾ ಕೇಂದ್ರಗಳ ಸ್ಥಾಪನೆ, ಹಳೆಯ ನಿಯಮಗಳ ರದ್ದು ಮತ್ತು ಹೊಸ ನಿಯಮಗಳ ರಚನೆ, ಆಡಳಿತ ಹಾಗೂ ಲೆಕ್ಕಪತ್ರ ನಿರ್ವಹಣೆಯಲ್ಲಿ ತಂತ್ರಜ್ಞಾನದ ಅಳವಡಿಕೆ ಮತ್ತು ಇಂಧನ ಸಂರಕ್ಷಣೆಯಂತಹ ಸರ್ಕಾರದ ಹಲವು ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಮಹತ್ವದ ಕೊಡುಗೆ ನೀಡಿದ್ದಾರೆ. ಜಾರ್ಖಂಡ್ ಲೋಕಸೇವಾ ಆಯೋಗ ಜೆಪಿಎಸ್ಸಿ ಮತ್ತು ಸಿಬ್ಬಂದಿ ನೇಮಕಾತಿ ಆಯೋಗ ಜೆಎಸ್ಎಸ್ಸಿ ನಡೆಸಿದ ಪರೀಕ್ಷೆಗಳಲ್ಲಿ ಅಕ್ರಮ ನಡೆದಿದೆ ಎಂದು ಆರೋಪಿಸಿ ವಿದ್ಯಾರ್ಥಿಗಳು ನಡೆಸುತ್ತಿರುವ ಪ್ರತಿಭಟನೆ ತೀವ್ರಗೊಂಡಿದ್ದು, ರಾಂಚಿಯಲ್ಲಿ ನಿನ್ನೆ ಪ್ರತಿಭಟನೆಕಾರರು ಮುಖ್ಯಮಂತ್ರಿ ಹೇಮಂತ್ ಸೊರೆನ್, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹಾಗೂ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಅವರ ಅಣಕು ಪುತ್ತಳಿಗಳನ್ನು ದಹಿಸಿ ಪ್ರತಿಭಟಿಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ದ ಘೋಷಣೆಗಳನ್ನು ಕೂಗಿದ ವಿದ್ಯಾರ್ಥಿಗಳು ಜೆಪಿಎಸ್ಸಿ ಮತ್ತು ಜೆಎಸ್ಎಸ್ಸಿ ಪರೀಕ್ಷೆಗಳನ್ನು ಕೂಡಲೇ ರದ್ದುಗೊಳಿಸಬೇಕೆಂಬ ತಮ್ಮ ಬೇಡಿಕೆಗಳನ್ನು ಪುನರುಚ್ಚರಿಸಿದ್ದಾರೆ. ಇದರ ಜೊತೆಗೆ ಬರುವ ಇದೇ 30 ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸಕ್ಕೆ ಮುತ್ತಿಗೆ ಹಾಕುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದ್ದಾರೆ. ಮತ್ತೊಂದೆಡೆ ಈ ಬಿಕ್ಕಟ್ಟು ಶಮನಗೊಳಿಸಲು ರಾಜ್ಯ ಸರ್ಕಾರ ಸಂಧಾನದ ಮಾರ್ಗ ಅನುಸರಿಸಿದ್ದು, ಮಾತುಕತೆಗಾಗಿ ಇಂದು 2 ಪ್ರತಿಭಟನಾ ನಿರತ ವಿದ್ಯಾರ್ಥಿ ಪ್ರತಿನಿಧಿಗಳನ್ನು ಸಭೆಗೆ ಆಹ್ವಾನಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ನಾಳೆ ನವದೆಹಲಿಯಲ್ಲಿ 12 ಬ್ರಿಕ್ಸ್ ಪರಿಸರ ಸಚಿವರ ಸಭೆಯನ್ನು ಆಯೋಜಿಸಿದೆ. ಈ ಸಭೆಗೆ ಮುಂಚಿತವಾಗಿ ಇಂದು ಹವಾಮಾನ ಬದಲಾವಣೆ ಮತ್ತು ಸುಸ್ಥಿರ ಅಭಿವೃದ್ಧಿಯ ಕುರಿತಾದ ಪರಿಸರ ಕಾರ್ಯಕಾರಿ ಗುಂಪು ಮತ್ತು ಸಂಪರ್ಕ ಗುಂಪಿನ ಬ್ರಿಕ್ಸ್ ಹಿರಿಯ ಅಧಿಕಾರಿಗಳ ಸಭೆ ನಡೆಯಲಿದೆ. ಈ ಕಾರ್ಯಕ್ರಮ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯ 2026 ಧ್ಯೇಯವಾಕ್ಯ ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬುದರ ಕುರಿತಾಗಿ ನಡೆಯಲಿದೆ. ಬ್ರಿಕ್ಸ್ ಪರಿಸರ ಸಚಿವರ ಸಭೆಯ ಅಧ್ಯಕ್ಷತೆಯನ್ನು ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ವಹಿಸಲಿದ್ದಾರೆ. ಭಾರತದ ಅಧ್ಯಕ್ಷತೆಯ ಭಾಗವಾಗಿ ಬ್ರಿಕ್ಸ್ ಪರಿಸರ ಕಾರ್ಯಕಾರಿ ಗುಂಪಿನ ಅಡಿಯಲ್ಲಿ

0: ಕೇಂದ್ರೀಕೃತ ತೊಡಗಿಸಿಕೊಳ್ಳುವಿಕೆಗಾಗಿ ಭಾರತ ಸುಸ್ಥಿರ ಜೀವನ ಶೈಲಿಯನ್ನು ಉತ್ತೇಜಿಸುವುದು, ಅರಣ್ಯೀಕರಣ, ಕಾಡ್ಗಿಚ್ಚು ನಿರ್ವಹಣೆ ಮತ್ತು ವಿಪತ್ತು ಸ್ಥಿತಿಸ್ಥಾಪಕತ್ವ, ವೃತ್ತಾಕಾರದ ಆರ್ಥಿಕತೆ ಮತ್ತು ಹೊಂದಾಣಿಕೆ ಎಂಬ ನಾಲ್ಕು ಆದ್ಯತೆಯ ಕ್ಷೇತ್ರಗಳನ್ನು ಗುರುತಿಸಿದೆ ಎಂದು ಸಚಿವಾಲಯ ತಿಳಿಸಿದೆ. ವಿಶಾಖಪಟ್ಟಣಕ್ಕೆ ಬರುವ ಮತ್ತು ಅಲ್ಲಿಂದ ಹೊರಡುವ ಏರ್ ಇಂಡಿಯಾದ ಎಲ್ಲಾ ವಿಮಾನಗಳು ಇಂದಿನಿಂದ ಭೋಗಪುರಂನ ಹೊಸ ಅಲ್ಲೂರಿ ಸೀತಾರಾಮರಾಜು ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ಅಸ್ತಿತ್ವದಲ್ಲಿರುವ ವಿಮಾನ ನಿಲ್ದಾಣ ಕೋಡ್ VTZ ಅನ್ನು ಬಳಸಿಕೊಂಡು ಕಾರ್ಯನಿರ್ವಹಿಸಲಿದೆ ಎಂದು ಘೋಷಣೆ ಮಾಡಿದೆ. ಭೋಗಪುರಂ ಮತ್ತು ದೆಹಲಿ ನಡುವೆ ವಾರಕ್ಕೊಮ್ಮೆ 14 ವಿಮಾನಗಳನ್ನು ನಿರ್ವಹಿಸುವುದನ್ನು ಮುಂದುವರಿಸಲಾಗುವುದು ಎಂದು ಏರ್ ಇಂಡಿಯಾ ತಿಳಿಸಿದೆ. 77,342 ಚದರ ಮೀಟರ್ಗಳಲ್ಲಿ ವ್ಯಾಪಿಸಿರುವ ಹೊಸ ಟರ್ಮಿನಲ್ ಪ್ರಯಾಣಿಕರ ಸೌಕರ್ಯ ಮತ್ತು ಕಾರ್ಯಾಚರಣೆಯ ದಕ್ಷತೆಯನ್ನು ಹೆಚ್ಚಿಸುತ್ತದೆ. ಇದು 22 ಚೆಕ್ಇನ್ ಕೌಂಟರ್ಗಳು, 18 ಸ್ವಯಂ ಬ್ಯಾಗೇಜ್ ಡ್ರಾಪ್ ಘಟಕಗಳು, ಸುಧಾರಿತ ಸ್ಕ್ರೀನಿಂಗ್ ವ್ಯವಸ್ಥೆಗಳು, ಆಧುನಿಕ ಬ್ಯಾಗೇಜ್ ನಿರ್ವಹಣಾ ಸೌಲಭ್ಯಗಳು ಮತ್ತು ತಡೆರಹಿತ ಪ್ರಯಾಣಿಕರ ಅನುಭವಕ್ಕಾಗಿ 7 ಏರೋ ಬ್ರಿಡ್ಜ್ಗಳನ್ನು ಹೊಂದಿದೆ. ನವದೆಹಲಿಯ ಇಂದಿರಾಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಇಂದು BWF ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ಗೆ ಚಾಲನೆ ದೊರೆಯಲಿದೆ. ಪಂದ್ಯಾವಳಿಯ ಮೊದಲ ದಿನದ ಭಾರತದ ಪ್ರಮುಖ ಆಟಗಾರರು ತಮ್ಮ ಸವಾಲು ಆರಂಭಿಸಲಿದ್ದಾರೆ. ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಮಾಜಿ ವಿಶ್ವ ಚಾಂಪಿಯನ್ಶಿಪ್ ಚಾಂಪಿಯನ್ ಹಾಗೂ 9ನೇ ಶ್ರೇಯಾಂಕಿತೆ ಪಿವಿ ಸಿಂಧು ಐರ್ಲೆಂಡ್ನ ಸೋಫಿಯಾ ನೊಬೆಲ್ ಅವರನ್ನು ಎದುರಿಸಲಿದ್ದಾರೆ. ಮಹಿಳಾ ಡಬಲ್ಸ್ ವಿಭಾಗದ ಮೊದಲ ಸುತ್ತಿನಲ್ಲಿ ಭಾರತದ ತ್ರಿಷಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಜೋಡಿ ಸ್ಪೇನ್ನ ಪೌಲಾ ಲೋಪೆಜ್ ಹಾಗೂ ಲೂಸಿಯಾ ರೋಡ್ರಿಕ್ಸ್ ಜೋಡಿಯನ್ನು ಎದುರಿಸಲಿದೆ. ಇನ್ನು ಸಂಜೆ ನಡೆಯಲಿರುವ ಪುರುಷರ ಸಿಂಗಲ್ಸ್ ವಿಭಾಗದ ಪಂದ್ಯದಲ್ಲಿ ಭಾರತದ ಆಯುಷ್ ಶೆಟ್ಟಿ ವಿಶ್ವದ ಅಗ್ರ ಶ್ರೇಯಾಂಕಿತ ಆಟಗಾರ ಹಾಗೂ ಹಾಲಿ ಚಾಂಪಿಯನ್ ಚೀನಾದ ಶಿ ಯೋಖಿ ವಿರುದ್ದ ಸೆಣಸಾಟ ನಡೆಸಲಿದ್ದಾರೆ. ಪುರುಷರ ಡಬಲ್ಸ್ ವಿಭಾಗದಲ್ಲಿ 5ನೇ ಶ್ರೇಯಾಂಕಿತ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಮೊದಲ ಸುತ್ತಿನಲ್ಲಿ ಬೈ ಪಡೆದು ಈಗಾಗಲೇ 2ನೇ ಸುತ್ತಿಗೆ ಪ್ರವೇಶಿಸಿದ್ದಾರೆ. ಮತ್ತೊಂದೆಡೆ ಎಂಆರ್ ಅರ್ಜುನ್ ಮತ್ತು ಹರಿಹರನ್ ಅಂಸಕರಣ್ ಜೋಡಿಯು ಐರ್ಲೆಂಡ್ನ ಸ್ಕಾಟ್ ಗಿಲ್ಡಿಯಾ ಹಾಗೂ ಪೌಲ್ ರೆನಾಲ್ಡ್ಸ್ ಜೋಡಿಯನ್ನು ಎದುರಿಸಲಿದೆ. ಮಿಶ್ರ ಡಬಲ್ಸ್ ವಿಭಾಗದಲ್ಲಿ 15ನೇ ಶ್ರೇಯಾಂಕಿತ ಧ್ರುವ್ ಕಪಿಲಾ ಮತ್ತು ತನಿಷಾ ಕ್ರಾಸ್ಟೋ ಜೋಡಿಯು ಸಹ ಬೈ ಪಡೆದು 32ರ ಹಂತಕ್ಕೆ ಮುನ್ನಡೆದಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲಡಾಖ್ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಇಂದಿನಿಂದ ಜನಗಣತಿ 2027ರ ಸ್ವಯಂ ನೋಂದಣಿ ಪ್ರಕ್ರಿಯೆ ಆರಂಭ. ಯುಜಿಸಿ ನೆಟ್ 2026 ಪ್ರಶ್ನೆ ಪತ್ರಿಕೆಗಳಲ್ಲಿ ದೋಷಗಳ ಹಿನ್ನೆಲೆ 3 ವಿಷಯಗಳಿಗೆ ಮರುಪರೀಕ್ಷೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಡಿ ಇಂದು ಪರಿಸರ ಕಾರ್ಯಕಾರಿ ಗುಂಪು ಮತ್ತು ಸಂಪರ್ಕ ಗುಂಪಿನ ಹಿರಿಯ ಅಧಿಕಾರಿಗಳ ಸಭೆ ಹಾಗೂ BWF ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ನವದೆಹಲಿಯಲ್ಲಿ ಇಂದು ಆರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ಇದು ವಿದ್ಯಾರ್ಥಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 7:45. ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ. ವಿಷಯ ಹರಿಶಿಣ ನೆಲ್ಲಿಕಾಯಿಗಳ ಔಷಧೀಯ ಗುಣಗಳ ಬಗ್ಗೆ ತಿಳಿಸಿಕೊಡುತ್ತಾರೆ ಡಾಕ್ಟರ್ ಟಿ ಶಿವಕುಮಾರ್, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು. ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ ಹಾಗೂ ಸೌರಿಪ ಹೋಮಿಯೋಪತಿ, ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ. ಅರಿಶಿಣ ಮತ್ತು ನೆಲ್ಲಿಕಾಯಿಗಳ ಔಷಧೀಯ ಗುಣಗಳ ಬಗ್ಗೆ ತಿಳಿಸುತ್ತಾರೆ ಡಾಕ್ಟರ್ ಟಿ ಶಿವಕುಮಾರ್, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು. ಕೇಳಿ ಆಯುಷ್ವಾಣಿ.
3: ಕೇಳುಗರೆಲ್ಲರಿಗೂ ನಮಸ್ಕಾರ. ನಾವು ಆಹಾರವಾಗಿ ಅನೇಕ ಔಷಧೀಯ ಸಸ್ಯಗಳನ್ನು, ಔಷಧೀಯ ಮೂಲಿಕೆಗಳನ್ನ ಬಳಸ್ತಾ ಇರ್ತೇವೆ. ಆದರೆ ಅವುಗಳ ಪ್ರಾಮುಖ್ಯತೆ, ಅದರ ಗುಣಗಳು ನಮಗೆ ಗೊತ್ತಿರೋದಿಲ್ಲ. ಹಾಗಾಗಿ ಇವತ್ತು ನಾವು ನಿತ್ಯ ಬಳಸುವಂತಹ 2 ಔಷಧೀಯ ಸಸ್ಯಗಳ, ಔಷಧೀಯ ಮೂಲಿಕೆಗಳ, ಔಷಧೀಯ ಗುಣಗಳನ್ನು ತಿಳ್ಕೊಳ್ಳೋಣ ಬನ್ನಿ. ಮೊದಲನೆಯದಾಗಿ ಅರಿಶಿಣ. ಇದರ ಸಸ್ಯಶಾಸ್ತ್ರೀಯ ಹೆಸರು ಅಂದರೆ ಬೊಟಾನಿಕಲ್ ನೇಮ್ ಕುರ್ಕುಮಲಾಂಗ ಅಂತ. ಇದರಲ್ಲಿ ಔಷಧೀಯ ಗುಣಗಳು ಯಥೇಚ್ಛವಾಗಿ ಇರುವ ಕಾರಣ ನಮ್ಮ ಹಿರಿಯರು ಇದನ್ನು ಆಹಾರದ ಅವಿಭಾಜ್ಯ ಅಂಗವನ್ನಾಗಿ ಮಾಡಿದ್ದಾರೆ. ಇದರ ಹೂವು ನೋಡಲು ಆಕರ್ಷಕ, ಸುವಾಸನೆ ಭರಿತ. ಇದನ್ನು ನಮ್ಮ ಮನೆ ಅಂಗಳದಲ್ಲಿ ಬೆಳೆಸಿದ್ರೆ ನಿತ್ಯ ಆಹಾರವಾಗಿ ಬಳಸಬಹುದು ಮತ್ತು ಇದನ್ನು ಅಲಂಕಾರಿಕವಾಗಿ ಸಹ ಕಾಣುತ್ತೆ, ನಮ್ಮ ಆರೋಗ್ಯ ರಕ್ಷಣೆಯೂ ಸಹ ಆಗುತ್ತೆ. ಹಸಿ ಅರಿಶಿನದ

0: ಬನ್ನ ಮರಳು ಮಿಶ್ರಿತ ಕೆಂಪು ಮಣ್ಣಿನಲ್ಲಿ ಬೆಳಗಿನ ಜಾವ ಬಿಸಿಲು ಬೀಳೋ ಜಾಗದಲ್ಲಿ ಹಾಕಿ ನಿಯಮಿತವಾಗಿ ನೀರು ಕೊಡುತ್ತಾ ಬಂದರೆ 2-3 ತಿಂಗಳಲ್ಲಿ ಗಿಡ ಪೂರ್ಣ ಪ್ರಮಾಣದಲ್ಲಿ ಬೆಳೆಯುತ್ತೆ. ಇದರ ಎಲೆ, ಬೇರು ಮತ್ತು ಕೊಂಬು ಅಥವಾ ಗಡ್ಡೆಗಳಲ್ಲಿ ಔಷಧೀಯ ಗುಣ ಇದೆ. ಇದನ್ನು ಆಯುರ್ವೇದದಲ್ಲಿ ಸರ್ವರೋಗ ನಿವಾರಕ ಅಂತ ವಿವರಿಸಿದ್ದಾರೆ. ಇದರ ಅರ್ಥ ಇದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ದೇಹವನ್ನು ಶುದ್ಧೀಕರಿಸಿ ಅಂದರೆ ಡಿಟಾಕ್ಸ್ ಮಾಡಿ ಎಲ್ಲ ಥರದ ಕಾಯಿಲೆಗಳ ವಿರುದ್ಧ ಹೋರಾಡುವಂಥ ಶಕ್ತಿಯನ್ನು ಕೊಡುತ್ತೆ. ಮಕ್ಕಳಲ್ಲಿ ಮೇಲಿಂದ ಮೇಲೆ ಕೆಮ್ಮು, ನೆಗಡಿ, ಶೀತ ಉಂಟಾಗೋದು ಸಹಜ. ಇಂಥ ಪರಿಸ್ಥಿತಿಯಲ್ಲಿ ಅರಿಶಿನವನ್ನು ಬಿಸಿ ಹಾಲಿಗೆ 1/2 ಚಮಚದಷ್ಟು ಪುಡಿಯನ್ನು ಬೆರೆಸಿ ದಿನಕ್ಕೆ 2 ಬಾರಿ ಕೊಡ್ತಾ ಬಂದರೆ ಈ ರೀತಿಯ ಶೀತ, ಕೆಮ್ಮು, ನೆಗಡಿ ಕಡಿಮೆ ಆಗುತ್ತೆ. ಇದನ್ನು ಗೋಲ್ಡನ್ ಮಿಲ್ಕ್ ಅಂತ ವಿದೇಶಗಳಲ್ಲೂ ಸಹ ಸೇವನೆ ಮಾಡ್ತಾರೆ. ಚರ್ಮದ ಅಲರ್ಜಿ ಮತ್ತು ಶ್ವಾಸಕೋಶ ಸಂಬಂಧಿತ ಅಲರ್ಜಿ ನಿಯಂತ್ರಣಕ್ಕೂ ಸಹ ಈ ಗೋಲ್ಡನ್ ಮಿಲ್ಕ್ ಅತ್ಯಂತ ಸಹಾಯಕ. ಅರಿಶಿನವನ್ನ ಸಾಂಪ್ರದಾಯಿಕವಾಗಿ ಮುಖಕ್ಕೆ ಹಚ್ಚಿಕೊಳ್ಳಲು ಬಳಸಲಾಗುತ್ತೆ. ಮುಖಕ್ಕೆ ಅರಿಶಿನವನ್ನು ಹಚ್ಚೋದ್ರಿಂದ ಮುಖದ ಕಾಂತಿ ಹೆಚ್ಚಾಗುತ್ತೆ, ಯಾವುದೇ ಚರ್ಮದ ಕಾಯಿಲೆ ಬರೋದಿಲ್ಲ, ಹಾಗೂ ಮುಖದ ಮೇಲೆ ಕಂಡು ಬರುವಂತಹ ಅನಾವಶ್ಯಕವಾದ ಕೂದಲುಗಳು ಇಲ್ಲದಂತಾಗುತ್ತೆ. ನಿಯಮಿತವಾಗಿ ಅರಿಶಿನ ಬಳಕೆ ಮಾಡೋದ್ರಿಂದ ತೂಕ ಸಹ ನಿಯಂತ್ರಣಕ್ಕೆ ಬರುತ್ತೆ. ರಾತ್ರಿ ವೇಳೆ 1 ದೊಡ್ಡ ಲೋಟದಷ್ಟು ನೀರಿಗೆ 1/2 ಚಮಚದಷ್ಟು ಅರಿಶಿನ ಪುಡಿ ಹಾಕಿ 1 ಚಿಟಿಕೆಯಷ್ಟು ಮೆಂತ್ಯ ಪುಡಿಯನ್ನು ಹಾಕಿ ರಾತ್ರಿ ಪೂರ್ತ ನೆನೆಸಿ ಬೆಳಗ್ಗೆ ಎದ್ದು ಸೋಸಿ ಆ ನೀರನ್ನು ಕುಡಿಯೋದ್ರಿಂದ ರಕ್ತದ ಸಕ್ಕರೆ ಅಂಶವನ್ನು ಸಹ ನಾವು ನಿಯಂತ್ರಿಸಬಹುದು, ಹಾಗೂ ಮಧುಮೇಹದಲ್ಲಿ ಉಂಟಾಗುವಂತಹ ಸುಸ್ತು, ಕೈಕಾಲು ನೋವು ಇತ್ಯಾದಿ ಲಕ್ಷಣಗಳನ್ನು ಸಹ ನಾವು ನಿಯಂತ್ರಿಸಬಹುದು. ಅರಿಶಿನದ ಎಲೆಯಲ್ಲೂ ಸಹ ಔಷಧ ಗುಣ ಇದೆ, ಇದನ್ನು ಸಹ ನಾವು ಆಹಾರವಾಗಿ ಬಳಸಬಹುದು. ಅರಿಶಿನದ ಎಲೆಯನ್ನು ಸುತ್ತಿ ಬೇಯಿಸಿದಂತಹ ಇಡ್ಲಿನ ಕೊಟ್ಟೆ ಕಡುಬು ಅಂತ ಕರೀತಾರೆ. ಇದು ರುಚಿಕರವಾಗಿರುತ್ತೆ ಮತ್ತು ಆರೋಗ್ಯಕರವಾಗಿಯೂ ಸಹ ಇರುತ್ತೆ. ಅದೇ ರೀತಿ ಇನ್ನೊಂದು ಔಷಧೀಯ ಗುಣ ಇರುವಂತಹ ಸಸ್ಯ ನೆಲ್ಲಿಕಾಯಿ. ಇದರ ಬೊಟಾನಿಕಲ್ ನೇಮ್ ಅಥವಾ ಸಸ್ಯಶಾಸ್ತ್ರೀಯ ಹೆಸರು ಎಂಬ್ಲಿಕಾ ಆಫಿಸಿನಾಲಿಸ್. ಬಿಸಿಲು ಕಡಿಮೆ ಇರುವ ಜಾಗದಲ್ಲಿ, ಅಲ್ಪ ನೀರಿರುವ ಜಾಗದಲ್ಲೂ ಸಹ ಬೆಳೆಯುವಂತಹ ಒಂದು ಮಧ್ಯಮ ಗಾತ್ರದ ಮರ ಈ ನೆಲ್ಲಿಕಾಯಿ. ಇದರ ಹಣ್ಣು, ಬೀಜ, ಎಲೆಗಳಲ್ಲಿ ಔಷಧೀಯ ಗುಣ ಇದೆ. ಮಕ್ಕಳು ಮೇಲಿಂದ ಮೇಲೆ ಕಾಯಿಲೆ ಬೀಳುತ್ತಿದ್ರೆ ಹಾಗೂ ಹಿರಿಯರಲ್ಲೂ ಸಹ ನಿಯಮಿತವಾಗಿ ನೆಲ್ಲಿಕಾಯಿಯನ್ನು ಸೇವಿಸ್ತಾ ಬಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಿ ಕಾಯಿಲೆ ಬರುವಂತಹ ಸಾಧ್ಯತೆಗಳು ಕಡಿಮೆ ಆಗುತ್ತೆ. ಮಧ್ಯಮ ವಯಸ್ಸು ದಾಟಿದ ನಂತರ ವಯೋಸಹಜವಾಗಿ ಅಂಗಾಂಗಗಳ ಶಕ್ತಿ ಕುಂದುತ್ತೆ. ಇದನ್ನು ತಡೆಗಟ್ಟಲು ಹಾಗೂ ವೃದ್ಧಾಪ್ಯದ ಲಕ್ಷಣಗಳನ್ನು ಸಹ ಮುಂದೂಡಲು ನೆಲ್ಲಿಕಾಯಿಯನ್ನು ದಿನನಿತ್ಯ ಸೇವನೆ ಮಾಡ್ತಾ ಬಂದರೆ ದೇಹಕ್ಕೆ ಹೊಸ ಚೈತನ್ಯ ದೊರೆಯುತ್ತೆ. ಆದ ಕಾರಣ ಆಯುರ್ವೇದದಲ್ಲಿ ಇದನ್ನು ನಿತ್ಯ ರಸಾಯನ ಅಂತ ಕರೆದಿದ್ದಾರೆ. ನೆಲ್ಲಿಕಾಯಿ ಬೀಜದ ಪುಡಿಯನ್ನು ನೀರಿನಲ್ಲಿ ನೆನೆಸಿ ಲೇಪಿಸಿ ಸ್ನಾನ ಮಾಡುವುದರಿಂದ ತಲೆಯ ಹೊಟ್ಟು ನಿಯಂತ್ರಣಕ್ಕೆ ಬರುತ್ತೆ. ಎಲೆಯನ್ನು ಮಿಕ್ಸಿಯಲ್ಲಿ ಅರೆದು ಕಲ್ಕ ಮಾಡಿಕೊಂಡು ಅಂದರೆ ಪೇಸ್ಟ್ ಮಾಡಿಕೊಂಡು ಹಚ್ಚುವುದರಿಂದ ಕೂದಲು ಸಹ ಸೊಂಪಾಗಿ ಬೆಳೆಯುತ್ತೆ. ನೆಲ್ಲಿಕಾಯಿನಲ್ಲಿ ಅನೇಕ ಪೋಷಕಾಂಶಗಳಿರುತ್ತೆ, ಅದರಲ್ಲೂ ಮುಖ್ಯವಾಗಿ ವಿಟಮಿನ್ ಸಿ ಅಂಶ ಹೆಚ್ಚಾಗಿರುತ್ತೆ. ವಿಟಮಿನ್ ಸಿ ನಮ್ಮ ದೇಹಕ್ಕೆ ಉಂಟಾಗುವ ಗಾಯಗಳನ್ನು ಗುಣಪಡಿಸಲು ಅತ್ಯವಶ್ಯಕ. ಈ ವಿಟಮಿನ್ ಸಿ ದೇಹಕ್ಕೆ ಹೊಸ ಚೈತನ್ಯ ನೀಡುತ್ತೆ. ನಾವು ಸೇವಿಸಿದಂಥ ಆಹಾರ ಸಂಪೂರ್ಣವಾಗಿ ರಕ್ತಗತವಾಗಲು ನೆಲ್ಲಿಕಾಯಿ ಸಹಕಾರಿಯಾಗಿದೆ. ನೆಲ್ಲಿಕಾಯಿಯನ್ನು ನಿತ್ಯ ಸೇವನೆ ಮಾಡುವುದರಿಂದ ಕಣ್ಣಿನ ಆರೋಗ್ಯಕ್ಕೆ ಹಿತಕರ, ದೃಷ್ಟಿಶಕ್ತಿ ಹೆಚ್ಚಾಗುತ್ತೆ. ಈ ಎಲ್ಲ ಕಾರಣಗಳಿಂದ ಆಯುರ್ವೇದದಲ್ಲಿ ಇದನ್ನು ನಿತ್ಯ ರಸಾಯನ ಅಂತ ಕರೆದಿದ್ದಾರೆ. ಈ ಎರಡೂ ಔಷಧೀಯ ಸಸ್ಯಗಳನ್ನು ನಿತ್ಯ ತಮ್ಮ ಆಹಾರದಲ್ಲಿ ಬಳಸಿ ಆರೋಗ್ಯದಿಂದಿರಿ.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಅರಿಶಿಣ ಮತ್ತು ನೆಲ್ಲಿಕಾಯಿಗಳ ಔಷಧೀಯ ಗುಣಗಳ ಬಗ್ಗೆ ತಿಳಿಸಿದವರು ಡಾಕ್ಟರ್ ಟಿ ಶಿವಕುಮಾರ್, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
2: ಮನೆ ಎಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು, 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
3: ಹಾಗೆ ಹೇಳು ಮತ್ತೆ.
2: ನಿರ್ಮಾ ಶುದ್ಧ ಉಪ್ಪು.
4: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
5: ಸಮಯ 7:50 ಆಗಿದೆ. ಈಗ ಕೇಳಿ ಭಾವಗೀತೆ. ಮೇಘನಾ ಭಟ್ ಅವರ ಗಾಯನದಲ್ಲಿ, ಬಿ ಆರ್ ಲಕ್ಷ್ಮಣರಾವ್ ಅವರ ರಚನೆ, ಉಪಾಸನಾ ಮೋಹನ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಒಂದು ಭಾವಗೀತೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತ ನಾಳೆ ನವದೆಹಲಿಯಲ್ಲಿ 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆಯನ್ನು ಆಯೋಜಿಸಿದೆ. ಈ ಸಭೆಗೆ ಮುಂಚಿತವಾಗಿ ಇಂದು ಹವಾಮಾನ ಬದಲಾವಣೆ ಮತ್ತು ಸುಸ್ಥಿರ ಅಭಿವೃದ್ಧಿಯ ಕುರಿತಾದ ಪರಿಸರ ಕಾರ್ಯಕಾರಿ ಗುಂಪು ಮತ್ತು ಸಂಪರ್ಕ ಗುಂಪಿನ ಬ್ರಿಕ್ಸ್ ಹಿರಿಯ ಅಧಿಕಾರಿಗಳ ಸಭೆ ನಡೆಯಲಿದೆ. ಯುಜಿಸಿ ನೆಟ್ ಪರೀಕ್ಷೆಯ ಇಂಗ್ಲಿಷ್, ವಾಣಿಜ್ಯಶಾಸ್ತ್ರ ಮತ್ತು ಸಮಾಜಶಾಸ್ತ್ರ ವಿಷಯಗಳಲ್ಲಿ ಪ್ರಶ್ನೆಪತ್ರಿಕೆಗಳಲ್ಲಿ ಹಲವಾರು ದೋಷಗಳ ಬಗ್ಗೆ ದೂರುಗಳು ಬಂದ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಈ ಮೂರು ವಿಷಯಗಳಿಗೆ ಮರುಪರೀಕ್ಷೆಯನ್ನು ಘೋಷಿಸಿದೆ. ಲಡಾಖ್ ಮತ್ತು ಜಮ್ಮು ಕಾಶ್ಮೀರದ ಹಿಮಾವೃತ ಪ್ರದೇಶಗಳಲ್ಲಿ ಜನಗಣತಿ 2027ರ ಸ್ವಯಂ ನೋಂದಣಿ ಪ್ರಕ್ರಿಯೆ ಇಂದಿನಿಂದ ಆರಂಭವಾಗಿದ್ದು ಇದೇ 31ರವರೆಗೆ ನಡೆಯಲಿದೆ. ಕಾವೇರಿ ನೀರಿಗಾಗಿ ತಮಿಳುನಾಡು ಸಲ್ಲಿಸಿರುವ ಅರ್ಜಿ ವಿಚಾರಣೆ ಇಂದು ಸುಪ್ರೀಂಕೋರ್ಟ್ನಲ್ಲಿ ನಡೆಯಲಿದೆ. ನ್ಯಾಯಮೂರ್ತಿಗಳಾದ ವಿಕ್ರಮನಾಥ್ ಮತ್ತು ಸಂದೀಪ್ ಮೆಹ್ತಾ ಅವರ ಪೀಠದಲ್ಲಿ ಈ ಅರ್ಜಿಯ ವಿಚಾರಣೆ ನಡೆಯಲಿದೆ. ಇದರ ನಡುವೆ ತಮಿಳುನಾಡಿಗೆ ನಿಗದಿಯಾಗಿರುವುದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹೊರಿಸಲಾಗುತ್ತಿದೆ ಎಂದು ಮಂಡ್ಯ ರೈತರು ಆರೋಪಿಸಿದ್ದಾರೆ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಹಸಿರು ಕ್ರಾಂತಿ ಹಾಗೂ ಬಿಳಿ ಕ್ರಾಂತಿಗಳ ಮೂಲಕ ಆಹಾರ ಮತ್ತು ಹಾಲಿನ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸಲಾಯಿತು. ಆದರೆ ಇಂದಿನ ದಿನಮಾನಗಳಲ್ಲಿ ದೇಶಕ್ಕೆ ದೊಡ್ಡ ಮಟ್ಟದ ವ್ಯಸನಮುಕ್ತ ಕ್ರಾಂತಿಯ ಅಗತ್ಯವಿದೆ ಎಂದು ಕೊಪ್ಪಳ ಸಂಸದ ಕೆ ರಾಜಶೇಖರ ಬಸವರಾಜ ಹಿಟ್ನಾಳ ಹೇಳಿದ್ದಾರೆ. ರಾಂಚಿಯ ಬಿರ್ಸಾ ಮುಂಡಾ ಫುಟ್ಬಾಲ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ 135ನೇ ಇಂಡಿಯನ್ ಆಯಿಲ್ ಡುರಾಂಡ್ ಕಪ್ ಫುಟ್ಬಾಲ್ನ ಮೊದಲ ಕ್ವಾರ್ಟರ್ ಫೈನಲ್ನಲ್ಲಿ ಸ್ಪೋರ್ಟಿಂಗ್ ಕ್ಲಬ್ ಡೆಲ್ಲಿ ತಂಡವು ರೇಂಗ್ಡೈ ತಂಡವನ್ನು 5-1 ಗೋಲುಗಳಿಂದ ಸೋಲಿಸಿತು. ಶ್ರೀಲಂಕಾದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ

ಶ್ರೀಲಂಕಾ ನಡುವಿನ ಎರಡು ಪಂದ್ಯಗಳ ಟೆಸ್ಟ್ ಸರಣಿಯ ಮೊದಲ ಪಂದ್ಯದ ಎರಡನೇ ದಿನದಾಟದ ಅಂತ್ಯಕ್ಕೆ ನಿನ್ನೆ ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 9 ವಿಕೆಟ್ಗಳಿಗೆ 460 ರನ್ ಗಳಿಸಿತು. ಇಂದಿನ ದಿನದಾಟ ಭಾರತೀಯ ಕಾಲಮಾನ ಬೆಳಗ್ಗೆ 9:45 ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

ನಮಸ್ತೆ, ಶುಭೋದಯ ಆತ್ಮೀಯ ಕೇಳ್ರಿ. ಮತ್ತೊಮ್ಮೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಾಗೆ ಇಂದು ಕನ್ನಡ ಚಲನಚಿತ್ರರಂಗದ ಪ್ರಸಿದ್ಧ ಗೀತ ರಚನೆಕಾರ, ಚಿತ್ರ ಕಥೆಗಾರ ಮತ್ತು ನಿರ್ದೇಶಕರಾಗಿದ್ದಂತಹ ಆರ್ ಎನ್ ಜಯಗೋಪಾಲ್ ಅವರ ಜನ್ಮದಿನ. ಅವರ ಒಂದು ಸವಿನೆನಪಿನಲ್ಲಿ ಈಗ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾದಂತಹ ಗೀತೆ. ಈ ಒಂದು ಗೀತೆಗೆ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿದೆ.

0: ಟಗರು ಪಲ್ಯ ಚಿತ್ರದಿಂದ ಮಾಧುರಿ ಶೇಷಾದ್ರಿ ಅವರ ಗಾಯನದಲ್ಲಿ ಧನಂಜಯ್ ಅವರ ರಚನೆ, ವಾಸುಕಿ ವೈಭವ್ ಅವರ ಸಂಗೀತ ಸಂಯೋಜನೆ ಇದ್ದಂತಾಗಿತ್ತು. ನಾ ಕೇಳಿದ್ರಿ
1: ಸಹನಾ ಅವರಮ್ಮ ಮೆಸೇಜ್ ಮಾಡಿದರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
2: ಹೌದು, ನನಗೂ ಬಂದಿದೆ ಕಣೆ.
1: ಏ ಅಮ್ಮ, ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
3: ಹಲೋ, ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
1: ಅಯ್ಯೋ, ನಿಂಗೂ ಬಂತಾ?
3: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗ್ಯಾಕೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
1: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಬೇಕು.
4: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.
5: ಮರೆಗೆ ನಿಂತು ಕಾಯುತ್ತಿರುವ ಕೊರುಳು ಯಾವುದು?
6: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯಾಗ್ತಿದೆ ಇನ್ನೇನು 8:15. ಕೆಲವೇ ಕ್ಷಣಗಳಲ್ಲಿ ಕೇಳಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಗಣಪ ಚಿತ್ರದಿಂದ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಜಯನ್ ಕಾಯ್ಕಿಣಿ ಅವರ ರಚನೆ, ಕರಣ್ ಬಿ ಕೃಪಾ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆನ ಕೇಳಿದ್ರಿ. ಈಗ ಕೇಳಿ ಮತ್ತೊಂದು ಗೀತೆ. ಹರಿ ಅವರ ಧ್ವನಿಯಲ್ಲಿರುವಂಥ ಈ ಒಂದು ಗೀತೆ ಚಾರ್ಮಿನಾರ್ ಚಿತ್ರದಿಂದ, ಲೋಕೇಶ್ ಕೃಷ್ಣ ಅವರ ಸಾಹಿತ್ಯ, ಹರಿ ಅವರ ಸಂಗೀತ ಸಂಯೋಜನೆ ಇದೆ.

ಬಚ್ಚನ್ ಚಿತ್ರದಿಂದ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಕವಿರಾಜ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇದಾಗಿತ್ತು. ಈಗ ಕೇಳಿ ಚಲುವಿನ ಚಿತ್ತಾರ ಚಿತ್ರದಿಂದ ಕುನಾಲ್ ಗಂಜವಾಲ, ಶ್ರೇಯಾ ಘೋಷಾಲ್, ಸ್ಟೀಫನ್ ಅವರ ಧ್ವನಿಯಲ್ಲಿ, ಎಸ್ ನಾರಾಯಣ್ ಅವರ ಸಾಹಿತ್ಯ, ಮನು ಮೂರ್ತಿ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ವಿದ್ಯಾಪತಿ ಚಿತ್ರದಿಂದ ವಾಸುಕಿ ವೈಭವ್ ಮತ್ತು ಸುಪ್ರಿಯಾ ರಾಮ್ ಅವರ ಧ್ವನಿಲಿ, ಸುಜಿತ್ ವೆಂಕಟರಾಮಯ್ಯ ಅವರ ಸಾಹಿತ್ಯ ಇರುವಂತಹ ಗೀತೆಯನ್ನು ಕೇಳಿದ್ವಿ. ಸಮಯ ಆಗಿದೆ 8:59:22. ನಮ್ಮ ಈ ದಿನದ ಶುಭೋದಯ ಕರ್ನಾಟಕ ಕಾರ್ಯಕ್ರಮನ ಮುಗಿಸುವಂತಹ ಸಮಯ ಇದಾಗಿದೆ. ಎಲ್ಲ ಆತ್ಮೀಯ ಕೇಳುಗರಿಗೆ ಧನ್ಯವಾದಗಳು.

ಇದು ಭಾರತೀಯ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಸಮಯ ಆಗಿದೆ 9 ಗಂಟೆ. ಈ ದಿನದ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲ ಆತ್ಮೀಯ ಕೇಳುಗರಿಗೆ ಪ್ರೀತಿಯ ಸ್ವಾಗತ. ಈಗ ಕೇಳಿ, ಆಟೋ ರಾಜ ಚಿತ್ರದಿಂದ ಅರ್ಜುನ್ ಜನಿ ಅವರ ಗಾಯನದಲ್ಲಿರುವಂತಹ ಗೀತೆ. ಚೇತನ್ ಕುಮಾರ್ ಅವರು ರಚನೆಯನ್ನ ಮಾಡಿದ್ದಾರೆ. ಅರ್ಜುನ್ ಜನಿ ಅವರ ಸಂಗೀತ ಸಂಯೋಜನೆ ಇದೆ.

ದ ಡೆವಿಲ್ ಚಿತ್ರದಿಂದ ದೀಪಕ್ ಬ್ಲೂ ಅವರ ಗಾಯನದಲ್ಲಿ ಅನಿರುದ್ಧ ಶಾಸ್ತ್ರಿ ಅವರ ರಚನೆ, ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆ ಇದಾಗಿತ್ತು. ಈಗ ಕೇಳಿ ಮತ್ತೊಂದು ಗೀತೆ, ನಕಾಶ್ ಅಜೀಜ್ ಅವರ ಗಾಯನದಲ್ಲಿ ಇರುವಂತಹ ಈ ಒಂದು ಗೀತೆಗೆ ಐಶ್ವರ್ಯ ರಂಗರಾಜನ್ ಅವರು ಕೂಡ ಧ್ವನಿಗೊಳಿಸಿದ್ದಾರೆ. ಯೋಗರಾಜ್ ಭಟ್ ಅವರ ಸಾಹಿತ್ಯ, ಅರ್ಜುನ್ ಜಾನಿ ಅವರ ಸಂಗೀತ ಸಂಯೋಜನೆ ಇದೆ. ತ್ರಿವಿಕ್ರಮ ಚಿತ್ರದಿಂದ ಈ ಗೀತೆ.

ಮಿಸ್ಟರ್ ನಟ್ವರ್ಲಾಲ್ ಚಿತ್ರದಿಂದ ವಿಜಯ್ ಪ್ರಕಾಶ್ ಅವರ ಧ್ವನಿಲಿ ಚೇತನ್ ಕುಮಾರ್ ಅವರ ಸಾಹಿತ್ಯ, ಧರ್ಮವಿಶ್ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆ ಇದಾಗಿತ್ತು. ಈಗ ಕೇಳಿ ಮಾರ್ಟಿನ್ ಚಿತ್ರದಿಂದ ಶ್ರುತಿಕಾ ಸಮುದ್ರಾಳ ಮತ್ತು ಅರ್ಜುನ್ ಎ ಪಿ ಅವರ ಸಾಹಿತ್ಯವಿದೆ, ಮಣಿಶರ್ಮ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಪೈಲ್ವಾನ್ ಚಿತ್ರದಿಂದ ವಿಜಯ್ ಪ್ರಕಾಶ್ ಅವರ ಧ್ವನಿ, ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ಅರ್ಜುನ್ ಜಾನಿ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆ ಇದಾಗಿತ್ತು. ಈಗ ಕೇಳಿ ಮತ್ತೊಂದು ಗೀತೆ, ಅರ್ಮಾನ್ ಮಾಲಿಕ್ ಅವರ ಗಾಯನ, ವಿ ಸಾಯಿ ಸುಕನ್ಯಾ ಅವರ ರಚನೆ, ಅನೂಪ್ ರುಬಿನ್ಸ್ ಅವರ ಸಂಗೀತ ಸಂಯೋಜನೆ ಇದೆ. ಸೀತಾರಾಮ ಕಲ್ಯಾಣ ಚಿತ್ರದಿಂದ ಈ ಗೀತೆ.

ಈಗ ಕೇಳಿ ರಂಗಸ್ಥಳ ಚಿತ್ರದಿಂದ ಮಾನಸಿ ಎಂಎಂ ಅವರ ಗಾಯನದಲ್ಲಿ ಅಜಾದ್ ವರದರಾಜ್ ಅವರ ಸಾಹಿತ್ಯ, ದೇವಿ ಶ್ರೀಪ್ರಸಾದ್ ಅವರ ಸಂಗೀತ ಸಂಯೋಜನೆ ಇರುವಂತಾಗಿದೆ.

ಮರ್ಯಾದೆ ಪ್ರಶ್ನೆ ಚಿತ್ರದಿಂದ ವಾಸುಕಿ ವೈಭವ್ ಮತ್ತು ಶ್ರೀಲಕ್ಷ್ಮಿ ಬೆಳ್ಮಣ್ಣು ಅವರ ಗಾಯನದಲ್ಲಿ ಪ್ರಮೋದ್ ಮರವಂತೆ ಅವರ ಸಾಹಿತ್ಯ, ಅರ್ಜುನ್ ರಾಮು ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆ ಇದಾಗಿತ್ತು. ಈ ಕೇಳಿ ಮತ್ತೊಂದು ಗೀತೆ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ, ಪ್ರಸನ್ನ ಭೋಜ ಶೆಟ್ಟರ್ ಅವರ ಸಾಹಿತ್ಯ, ಹರ್ಷವರ್ಧನ್ ರಾಜ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ರತ್ನಮಂಜರಿ ಚಿತ್ರದಿಂದ.

ಈಗ ಕೇಳಿ ರುಸ್ತಂ ಚಿತ್ರದಿಂದ ರಘುದೀಕ್ಷಿತ್ ಮತ್ತು ಅಪೂರ್ವ ಶ್ರೀಧರ್ ಅವರ ಗಾಯನದಲ್ಲಿ ಅರ್ಜುನ್ ಎಪಿ ಅವರ ಸಾಹಿತ್ಯ, ಅನೂಪ್ ಸೆಲೀನ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

are my

ಕಿಸ್ ಚಿತ್ರದಿಂದ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಅರ್ಜುನ್ ಎಪಿ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆ ಇದಾಗಿತ್ತು. ಸಮಯ ಆಗಿದೆ 9:56. ನಮ್ಮ ಈ ದಿನದ ಇಂದಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಇದಾಗಿದೆ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಗೀತೆಗಳನ್ನ ಕೇಳಿದ್ವಿ. ಈ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಇದೀಗ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾದಂತಹ ಗೀತೆ ಮಾಯಾ ಬಜಾರ್ ಚಿತ್ರದಿಂದ. ಈ ಗೀತೆ ಯೋಗರಾಜ್ ಭಟ್ ಅವರ ಸಾಹಿತ್ಯ, ಮಿದನ್ ಮುಕುಂದನ್ ಅವರ ಸಂಗೀತ ಸಂಯೋಜನೆ ಇದೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಸಚಿವಾಲಯದ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರು ಇಂದು ನವದೆಹಲಿಯಲ್ಲಿ ರಾಷ್ಟ್ರೀಯ ಅನುಭವ್ ಪ್ರಶಸ್ತಿ 2026 ಪ್ರದಾನ ಮಾಡಲಿದ್ದಾರೆ. ನಾಗರ ಪಂಚಮಿಯ ಶುಭ ಸಂದರ್ಭದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶುಭಾಶಯ ಕೋರಿದ್ದಾರೆ. ಪ್ರಕೃತಿಯ ಮೇಲಿನ ಗೌರವ, ಎಲ್ಲ ಜೀವಿಗಳ ಕುರಿತು ಸಹಾನುಭೂತಿ ಮತ್ತು ಸಹಬಾಳ್ವೆಯ ಮನೋಭಾವ ಭಾರತದ ಸಾಂಸ್ಕೃತಿಕ ಸಂಪ್ರದಾಯದಲ್ಲಿ ಅಂತರ್ಗತವಾಗಿದೆ. ನಾಗರ ಪಂಚಮಿ ಇದೇ ದೃಷ್ಟಿಕೋನವನ್ನು ಸಾಕಾರಗೊಳಿಸುವ ಹಬ್ಬವಾಗಿದೆ ಎಂದು ತಿಳಿಸಿದ್ದಾರೆ. ವಿಧಾನಮಂಡಲ ಮಳೆಗಾಲದ ಅಧಿವೇಶನ ಇಂದು ಮುಂದುವರಿಯಲಿದ್ದು ಬೆಳಗ್ಗೆ 11 ಗಂಟೆಗೆ ಉಭಯ ಸದನಗಳು ಸಮಾವೇಶಗೊಳ್ಳಲಿವೆ. ವಿಧಾನಸಭೆಯಲ್ಲಿ ಇಂದು ಸ್ಥಳೀಯ ಸಂಸ್ಥೆಗಳು ಮತ್ತು ಪಂಚಾಯಿತಿ ರಾಜ್ ಸಂಸ್ಥೆಗಳ ಕರ್ನಾಟಕ ವಿಧಾನಮಂಡಲದ ಸದನ ಸಮಿತಿ ಅಧ್ಯಕ್ಷ ಎಬಿ ರಮೇಶ್ ಬಂಡಿ ಸಿದ್ದೇಗೌಡ ಅವರು 2025-26 ಸಾಲಿನ 44ನೇ ವರದಿಯನ್ನು ಸದನದಲ್ಲಿ ಮಂಡಿಸಲಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಮತದಾರರು ಗಣತಿ ನಮೂನೆ ವಾಪಸ್ ನೀಡಲು ಹಾಗೂ ರೋಲ್ಬ್ಯಾಕ್ಗೆ ಇಂದು ಕಡೆಯ ದಿನವಾಗಿದೆ. ಲಾಲ್ಬಾಗ್ನ ಸ್ವಾತಂತ್ರ್ಯೋತ್ಸವ ಫಲಪುಷ್ಪ ಪ್ರದರ್ಶನಕ್ಕೆ ಇಂದು ತೆರೆ ಬೀಳಲಿದೆ. ಈವರೆಗೆ 145,000 ಹೆಚ್ಚು ಜನರು ಆಗಮಿಸಿದ್ದು ಟಿಕೆಟ್ನಿಂದ 70 ಲಕ್ಷ ರೂಪಾಯಿ ಸಂಗ್ರಹವಾಗಿದೆ ಎಂದು ತೋಟಗಾರಿಕಾ ಇಲಾಖೆ ಮಾಹಿತಿ ನೀಡಿದೆ. ರಾಜ್ಯದಲ್ಲಿ ವಿವಿಧ ಮಾದರಿಯ ವಾಹನಗಳ ವಾಯು ಮಾಲಿನ್ಯ ಪರೀಕ್ಷಾ ಶುಲ್ಕವನ್ನು ಪರಿಷ್ಕರಿಸಿ ಕನಿಷ್ಠ 5 ರೂಪಾಯಿಗಳಿಂದ ಗರಿಷ್ಠ 40 ರೂಪಾಯಿಗಳವರೆಗೆ ಹೆಚ್ಚಳ ಮಾಡಿ ಸಾರಿಗೆ ಇಲಾಖೆ ಆದೇಶ ನೀಡಿದೆ. ವಿಶಾಖಪಟ್ಟಣಕ್ಕೆ ಬರುವ ಮತ್ತು ಅಲ್ಲಿಂದ ಹೊರಡುವ ಏರ್ ಇಂಡಿಯಾದ ಎಲ್ಲ ವಿಮಾನಗಳು ಇಂದಿನಿಂದ ಭೋಗಪುರಂನ ಹೊಸ ಅಲ್ಲೂರಿ ಸೀತಾರಾಮರಾಜು ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ಅಸ್ತಿತ್ವದಲ್ಲಿರುವ ವಿಮಾನ ನಿಲ್ದಾಣ ವಿಟಿಝಡ್ ಕೋಡ್ ಅನ್ನು ಬಳಸಿಕೊಂಡು ಕಾರ್ಯನಿರ್ವಹಿಸಲಿದೆ ಎಂದು ಘೋಷಣೆ ಮಾಡಿದೆ. ನೆದರ್ಲೆಂಡ್ಸ್ನ ವ್ಯಾಗನರ್ ಹಾಕಿ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ 2026 ಎಫ್ಐಎಚ್ ಪುರುಷರ ಹಾಕಿ ವಿಶ್ವಕಪ್ನ ತನ್ನ 2ನೇ ಡಿ ಗುಂಪಿನ ಪಂದ್ಯದಲ್ಲಿ ಭಾರತ ತಂಡ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ನಮಸ್ತೆ. ಶುಭೋದಯ ಎಲ್ಲ ಆತ್ಮೀಯ ಕೇಳುಗರಿಗೆ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಾಗೆ ಇಂದಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಮಧುರ ಗೀತೆಗಳನ್ನ ಹಾಗೆ ಒಂದಿಷ್ಟು ಅಪರೂಪದ ಗೀತೆಗಳನ್ನ ಕೇಳಿಸುವಂತಹ ಸಣ್ಣ ಪ್ರಯತ್ನ ನನ್ನದಾಗಿದೆ. ಮೊದಲಿಗೆ ಕೇಳಿ ಭಕ್ತ ಮಾರ್ಕಂಡೇಯ ಚಿತ್ರದಿಂದ ಜಮುನಾರಾಣಿ ಮತ್ತು ಪೀತಾಪುರಂ ಅವರ ಧ್ವನಿಯಲ್ಲಿ, ಚಿ ಸದಾಶಿವಯ್ಯ ಅವರ ಸಾಹಿತ್ಯ, ವಿಶ್ವನಾಥನ್ ರಾಮಮೂರ್ತಿ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಕರಿನಾಗ ಚಿತ್ರದಿಂದ ವಾಣಿ ಜೈರಾಮ್ ಮತ್ತು ಮಲೇಷಿಯಾ ವಾಸುದೇವನ್ ಅವರ ಧ್ವನಿಯಲ್ಲಿ ಬಸವರಾಜ್ ಕೆಸ್ತೂರು ಅವರ ಸಾಹಿತ್ಯ, ಶಂಕರ್ ಗಣೇಶ್ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆ ಇದಾಗಿತ್ತು. ಈಗ ಕೇಳಿ ಪಿಬಿ ಶ್ರೀನಿವಾಸ್ ಅವರು ಧ್ವನಿಯಾದಂತಹ ಗೀತೆ, ಚಿವುದಯಶಂಕರ್ ಅವರ ಸಾಹಿತ್ಯ, ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇದೆ. ದೇವರು ಕೊಟ್ಟ ತಂಗಿಯಿಂದ ಈ ಗೀತೆ.

ವಾಗ್ದಾನ ಚಿತ್ರದಿಂದ ಈ ಒಂದು ಗೀತೆನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ವಿಜಯ ನರಸಿಂಹ ಅವರ ರಚನೆ, ವೇಲೂರು ಕೃಷ್ಣಮೂರ್ತಿಯವರ ಸಂಗೀತ ಸಂಯೋಜನೆ ಇತ್ತು. ಈಗ ಕೇಳಿ ಮತ್ತೊಂದು ಗೀತೆ, ರವಿಯವರ ಧ್ವನಿಯಲ್ಲಿರುವಂತಹ ಈ ಗೀತೆಗೆ ಎಂಎನ್ ವ್ಯಾಸರಾವ್ ಅವರ ರಚನೆ, ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇದೆ. ಶುಭಮಂಗಳ ಚಿತ್ರದಿಂದ ಈ ಗೀತೆ.

ಯಾತಕ್ಕಿಂತ ಜನ್ಮ ಕೊಟ್ಟಳು ಅಮ್ಮ, ಯಾರಿಗೇನು ಉಪಯೋಗ ಉಂಟಯ್ಯ ತಮ್ಮ, ಇದಕ್ಕೆಲ್ಲ ಕಳವಳ ಯಾಕೋ.

0: ಹಳವಳ ಯಾಕು, ಇದಕ್ಕೆಲ್ಲ ಹಳವಳ ಯಾಕು.
1: ತಪ್ಪಿದ ತಾಳ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆ ಇದಾಗಿತ್ತು.
2: ಮನೆ ಎಲ್ಲ ಕೆಲಸ ನಾನೇ ಮಾಡ್ಬೇಕು, ಕ್ಲೀನಿಂಗ್ ಶಾಪಿಂಗ್. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
3: ಹಾಗೆ ಹೇಳು ಮತ್ತೆ.
2: ನಿರ್ಮಾ ಶುದ್ಧ ಉಪ್ಪು.
4: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
5: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಹಳೆಯ ಸುಮಧುರ ಗೀತೆಗಳು, ಅಪರೂಪದ ಗೀತೆಗಳ ಜೊತೆ ಸಾಕ್ತಾ ಇದೀವಿ. ಈಗ ಕೇಳಿ ನನ್ನ ತಮ್ಮ ಚಿತ್ರದಿಂದ ಪಿ ಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲ್ ಅವರ ಧ್ವನಿಯಲ್ಲಿ ಘಂಟಸಾಲ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಉತ್ತರ ದಕ್ಷಿಣ ಚಿತ್ರದಿಂದ ಪಿ ವಿ ಶ್ರೀನಿವಾಸ್ ಮತ್ತು ಬಿ ವಸಂತ ಅವರ ಧ್ವನಿಲಿ, ವಿಜಯ ನಾರಸಿಂಹ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆ ಇದಾಗಿತ್ತು. ಈಗ ಕೇಳಿ ಮತ್ತೊಂದು ಗೀತೆ. ಜಗಮೆಚ್ಚಿದ ಮಗ ಚಿತ್ರದಿಂದ ಪಿ ವಿ ಶ್ರೀನಿವಾಸ್ ಅವರ ಗಾಯನ, ಹುಣಸು ಕೃಷ್ಣಮೂರ್ತಿ ಅವರ ರಚನೆ, ಸತ್ಯಂ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಈಗ ಕೇಳಿ ಪರೋಪಕಾರಿ ಚಿತ್ರದಿಂದ ಪಿ ವಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಅವರು ಧ್ವನಿಯಾಗಿದಂತಹ ಗೀತೆ. ಚಿವುದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಇದೆ.

ಈಗ ಕೇಳಿ ಭೂಪತಿ ರಂಗ ಚಲನಚಿತ್ರದಿಂದ ಪಿಬಿ ಶ್ರೀನಿವಾಸ್ ಅವರ ಗಾಯನ, ಗೀತ ಪ್ರಿಯ ಅವರ ರಚನೆ, ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಈಗ ಕೇಳಿ ಬಾಂಧವ್ಯ ಚಿತ್ರದಿಂದ ಎಸ್ ಜಾನಕಿ ಅವರು ಧ್ವನಿಯಾದಂತಹ ಗೀತೆ, ಎಚ್ ಕೆ ಯೋಗ ನರಸಿಂಹ ಅವರ ಸಾಹಿತ್ಯ, ಆರ್ ರತ್ನ ಅವರ ಸಂಗೀತ ಸಂಯೋಜನೆ ಇದೆ.

ಈಗ ಕೇಳಿ ಮರೆಯದ ದೀಪಾವಳಿ ಚಿತ್ರದಿಂದ ಪಿ ವಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಅವರು ಧ್ವನಿಯಾಗಿರುವಂತಹ ಗೀತೆ. ಆರ್ ಎನ್ ಜಯ ಗೋಪಾಲ್ ಅವರ ಸಾಹಿತ್ಯ, ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಸಮಯ ಆಗಿದೆ ಇನ್ನೇನು 10:57 ಈ ಕಾರ್ಯಕ್ರಮದ ಕೊನೆಯ ಗೀತೆಯನ್ನ ಕೇಳುವಂತಹ ಸಮಯ. ಹಾಗೆ ಬೆಳಗ್ಗೆಯ ಪ್ರಸಾರದಲ್ಲಿ ನಿಮ್ಮ ಜೊತೆ ಆದದ್ದು ನಿಮ್ಮ ಆರ್ಜಿ ಲತಾ. ಈ ಕಾರ್ಯಕ್ರಮದ ಕೊನೆಯ ಗೀತೆ ಇದೀಗ ಪಿ ಸುಶೀಲಾ ಅವರ ಗಾಯನದಲ್ಲಿ, ವಿಜಯ ನಾರಸಿಂಹ ಅವರ ರಚನೆ, ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ನಂದಗೋಕುಲ ಚಿತ್ರದಿಂದ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪಿಎಂ ಗತಿಶಕ್ತಿ ಯೋಜನೆಯಡಿ ಇದುವರೆಗೆ ವಿವಿಧ ಸಚಿವಾಲಯಗಳ ಸುಮಾರು 18.66 ಲಕ್ಷ ಕೋಟಿ ರೂಪಾಯಿ ಅಂದಾಜು ವೆಚ್ಚದ ಒಟ್ಟು 396 ಮೂಲಸೌಕರ್ಯ ಯೋಜನೆಗಳಿಗೆ ಅನುಮೋದನೆ ನೀಡಲು ಶಿಫಾರಸು ಮಾಡಲಾಗಿದೆ. ಇವುಗಳಲ್ಲಿ 256 ಯೋಜನೆಗಳಿಗೆ ಈಗಾಗಲೇ ಮಂಜೂರಾತಿ ದೊರೆತಿದ್ದು 198 ಯೋಜನೆಗಳು ಪ್ರಸ್ತುತ ಅನುಷ್ಠಾನದ ಹಂತದಲ್ಲಿವೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಬಿಹಾರದ ಲಖೀಸರಾಯ್ ಜಿಲ್ಲೆಯ ಪ್ರಸಿದ್ಧ ಅಶೋಕ ಧಾಮ್ ದೇವಾಲಯದ ಬಳಿ ಶ್ರಾವಣ ಸೋಮವಾರ ಹಿನ್ನೆಲೆ ಅಪಾರ ಜನಸಂಖ್ಯೆಯಲ್ಲಿ ಭಕ್ತ ಸಮೂಹ ಸೇರಿದ್ದ ವೇಳೆ ಇಂದು ಬೆಳಗ್ಗೆ ಸಂಭವಿಸಿದ ಭೀಕರ ಕಾಲ್ತುಳಿತದಲ್ಲಿ 7 ಮಹಿಳಾ ಭಕ್ತರು ಮೃತಪಟ್ಟಿದ್ದು 10ಕ್ಕೂ ಹೆಚ್ಚು ಮಂದಿ ತೀವ್ರವಾಗಿ ಗಾಯಗೊಂಡಿದ್ದಾರೆ. ಅಶೋಕಧಾಮ ಕಾಲ್ತುಳಿತ ಘಟನೆಗೆ ತೀವ್ರ ಕಂಬನಿ ಮಡಿದಿರುವ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಗಾಯಾಳುಗಳಿಗೆ ತಕ್ಷಣವೇ ಸೂಕ್ತ ಮತ್ತು ತುರ್ತು ವೈದ್ಯಕೀಯ ನೆರವು ಒದಗಿಸುವಂತೆ ಜಿಲ್ಲಾಡಳಿತಕ್ಕೆ ಸೂಚನೆ ನೀಡಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ಇಂದು ಆರಂಭಿಕ ವಹಿವಾಟಿನಲ್ಲಿ ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 285 ಅಂಕಗಳ ಇಳಿಕೆಯೊಂದಿಗೆ 77,717ರಲ್ಲಿ ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 69 ಅಂಕ ಇಳಿಕೆಯ ನಂತರ 24,297ರಲ್ಲಿ ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 17 ಪೈಸೆ ಇಳಿಕೆಯೊಂದಿಗೆ 95.59 ರೂಪಾಯಿಯಷ್ಟಿತ್ತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಮಧ್ಯಾಹ್ನ 1 ಗಂಟೆಗೆ.

ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

11:03:44 ಸಮಯವಾಗಿದೆ. ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ 102.9 ಎಫ್ಎಂ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸೋಮವಾರದ ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಜೊತೆಯಾಗ್ತಾ ಇದ್ದೇನೆ ಬಾನುಲಿ ಬಂಧು ಚಂದು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಬ್ಯಾಕ್ ಟು ಬ್ಯಾಕ್ ಹಾಡುಗಳನ್ನು ಕೇಳ್ತಾ ಹೋಗೋಣ. ಬನ್ನಿ, ಮದುವೆ ಮಾಡ್ರಿ ಸರಿ ಹೋಗ್ತಾನೆ ಅನ್ನುವ ಸಿನಿಮಾದಿಂದ ಒಂದು ಹಾಡು ಬರ್ತಾ ಇದೆ. ಸಂಜಿತ್ ಹೆಗಡೆ, ಅಂಕಿತಾ ಕುಂದು ಅವರ ಧ್ವನಿಗಳು, ಕೆ ಕಲ್ಯಾಣ್ ಅವರು ಬರೆದಿರುವ ಗೀತೆಗೆ ಅವಿನಾಶ್ ಬಾಸತ್ಕರ್ ಅವರ ಸಂಗೀತ ಸಂಯೋಜನೆ ಇದೆ. ಅದರ ಜೊತೆಗೆ ಹುಲಿದುರ್ಗ ಚಿತ್ರದ ಗೀತೆ ಧನಂಜಯ್ ಮತ್ತು ಅನುರಾಧ ಭಟ್ ಅವರು ಹಾಡಿರುವ ಈ ರಚನೆ ಮನೋಹರ ಕಿರಲು ಇವರ ಸಾಹಿತ್ಯ, ಸತೀಶ್ ಬಾಬು ಅವರ ಸಂಗೀತ ಸಂಯೋಜನೆ. ಕೇಳೋಣ ಚಿತ್ರಗೀತೆಗಳು 11:30 ವರೆಗೆ.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ನಾನೇ ಭೂಮಿ ಎನ್ನುವ ಹಾಡನ್ನ ಕೇಳಿದ್ರೆ ಅರಿಷಡ್ವರ್ಗ ಚಿತ್ರದ ಗೀತೆ. ಅನನ್ಯ ಭಟ್ ಮತ್ತು ಸಂಜಿತ್ ಹೆಗಡೆಯವರು ಜೊತೆಯಾಗಿ ಹಾಡಿದ ಈ ಹಾಡು ಪವನ್ ಕುಮಾರ್ ಅವರ ಸಾಹಿತ್ಯ, ಉದಿತ್ ಹರಿತಾಸ್ ಅವರ ಸಂಗೀತ ಸಂಯೋಜನೆಯಲ್ಲಿ ಕೇಳಿಬಂತು. ರಾಮ್ಲೀಲಾ ಚಿತ್ರದ ಗೀತೆ, ಸೋನು ನಿಗಮ್ ಶ್ರಾವಣಿಯವರ ಧ್ವನಿಗಳು, ಕವಿರಾಜ್ ಅವರು ಬರೆದ ಗೀತೆಗೆ ಅನೂಪ್ ರುಬೆನ್ಸ್ ಅವರ ಸಂಗೀತ ಸಂಯೋಜನೆ ಇತ್ತು. ಇನ್ನೊಂದು ಹಾಡನ್ನ ಕೇಳೋಣ ನಾವು. 11:24:55 ಸಮಯವಾಗಿದೆ. ಥರ್ಡ್ ಕ್ಲಾಸ್ ಚಿತ್ರದ ಹಾಡು, ಅನುರಾಧ ಭಟ್ ಕಾರ್ತಿಕ್ ಅವರ ಧ್ವನಿ, ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ಜೆಸ್ಸಿ ಗಿಫ್ಟ್ ಅವರ ಸಂಗೀತ.

0: ನಗು ನೆಮ್ಮದಿಯ ಪ್ರತೀಕ. ನಾವು ನಕ್ಕು ಇತರರೂ ನಗುತ್ತಾ ನೆಮ್ಮದಿಯಿಂದ ಬಾಳುವಂತೆ ಮಾಡೋಣ.
1: ನಗೆದೀಪ ಕಣ್ಣಲ್ಲಿರಿಸು ಎಂದರು ಕವಿ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ. ಸಂಸಾರ ಸೌಖ್ಯದ ಕುರಿತು ಹೊರಗೆ ಮಂಜಿರಲೇನು ಒಳಗೆ ನಿತ್ಯವೂ ಇವಳ ನಗೆ ಮಲ್ಲಿಗೆ ಎಂದರು ರಾಷ್ಟ್ರಕವಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ. ಮರದ ಅಡಿಗೆ ಗುಡಿಸಲಿರಲಿ ಅಲ್ಲೇ ಒಲವು ಮೆರೆಯದೆ ನಲಿವು ಮೇರೆವರಿಯದೆ ಎಂದರು ವರಕವಿ ಬೇಂದ್ರೆ.
0: ಪ್ರೀತಿ ಸ್ನೇಹ ಸಹಬಾಳ್ವೆ ಆ ಮೂಲಕ ಹೊರಹೊಮ್ಮುವ ನೆಮ್ಮದಿ ಇವು ಬದುಕಿನ ಕತ್ತಲೆಯನ್ನು ಹೊಡೆದೋಡಿಸುವ ನಗೆದೀಪ.

ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. 11:31 ಸಮಯ ಆಗಿದೆ. 17 ಆಗಸ್ಟ್ ತಿಂಗಳು, ಅದರಲ್ಲೂ ಸೋಮವಾರ, ಶ್ರಾವಣ ಮಾಸ ಬೇರೆ. ನೀವೆಲ್ಲರೂ ಕೂಡ ಬಹಳ ಬ್ಯುಸಿಯಾಗಿರ್ತೀರಿ. ಕೆಲಸಗಳು, ಪೂಜೆಗಳು, ಬೇರೆ ಬೇರೆ ಏನು ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ ಶ್ರಾವಣ ಮಾಸದಲ್ಲಿ. ಹಾಗಾಗಿ ವಿವಿಧ ಭಾರತಿಯನ್ನು ಕೂಡ ಟ್ಯೂನ್ ಮಾಡಿ ಕೇಳ್ತಾ ಇರ್ತೀರಾ. ವಿವಿಧ ಭಾರತಿಗೆ ಕಿವಿಯಾಗಿರುವಂಥ ಎಲ್ಲ ಕೇಳುಗರಿಗೂ ಕೂಡ ಇವತ್ತಿನ ಕಲಾಭಾರತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇರೋದು ಚಂದು ಬಾನುಲಿ ಬಂದು. ನಿಮಗೆಲ್ಲ ಗೊತ್ತೇ ಇದೆ, ಪ್ರತಿ ದಿನವೂ ಕೂಡ 11:30 ಅರ್ಧ ಗಂಟೆಯ ಕಾಲ ನಾವು ಯಾವುದಾದ್ರೂ ಸಿನಿಮಾ ಕ್ಷೇತ್ರದ ಅಥವಾ ಬೇರೆ ಬೇರೆ ಕಲಾವಿದರಿಗೆ ಸಂಬಂಧಿಸಿದ ಹಾಗೆ ಒಂದಷ್ಟು ಮಾತಾಡ್ತಾ ಚಂದದ ಹಾಡುಗಳ ಜೊತೆಗೆ ಸಾಗುವಂಥ ಈ ಜರ್ನಿ. ಈ ದಿನದ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಈಗಾಗಲೇ ಕೆಲವರು ಕೇಳಿರುವ ಹಾಗೆ ಇಂದಿನ ಕಲಾಭಾರತಿಯ ತಾರೆ ಯಾರು, ಇಂಥವ್ರ ಬಗ್ಗೆ ಮಾಡ್ತೀರಾ, ಇಂಥವ್ರ ಬಗ್ಗೆ ಮಾಡ್ತೀರಾ ಅನ್ನುವಂಥ ಒಂದು ಕುತೂಹಲ ಅಂತೂ ಇದೇ ಇದೆ. ಹಾಗಾದರೆ ನಾವು ನೋಡ್ತಾ ಹೋಗೋಣ ಇವತ್ತು ಯಾರ ಬಗ್ಗೆ ನಾವು ಮಾತಾಡ್ತೀವಿ ಅಂತ ಹೇಳಿದ್ರೆ, ಕನ್ನಡ ಚಿತ್ರ ರಸಿಕರ ಮನವನ್ನು ಸೂರೆಗೊಂಡ ನಾಯಕಿ ಇವರು. ರತಿಯ ಸೊಬಗು ಆದರೂ ಕೂಡ ಸರಳ ಸುಂದರ ನಾಯಕಿ ಇವರು. ಕಣ್ಣಿನಲ್ಲೇ ಎಲ್ಲ ಭಾವನೆಗಳನ್ನು ತುಂಬುವ ಪ್ರತಿಭೆಯ ಗಣಿ ಇವರು. ಆಕಾಶ ದೀಪದ ಹಾಗೆ ಕನ್ನಡ ನಾಡಿನ ರಸಿಕರ ಮನವನ್ನು ಸೂರೆ ಮಾಡಿದ ರಂಗನಾಯಕಿ, ಅಪೂರ್ವ ಕಲಾವಿದೆ ಆರತಿಯವರ ಬಗ್ಗೆ ಸ್ವಲ್ಪ ಮಾತಾಡ್ತಾ ಅವರ ಸಿನಿಮಾದ ಹಾಡುಗಳನ್ನು ಕೇಳ್ತಾ ಸಾಗೋಣ. ಆರತಿಯವರು ಅಂದ ತಕ್ಷಣ ನಮಗೆ ಗೊತ್ತಾಗುತ್ತೆ, 1970-80 ದಶಕದಲ್ಲಿ ಕನ್ನಡ ಚಿತ್ರರಂಗದ ಎಲ್ಲರಿಗೂ ಕೂಡ ಮೆಚ್ಚುಗೆ ಆಗಿದ್ದಂತಹ ನಟಿ. 16/8/1954 ಹುಟ್ಟಿದವರು ಆರತಿಯವರು. ಸುಮಾರು 125 ಹೆಚ್ಚು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಕನ್ನಡ ಮಾತ್ರ ಅಲ್ಲ, ತೆಲುಗು, ತಮಿಳು, ಮಲಯಾಳಂ ಭಾಷೆಯಲ್ಲಿ ಕೂಡ ನಟಿಸಿದ ಹೆಗ್ಗಳಿಕೆ ಆರತಿಯವರದ್ದು. ಇವತ್ತಿನ ಚಿತ್ರ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಆರತಿಯವರ ಹಾಡುಗಳು, ಸ್ವಲ್ಪ ಮಾತು ಅವರ ಬಗ್ಗೆ.

1972ರಲ್ಲಿ ಬಂದ ಸಿನಿಮಾ ನಾಗರಹಾವು ಚಿತ್ರದ ಗೀತೆಯನ್ನು ನೀವು ಕೇಳಿದ್ದು. ಪಿ ಸುಶೀಲ್ ಅವರು ಧ್ವನಿಯಾಗಿದ್ದರು, ಆರ್ ಎನ್ ಜಯಗೋಪಾಲ್ ಅವರು ಗೀತೆಯನ್ನು ಬರೆದಿದ್ದರು, ವಿಜಯ ಭಾಸ್ಕರ್ ಅವರು ಸಂಗೀತ ಸಂಯೋಜನೆಯನ್ನು ಮಾಡಿದ್ದರು. 1970 ಮತ್ತು 1980ರ ದಶಕದ ಬಹಳ ಬೇಡಿಕೆಯುಳ್ಳಂತಹ ನಟಿ ಆರತಿಯವರು ಸರಳ ಸುಂದರ ಅಭಿನಯದಿಂದ ಸಿನಿಮಾದಲ್ಲಿ ಎಲ್ಲರ ಮನಸ್ಸ ಸೂರೆಗೊಂಡರು. ಅವರ ಕಣ್ಣೋಟದ ಅಭಿನಯಕ್ಕೆ ಮಾರು ಹೋಗದವರೇ ಇಲ್ಲ ಅಂತ ಹೇಳ್ತಾರೆ ಅವರನ್ನು ಹತ್ತಿರದಿಂದ ಬಲ್ಲವರು. ಆರತಿಯವರು 2005ರಲ್ಲಿ ಅವರು ಮಿಠಾಯಿ ಮನೆ ಅನ್ನುವಂಥ ಸಿನಿಮಾ ನಿರ್ದೇಶನ ಮಾಡಿದರು. ಅದಾದ ನಂತರ ಅವರು ಸಿನಿಮಾ ಕ್ಷೇತ್ರದಿಂದ ದೂರ ಉಳಿದ್ರು. ಆದರೂ ಕೂಡ ಅವರು 125 ಸಿನಿಮಾಗಳಲ್ಲಿ ನಟನೆಯನ್ನು ಮಾಡಿದ್ದಾರೆ, ನಟಿ ಜೊತೆಗೆ ನಿರ್ದೇಶನ ಕೂಡ ಮಾಡಿದ್ದಾರೆ. 1969ರಲ್ಲಿ ಗೆಜ್ಜೆ ಪೂಜೆ, ಆಮೇಲೆ ನಾಗರಹಾವು, ಎಡಕಲ್ಲು ಗುಡ್ಡದ ಮೇಲೆ ಬಿಳಿ ಹೆಂಡತಿ, ಧರ್ಮಸಿರೆ, ಪಡವಾರಳ್ಳಿ, ಪಾಂಡವರು, ರಂಗನಾಯಕಿ, ಹೊಂಬಿಸಿಲು, ಉಪಾಸನೆ, ಶುಭಮಂಗಳ, ಹೀಗೆ ಹೇಳ್ತಾ ಹೋದರೆ ಅವರ ಸುಂದರವಾದ ಸಿನಿಮಾಗಳ ಸಾಲು ಸಾಲು ಸಿನಿಮಾಗಳು ನಮಗೆ ನೆನಪಾಗ್ತಾ ಹೋಗುತ್ತೆ. ಆರತಿಯವರು ಸುಮಾರು 1977ರಿಂದ 1987ರವರೆಗೆ ಒಂದು 18 ವರ್ಷಗಳ ಈ ಒಂದು ಕಲಾ ಬದುಕಿನಲ್ಲಿ ಅವರನ್ನು ಎಟ್ಟಿಸಿದ ಸಿನಿಮಾಗಳು ಒಂದಕ್ಕಿಂತ ಒಂದು ವಿಶೇಷವಾದಂಥವು. ಸಿನಿಮಾದಲ್ಲಿ ಕೆಲಸ ಮಾಡ್ತಾನೆ ಅವರು, ದೂರದರ್ಶನ ಅಂದರೆ ಕಿರುತೆರೆಯಲ್ಲಿ ಕೂಡ ಕೆಲಸ ಮಾಡ್ತಾ ಹೋದರು. ಅವರಿಗೆ ಸಿಕ್ಕಿದಂತಹ ಪಾತ್ರಗಳು ಕೂಡ ಬಹಳ ವಿಶೇಷವಾಗಿದ್ದವು, ಅಂದರೆ ವೈವಿಧ್ಯತೆಯಿಂದ ಕೂಡಿದ್ದವು ಅವರಿಗೆ ಸಿಕ್ಕಂತಹ ಪಾತ್ರಗಳು. ಆ ಪಾತ್ರಗಳು ಸಿಕ್ಕಿದಂತಹ ಪಾತ್ರ ಮತ್ತು ಅವಕಾಶವನ್ನು ಅವರು ಬಹಳ ನಿಷ್ಠೆಯಿಂದ ಅವರು ನೀಡ್ತಾ ಇದ್ದಂತಹ ಅಭಿನಯ, ಆ ಅಭಿನಯಕ್ಕೆ ಕೊಡ್ತಾ ಇದ್ದಂತಹ ಒಂದು ತಲ್ಲೀನತೆ, ತನ್ಮಯತೆ, ಜೀವಂತವಾದಂಥ ಅಭಿನಯದಿಂದಾಗಿ ಆರತಿಯವರ ಅಭಿನಯ ಎಲ್ಲ ಕಾಲದಲ್ಲೂ ಕೂಡ ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಳುವಂಥ ಒಂದು ಕಲಾವಿದೆಯಾಗಿ ಅವರನ್ನು ರೂಪುಗೊಳಿಸ್ತು.

1978ರಲ್ಲಿ ಬಂದ ಸಿನಿಮಾ ಹೊಂಬಿಸಿಲು ಚಿತ್ರದ ಗೀತೆ ನೀವು ಕೇಳಿದ್ದೀಗ. ಜೀವ ವೀಣೆ ನೀಡು ಮಿಡಿತದ ಸಂಗೀತ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿತ್ತು. ಗೀತಪ್ರಿಯ ಅವರು ಬರೆದ ಗೀತೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ. ಕಲಾಭಾರತಿ ಕಾರ್ಯಕ್ರಮದಲ್ಲಿ ಹಿರಿಯ ನಟಿ ಆರತಿಯವ್ರ ಬಗ್ಗೆ ಮಾತಾಡಬೇಕಾದ್ರೆ ಎಲ್ಲಿಂದ ಶುರು ಮಾಡಬೇಕು, ಎಲ್ಲಿಗೆ ನಿಲ್ಲಿಸಬೇಕು, ಯಾವುದನ್ನು ಹೇಳಬೇಕು, ಯಾವುದನ್ನು ಬಿಡಬೇಕು ಅನ್ನೋ ಹಾಗೆ ಆಗುತ್ತೆ. ಹೌದು, ನಮ್ಮ ಕೇಳುಗರು ಮಂಗಳ ಅವರು ಹೇಳಿರೋ ಹಾಗೆ ಅರ್ಧ ಗಂಟೆ ಸಾಕಾಗೋದೇ ಇಲ್ಲ ಆರತಿಯವ್ರ ಬಗ್ಗೆ, ಆರತಿಯವರ ಸಿನಿಮಾಗಳ ಬಗ್ಗೆ ಹೇಳ್ತಾ ಹೋದರೆ. 1978ರಿಂದ 1988ರವರೆಗೆ ಅದೆಷ್ಟು ಸಿನಿಮಾಗಳಲ್ಲಿ ನಟಿಸಿದ್ರು ಅಂದರೆ, ಆಗ ಅಂದರೆ ಸೋಷಿಯಲ್ ಮೀಡಿಯಾ ಇಲ್ಲದೇ ಇರುವಂಥ ಕಾಲದಲ್ಲಿ 70-80ರ ಸಮಯದಲ್ಲಿ, ಅದಾದ ನಂತರ ಕೂಡ ಆರತಿಯವರದ್ದು ಒಂದು ಪ್ರಬುದ್ಧ ಚಿಂತನೆ. ನಟಿಯಾಗಿ ಎಲ್ಲ ಮೇರು ನಟರ ಜೊತೆಗೆ ನಟನೆಯನ್ನು ಮಾಡಿದವರು ಆರತಿಯವರು. ಅಂದರೆ ರಾಜ್ಕುಮಾರ್ ಅವರು, ಶ್ರೀನಾಥ್, ವಿಷ್ಣುವರ್ಧನ್, ಲೋಕೇಶ್, ಅನಂತ್ ನಾಗ್, ಜೈ ಜಗದೀಶ್, ಶಂಕರ್ ನಾಗ್, ಅಂಬರೀಷ್, ರಾಜೇಶ್, ಪ್ರಭಾಕರ್, ಶರತ್ ಬಾಬು, ಕಮಲಹಾಸನ್, ಕಲ್ಯಾಣ್ ಕುಮಾರ್, ಇಂತಹ ಎಲ್ಲ ಮೇರು ನಟರ ಜೊತೆಗೆ ತೆರೆ ಹಂಚಿಕೊಂಡಿದ್ದಾರೆ. ಆಗಿನ ಕಾಲದ ಜನರಿಗೆ ಅದು ಹುಡುಗರಿಗೆ ಮತ್ತು ಹುಡುಗಿಯರಿಗೆ ಎಲ್ಲರಿಗೂ ಒಂದು ರೀತಿ ಕನಸಿನ ಕನ್ಯಾಗಿದ್ದರು. ಹಾಗೆ ಅವರು ಸಾಮಾಜಿಕ ಬದುಕಿನಲ್ಲೂ ಕೂಡ ಆಸಕ್ತಿಯನ್ನು ಹೊಂದಿದ್ದರು. ಉತ್ತರ ಕರ್ನಾಟಕದ ಒಂದಷ್ಟು ಹಳ್ಳಿಗಳನ್ನು

ದತ್ತು ಪಡ್ಕೊಂಡು ಅಲ್ಲಿಗೆ ಬೇಕಾದಂತಹ ಶೌಚಾಲಯ, ಆಸ್ಪತ್ರೆ, ಮಕ್ಕಳಿಗೆ ಒಂದಷ್ಟು ಸ್ವಯಂ ಉದ್ಯೋಗದ ತರಬೇತಿ ಅಂತ ಕಾರ್ಯಕ್ರಮಗಳನ್ನು ಕೂಡ ಅವರು ಮಾಡ್ತಾ ಇದ್ರು. ಮತ್ತೆ ಚಾಮರಾಜನಗರದಲ್ಲಿ ದೀನಬಂಧು ಮಕ್ಕಳ ಮನೆ, ನಮ್ಮ ಕವಿಗಳಾದಂತಹ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರ ಮಗ ನಡೆಸ್ತಾ ಇರುವಂತಹ ಒಂದು ಸಂಸ್ಥೆಗೆ ಕೂಡ ಅವರು ಸಾಕಷ್ಟು ಸಹಾಯವನ್ನ ಮಾಡಿದ್ದಾರೆ. ಹೀಗೆ ಆರತಿಯವರು ಕಲಾ ಬದುಕಿನಲ್ಲಿ ಎಷ್ಟು ಪ್ರತಿಭೆಯನ್ನು ಮೆರೆದ್ರೋ ಸಾಮಾಜಿಕ ಬದುಕಿನಲ್ಲಿ ಕೂಡ ತಮ್ಮದೇ ಆದಂತಹ ಸೇವೆಯನ್ನು ಕೊಡ್ತಾ ಇರೋದು ಕೂಡ ಬಹಳ ವಿಶೇಷ ಅಂತಲೇ ಹೇಳಬಹುದು. ಅಂದರೆ ಅವರು ಒಂದು ಸಾಧನೆಯ ಬದುಕನ್ನು ನಟಿಯಾಗಿ ಅಭಿನಯಿಸಿದರು, ಯಶಸ್ವಿಯಾದರು, ಅದರಲ್ಲಿ ಸಾಧನೆಯನ್ನು ಸಾಧಿಸಿ ತೃಪ್ತಿಯನ್ನು ಕಂಡುಕೊಂಡ್ರು. ವೃತ್ತಿಯನ್ನು ತಮ್ಮ ಪಾಡಿಗೆ ತಾವು ಮುಗಿಸಿ ತಂಪಾಡಿಗೆ ತಾವಿದ್ರೂ ಕೂಡ ತಮ್ಮ ಕೈಲಾದಂತಹ ಸಾಮಾಜಿಕ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರು ಯಾವುದೇ ರೀತಿಯ ಒಂದು ಪ್ರಚಾರವನ್ನು ಕೂಡ ಬಯಸದೆ ಸಾಧ್ಯ ಆದಾಗೆಲ್ಲ ವಿದೇಶದಿಂದ ಬಂದು ಇಲ್ಲಿಗೆ ಬಂದು ಅವರ ಸೇವೆಗಳೇನಿದೆ, ಅವರ ಕೆಲಸ ಕಾರ್ಯಗಳೇನಿದೆ ಅದವೆಲ್ಲವನ್ನು ಕೂಡ ನೋಡಿಕೊಂಡು ಅದು ಸರಿಯಾಗಿ ಆಗ್ತಾ ಇದೆಯಾ ಇಲ್ವಾ ಮೇಲುಸ್ತುವಾರಿ ಮಾಡಿಕೊಂಡು ತಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೆರವನ್ನು ಕೊಟ್ಟುಕೊಂಡು ಒಂದು ರೀತಿಯಲ್ಲಿ ಸಂತೃಪ್ತ ಬದುಕನ್ನು ಸಾಗಿಸ್ತಾ ಇದ್ದಾರೆ ಅಂತಲೇ ಹೇಳಬಹುದು.

ಎರಡು ಹಾಡುಗಳನ್ನು ಕೇಳಿದ್ರಿ ಕಲಾಭಾರತಿ ಕಾರ್ಯಕ್ರಮದಲ್ಲಿ. ಎಡಕಲುಗುಡ್ಡದ ಮೇಲೆ ಚಿತ್ರದ ಗೀತೆ 1973 ಬಂದಿದ್ದು, ವಿಜಯ ನರಸಿಂಹ ಅವರು ಗೀತೆಯನ್ನು ಬರೆದಿದ್ದರು, ಎಂ ರಂಗರಾವ್ ಅವರ ಸಂಗೀತ ಇತ್ತು, ಎಸ್ ಜಾನಕಿ ಅವರು ಧ್ವನಿಯಾಗಿದ್ದರು. ಪಾವನಗಂಗಾ ಚಿತ್ರದ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರ ಧ್ವನಿಯಲ್ಲಿತ್ತು. ಇದು 1977 ಬಂದ ಸಿನಿಮಾ. ಚಿವುದಯಶಂಕರ್ ಅವರು ಬರೆದ ಗೀತೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇತ್ತು. ಹಿರಿಯ ನಟಿ ಆರತಿ ಅವರು, ಅವರ ಎಲ್ಲ ಸಿನಿಮಾಗಳು ಕೂಡ ನಮಗೆ ಚಂದ ಅಂತಲೇ ಅನಿಸುತ್ತೆ, ಸಿನಿಮಾ ಪ್ರೇಮಿಗಳಾಗಿ. ಹಾಗೆ ಗಮನಿಸಿದ್ರೆ ಅವರಿಗೆ ಸಿಕ್ಕಂಥ ಪಾತ್ರಗಳಲ್ಲಿ ವೈವಿಧ್ಯತೆ ಇದೆ. ಅವರು ಆ ಪಾತ್ರಗಳ ವೈವಿಧ್ಯತೆಯನ್ನು ಬಹಳ ಸಮರ್ಥವಾಗಿ ಬಳಸಿಕೊಂಡ್ರು. ತಾನೊಬ್ಬ ಪ್ರಬುದ್ಧ ಕಲಾವಿದೆ ಅನ್ನೋದನ್ನು ಕೂಡ ಸಾಬೀತುಪಡಿಸಿದರು. ಸಿಕ್ಕಂತಹ ಪ್ರತಿ ಅವಕಾಶವನ್ನು ಕೂಡ ಸರಿಯಾಗಿ ಬಳಸ್ಕೊಳ್ತಾ ಹೋದರು ಆರತಿಯವರು. ಆರತಿಯವರು ಆರಂಭದ ದಿನಗಳಲ್ಲಿ ಆಗಲಿ ಅಥವಾ ನಂತರದ ದಿನಗಳಲ್ಲಿ, ಅಂದರೆ ಕಸ್ತೂರಿ ನಿವಾಸ, ಶ್ರೀ ಕೃಷ್ಣ, ಸತ್ಯಭಾಮ, ಬಲೆ ಹುಚ್ಚ, ಪ್ರತಿಧ್ವನಿ, ಸಿಪಾಯಿ ರಾಮು, ದಾರಿ ತಪ್ಪಿದ ಮಗ, ಹೀಗೆ ರಾಜ್ಕುಮಾರ್ ಅವರ ಜೊತೆಯಲ್ಲಿ ನಟಿಸಿದಂತಹ ಸಿನಿಮಾಗಳಿರಬಹುದು, ನಾಗರಹಾವು ಅಂತೂ ಎಲ್ಲರೂ ಹೇಳೋ ಹಾಗೆ ಅವರ ಕಲಾ ಜೀವನಕ್ಕೆ ಒಂದು ತಿರುವನ್ನು ಕೊಟ್ಟಂತಹ ಸಿನಿಮಾ. ವೃತ್ತಿ ಜೀವನದ ತಿರುವು ಮಾತ್ರ ಅಲ್ಲ, ಬದುಕಿನ ದಿಕ್ಕನ್ನೇ ಬದಲಾಯಿಸಿದಂತಹ ಸಿನಿಮಾ ನಾಗರಹಾವು. ಪುಟ್ಟಣ್ಣ ಕಣಗಾಲ್ ಅವರ ಒಂದು ಸಿನಿಮಾ ನಾಗರಹಾವು. ಸಿನಿಮಾದಲ್ಲಿ ಆರತಿ ಅವರು ನಟಿಸಿದ್ದು, ಆ ಅಭಿನಯ ಆ ಕಾಲಕ್ಕೆ ಒಂದು ಪವಾಡವನ್ನೇ ಮಾಡಿತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಅವರ ಒಂದು ಅದ್ಭುತವಾದ ಅಭಿನಯಕ್ಕೆ ಸಾಕಷ್ಟು ಪ್ರಶಸ್ತಿಗಳು, ಪುರಸ್ಕಾರಗಳು ಕೂಡ ಬಂತು. ಪುಟ್ಟಣ್ಣ ಕಣಗಾಲ್ ಅವರ ಗರಡಿಯಲ್ಲಿ ನಟಿ ಆರತಿಯವರು ಬಹಳ ಅದ್ಭುತವಾಗಿ ಒಂದು ತರಬೇತಿಯನ್ನು ಪಡ್ಕೊಂಡ್ರು. ತರಬೇತಿಯನ್ನು ಪಡ್ಕೊಂಡು ಬಹಳಷ್ಟು ಒಳ್ಳೊಳ್ಳೆಯ ಸಿನಿಮಾಗಳಲ್ಲಿ ಅವರು ನಟಿಸ್ತಾ ಹೋದರು. ಆರತಿ ಇವರ ಹೆಸರು ಆರತಿ, ಮೊದಲ ಹೆಸರು ಸಿನಿಮಾ ಕ್ಷೇತ್ರಕ್ಕೆ ಬರೋಕ್ಕಿಂತ ಮುಂಚೆ ಭಾರತಿ ಅಂತಾಗಿತ್ತು. ಆದರೆ ಭಾರತಿ ಎನ್ನುವ ಹೆಸರಿನ ನಟಿ ನಾಯಕಿ ಈಗಾಗಲೇ ಇರೋದ್ರಿಂದ ಅವರ ಹೆಸರನ್ನು ಆರತಿ ಅಂತ ಬದಲಾಯಿಸ್ಕೊಳ್ತಾರೆ. ಕುಶಾಲನಗರ ಹತ್ತಿರದ ಅರೆಗಲ್ಲು ಅನ್ನುವಂಥ ಊರಿನಲ್ಲಿ ಜನಿಸಿದರು ಆರತಿಯವರು. 70-80 ದಶಕದಲ್ಲಿ ಕನ್ನಡ ಚಿತ್ರೋದ್ಯಮವನ್ನು ಆಳಿದಂತಹ ನಟಿ ಅಂತಲೇ ಹೇಳಬಹುದು. ಹೆಚ್ಚಾಗಿ ಮಹಿಳಾ ಕೇಂದ್ರಿತ ಪಾತ್ರಗಳು ಇವರನ್ನು ಹುಡುಕಿಕೊಂಡು ಬಂತು. ಆ ಪಾತ್ರಗಳನ್ನು ಇವರು ಕೂಡ ಬಹಳ ಸರಿಯಾಗಿ ಬಳಸ್ಕೊಂಡರು. ಹೀಗಾಗಿ ಆರತಿ ಅಂದ ತಕ್ಷಣ ನಮಗೆ ಒಳ್ಳೊಳ್ಳೆ ಸಿನಿಮಾಗಳು, ಅವರ ಪಾತ್ರಗಳು, ಹಾಡುಗಳು, ಕಥೆ ಎಲ್ಲವೂ ಕೂಡ ನೆನಪಾಗ್ತಾ ಹೋಗುತ್ತೆ. 4 ಫಿಲ್ಮ್ಫೇರ್ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ, ಸಿನಿಮಾ ನಿರ್ದೇಶನ ಮಾಡಿದ್ದಾರೆ, ಮತ್ತು ವಿಧಾನ ಪರಿಷತ್ ಸದಸ್ಯರಾಗಿ ಕೂಡ ಕೆಲಸ ಮಾಡಿದಂತಹ ನಟಿ ಆರತಿ.

0: ರಂಗನಾಯಕಿ ಚಿತ್ರದ ಹಾಡು ಕಣಗಲ್ ಪ್ರಭಾಕರ ಶಾಸ್ತ್ರಿಗಳು ಬರೆದಿದ್ದು ಎಸ್ ಪಿ ಶೈಲಜಾ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳಿದ್ವಿ. ಎಂ ರಂಗರಾವ್ ಅವರು ಸಂಗೀತ ಸಂಯೋಜನೆಯನ್ನ ಮಾಡಿದ್ರು. ಕಲೆ ಅಂದ್ರೆ ಮನಸ್ಸಿಗೆ ಆನಂದವನ್ನ ಕೊಡೋದು. ಕಲೆ ಎಲ್ರಿಗೂ ಒಲಿಯೋದಿಲ್ಲ, ಸಾಧನೆ ಸಿದ್ಧಿ ತಪಸ್ಸು ಬೇಕು. ಅಂತಹ ಎಲ್ಲ ಗುಣಗಳನ್ನ ಮೈಗೂಡಿಸಿಕೊಂಡು ಲಕ್ಷಾಂತರ ಹೃದಯಗಳನ್ನ ಕದ್ದ ನಟಿ ಆರತಿಯವರು. ಅವರು ಎಲ್ಲೇ ಇರಲಿ ಚೆನ್ನಾಗಿರಲಿ ಅಂತ ನಾವೆಲ್ಲ ಹಾರೈಸೋಣ. ಮೇಡಮ್, ಯಾವಾಗಲೂ ಖುಷಿ ಖುಷಿಯಾಗಿರಿ ಅಂತ ಹೇಳ್ತಾ ನಾವು ಈ ದಿನದ ಕಲಾಭಾರತಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಈಗ ಸಮಯ 12 ಗಂಟೆ, ಪ್ರದೇಶ ಸಮಾಚಾರವಿದೆ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ದೇಶದ ಕೈಮಗ್ಗ ಉತ್ಪನ್ನಗಳಿಗೆ ಹಾಗೂ ನೇಕಾರ ಸಮುದಾಯಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೂರದೃಷ್ಟಿ ನಾಯಕತ್ವದಲ್ಲಿ ಅನೇಕ ಪರಿವರ್ತನಾತ್ಮಕ ಕ್ರಮಗಳನ್ನು ಭಾರತ ಸರ್ಕಾರ ಕೈಗೊಂಡಿದೆ ಎಂದು ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕೆಗಳ ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದರು. ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡದ ಕೋಟಕಲ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಕೈಮಗ್ಗ ಉತ್ಪನ್ನಗಳ ಮಾರಾಟ ಕೇಂದ್ರವನ್ನು ಉದ್ಘಾಟಿಸಿ ಮಾತನಾಡಿದರು. ಇದೇ ಸಂದರ್ಭ ತೋಗುಣಶಿಯಲ್ಲಿ ರೈತರ ಉತ್ಪನ್ನಗಳ ಖರೀದಿ ಮತ್ತು ಮಾರಾಟ ಕೇಂದ್ರವನ್ನು ಉದ್ಘಾಟಿಸಿರುವುದಾಗಿ ಸಚಿವರು ತಮ್ಮ ಸಾಮಾಜಿಕ ಮಾಧ್ಯಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಇಂದು ನಾಡಿನಾದ್ಯಂತ ನಾಗರ ಪಂಚಮಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಗಣ್ಯರು ನಾಡಿನ ಜನತೆಗೆ ಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಕುಮಾರ ಪರ್ವತದ ತಪ್ಪಲಿನಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲೆ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ, ದೊಡ್ಡಬಳ್ಳಾಪುರದ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇಗುಲ, ರಾಮುಹಳ್ಳಿಯ ಮುಕ್ತಿನಾಗ ಮತ್ತು ವಿಧುರಾಶ್ವತ್ಥದ ನಾಗದೇವತೆ ದೇವಾಲಯಗಳಲ್ಲಿ ಇಂದು ವಿಶೇಷ ಪೂಜಾ ಕೈಂಕರ್ಯಗಳು ಜರುಗುತ್ತಿವೆ. ದಾವಣಗೆರೆ ನಗರದ ಈಶ್ವರ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಾಲಯ ಸೇರಿದಂತೆ ವಿವಿಧೆಡೆಗಳಲ್ಲಿರುವ ನಾಗರ ಕಟ್ಟೆಗಳಿಗೆ ಮಹಿಳೆಯರು ಯುವತಿಯರು ಕುಟುಂಬ ಸಹಿತ ತೆರಳಿ ಹಾಲೆರೆದು ಎಳನೀರು ಅಭಿಷೇಕ ಮಾಡುವ ಮೂಲಕ ಪೂಜೆ ಸಲ್ಲಿಸುತ್ತಿದ್ದಾರೆ. ಕೊಪ್ಪಳ ಜಿಲ್ಲೆಯ ಮದ್ಯಮುಕ್ತ ಹಟ್ಟಿ ಗ್ರಾಮಕ್ಕೆ ಸಂಯಮ ಪ್ರಶಸ್ತಿ ಪ್ರದಾನಿಸಲಾಯಿತು. ತಾಲೂಕಿನ ಕನಕಾಪುರ, ಕಾಮನೂರು, ಹನುಮನಹಳ್ಳಿ ಹಾಗೂ ಲೇಬಗೇರಿ, ಕುಕನೂರು ತಾಲೂಕಿನ ಬಿನ್ನಾಳ ಮತ್ತು ಚಿಕ್ಕೇನಕೊಪ್ಪ, ಕುಷ್ಟಗಿ ತಾಲೂಕಿನ ಮತ್ನಾಳ, ನಾಗರಾಳ, ಬೋದೂರು ತಾಂಡ ಹಾಗೂ ಹಿರೇಬನ್ನಿಗೋಳ ಗ್ರಾಮಗಳಿಗೆ ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ವತಿಯಿಂದ ಹಟ್ಟಿ ಗ್ರಾಮದಲ್ಲಿ ಆಯೋಜಿತ ಕಾರ್ಯಕ್ರಮದಲ್ಲಿ ಮದ್ಯ ಮಾರಾಟ ಮುಕ್ತ ಅಭಿನಂದನಾ ಪ್ರಶಸ್ತಿ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಕೆ ಪುಟ್ಟರಂಗಪ್ಪ ರಚಿಸಿದ ಪಾನ ನಿರೋಧ ಚಳುವಳಿ ಪುಸ್ತಕ ಬಿಡುಗಡೆಗೊಳಿಸಲಾಯಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಸಂಸದ ಕೆ ರಾಜಶೇಖರ್ ಹಿಟ್ನಾಳ್, ಕೊಪ್ಪಳ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ 10 ಗ್ರಾಮಗಳು ಮದ್ಯ ಮುಕ್ತವಾಗಿರುವುದು ಸಂತಸದ ವಿಚಾರವಾಗಿದೆ ಎಂದರು.
2: ಇವತ್ತಿನ ದಿನಮಾನದಲ್ಲಿ ಕ್ರಾಂತಿ ಆಗಬೇಕಾಗಿದ್ದು ವ್ಯಸನ ಮುಕ್ತ ಕ್ರಾಂತಿ ಆಗಬೇಕಾಗಿದೆ. ಬಂಧುಗಳೇ, ಇಡೀ ಜಗತ್ತಲ್ಲೇ ಅತಿ ಹೆಚ್ಚು ಯುವಕರನ್ನು ಹೊಂದಿರುವ ರಾಷ್ಟ್ರ ಅಂದ್ರೆ ಭಾರತ ದೇಶ. ಯುವಕರ ದೇಶದ ಶಕ್ತಿ, ಆ ಶಕ್ತಿ ಬಳಕೆ ಮಾಡ್ಕೋಬೇಕು. ಮದ್ಯ ವ್ಯಸನಗಳಾಗ್ಲಿ, ಗುಟ್ಕಾ ಆಗ್ಲಿ, ಗಾಂಜಾ ಆಗ್ಲಿ, ಇವತ್ತು ಬಹಳಷ್ಟು ವ್ಯಸನದಿಂದ ಸಮಯವನ್ನ ತಮ್ಮ ಶಕ್ತಿಯನ್ನು ವ್ಯರ್ಥ ಮಾಡ್ತಾ ಇದಾರೆ. ಅದರಿಂದ ಭಾರತ ದೇಶಕ್ಕೆ ಹಿನ್ನಡೆ ಆಗ್ತಾ ಇದೆ. ಬಂಧುಗಳೇ, ಇವತ್ತು ಇದೊಂದು ಒಳ್ಳೆ ಕಾರ್ಯಕ್ರಮ. ನಮ್ಗೆ ಈ ಕಾರ್ಯಕ್ರಮಕ್ಕೆ ಬಂದಾಗ ಗೊತ್ತಾಗಿದ್ದು, ನನ್ನ ಕ್ಷೇತ್ರದಲ್ಲಿ ಸುಮಾರು 10 ಹಳ್ಳಿಗಳು ಇವತ್ತು ಮದ್ಯ ಮುಕ್ತವಾಗಿದಾವೆ ಅಂತೇಳಿ ಬಹಳಷ್ಟು ಖುಷಿಯಾದಂತ ಕಾರ್ಯಕ್ರಮಕ್ಕೂ ಬಹಳಷ್ಟು ಆಗಬೇಕಾಗಿದೆ ಇವತ್ತಿನ ದಿನಮಾನಗಳಲ್ಲಿ.
1: ಬೆಂಗಳೂರು ದಕ್ಷಿಣ ಜಿಲ್ಲೆ ದೇವನಹಳ್ಳಿ ಸಮೀಪ ಸುಮಾರು 60 ಎಕರೆ ಪ್ರದೇಶದಲ್ಲಿ ಸ್ಪೋರ್ಟ್ಸ್ ಸಿಟಿ ನಿರ್ಮಿಸಲು ಯೋಜನೆ ರೂಪಿಸಲಾಗಿದೆ. ವಿವಿಧ ಕ್ರೀಡೆಗಳನ್ನು ಒಂದೇ ಸಮಗ್ರ ಕ್ರೀಡಾ ಮೂಲಸೌಕರ್ಯದಡಿ ನಡೆಸಲು ಅನುಕೂಲವಾಗುವಂತೆ ನೀಲನಕ್ಷೆ ಸಿದ್ದಪಡಿಸಲಾಗಿದೆ ಎಂದು ಕ್ರೀಡಾ ಖಾತೆ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಾನವ ಆನೆ ಸಂಘರ್ಷ ನಿಯಂತ್ರಣಕ್ಕೆ 7.64 ಕಿಲೋಮೀಟರ್ ಉದ್ದದ ರೈಲ್ವೆ ಹಳಿ ತಡೆಗೋಡೆ ನಿರ್ಮಾಣಕ್ಕೆ 12.77 ಕೋಟಿ ರೂಪಾಯಿ ಅನುದಾನ ಒದಗಿಸಲಾಗಿದೆ ಎಂದು ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ರೈತರ ಹಿತಾಸಕ್ತಿ ನಿರ್ಲಕ್ಷಿಸಿ ತಮಿಳುನಾಡಿಗೆ ಕಾವೇರಿ ನದಿ ನೀರು ಹರಿಸಲಾಗುತ್ತಿದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ರಾಯಚೂರಿನಿಂದ ತಿರುಪತಿಗೆ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ರೈಲು ಬುಧವಾರ ಮತ್ತು ಶನಿವಾರ ವಾರಕ್ಕೆ ಎರಡು ಬಾರಿ ಸಂಚರಿಸಲಿದೆ ಎಂದು ರೈಲ್ವೆ ಸಲಹಾ ಸಮಿತಿ ಮಾಜಿ ಸದಸ್ಯ ಡಾ ಬಾಬುರಾವ್ ತಿಳಿಸಿದ್ದಾರೆ. ರೈಲ್ವೆ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಹಾಗೂ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ ಅವರಿಗೆ ಕೃತಜ್ಞತೆ ಸೂಚಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕು ನವಿಲು ತೀರ್ಥದ ಶ್ರೀ ರೇಣುಕಾ ಸಾಗರ ಜಲಾಶಯದ ಮಲಪ್ರಭಾ ನದಿ ನೀರಿನ ನಿರ್ವಹಣೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ರಾಮದುರ್ಗ ತಾಲೂಕು ಚಂದರಗಿಯಲ್ಲಿ ತಿಳಿಸಿದ್ದಾರೆ. ಸ್ವಾತಂತ್ರ್ಯೋತ್ಸವದ ಸಂದರ್ಭ ಪೊಲೀಸ್ ಇಲಾಖೆಯಡಿ ಶ್ಲಾಘನೀಯ ಸೇವೆಗಾಗಿ 17 ಪದಕಗಳು, ಅಗ್ನಿಶಾಮಕ ದಳ ಹಾಗೂ ಗೃಹ ರಕ್ಷಕ ದಳದ ಶ್ಲಾಘನೀಯ ಸೇವೆಗಾಗಿ ತಲಾ 2 ಪದಕಗಳು, ವಿಶಿಷ್ಟ ಸೇವೆಗಾಗಿ ರಾಷ್ಟಪತಿಗಳ ಪದಕ ಸೇರಿದಂತೆ ಒಟ್ಟು 22 ಪದಕಗಳು ರಾಜ್ಯಕ್ಕೆ ಸಂದಿರುವುದು ಹೆಮ್ಮೆಯ ವಿಚಾರವಾಗಿದೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ರಾಜ್ಯದ ಕೀರ್ತಿ ಹೆಚ್ಚಿಸಿದ ಎಲ್ಲ ಪದಕ ಪುರಸ್ಕೃತರಿಗೆ ಸಚಿವರು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: 12:05:45 ಸಮಯಾಗಿದೆ. ವಿವಿಧ ಭಾರತಿ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ನಿಮ್ಮಿಷ್ಟದ ಹಾಡನ್ನು ಕೇಳಬೇಕು ಅಂದರೆ ನೀವು ನಮಗೆ ಡಯಲ್ ಮಾಡಿ 0800-22-26-12-527. ಇನ್ನೊಂದು ಸಂಖ್ಯೆ 0800-22-26-39-27.
1: ಇದು ಆಕಾಶವಾಣಿ.
2: ಶಿಕ್ಷಣ, ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
1: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
2: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.
1: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
2: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.
1: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
2: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ, ಶುದ್ಧ ಮನಕೇಸು ಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
1: ಸರ್ವೇ ಜನಾಃ ಸುಖಿನೋ ಭವಂತು,
2: ಬಹುಜನ ಹಿತಾಯ ಬಹುಜನ ಸುಖಾಯ, ಈ ಧ್ಯೇಯ ಹೊತ್ತ ಆಕಾಶವಾಣಿ
1: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
2: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.
0: ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ, ವಿವಿಧ ಭಾರತಿ ಕನ್ನಡ, ಸದಾ ನಿಮ್ಮ ಸಂಗಡ. ಈಗ ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮಿಷ್ಟದ ಹಾಡು ಯಾವುದು ಅಂತ ನೀವು ಕೇಳಬಹುದು. ನಮ್ಮ ಸಂಖ್ಯೆಗಳು ಈಗಾಗಲೇ ಹೇಳಿಯಾಗಿದೆ. ಈಗೊಬ್ರು ನಮ್ಮ ಜೊತೆ ಮಾತಾಡ್ಲಿಕ್ಕೆ ಸಿದ್ಧ ಆಗಿದ್ದಾರೆ, ಯಾರು ಕೇಳಿಸ್ಕೊಳ್ಳೋಣ. ನಮಸ್ತೆ.
3: ನಮಸ್ತೆ ಮೇಡಮ್.
0: ಹೇಳಿ, ಯಾರು?
3: ಕಿರಣ್ ಅಂತ ಮೇಡಮ್.
0: ಕಿರಣ್ ಎಲ್ಲಿಂದ?
3: ನಮ್ಮ ಮಾಗಡಿಯಿಂದ.
0: ಮಾಗಡಿ, ಹೇಳಿ ಕಿರಣ್.
3: ನಾಗಪಂಚಮಿ ಶುಭಾಶಯಗಳು ಮೇಡಮ್.
0: ನಾಗರಪಂಚಮಿ ಹೇಗೆ ಮಾಡ್ತಾ ಇದ್ದೀರಾ ನೀವು ಹಬ್ಬ?
3: ಹಬ್ಬ ಏನಿಲ್ಲ ಮೇಡಮ್, ದೇವಸ್ಥಾನ ಕೊಯ್ತೀವಿ, ಪೂಜೆ ಮಾಡ್ಕೋ ಬರ್ತೀವಿ ಮೇಡಮ್.
0: ಮಾಗಡಿ ಕಡೆ ಹೇಗ್ ಮಾಡ್ತಾರೆ ನಾಗರ ಪಂಚಮಿ?
3: ಮಾಗಡಿ ಇಲ್ಲ, ದೇವಸ್ಥಾನಕ್ಕೆ ಹೋಗ್ತೀವಿ ಮೇಡಮ್.
0: ಓಕೆ
3: ಮೇಡಮ್,
0: ಯಾವ ದೇವಸ್ಥಾನಕ್ಕೆ ಹೋಗಿದ್ರಿ ಇವತ್ತು?
3: ಇವತ್ತಿನ ಹೋಗಿಲ್ಲ ಮೇಡಮ್, ಹೊರಡ್ಬೇಕು.
0: 12 ಆಯ್ತಲ್ಲ.
3: ಹಾ ಮೇಡಮ್, ಹೋಗ್ಬೇಕು, ಕೆಲಸ ಇದೆ.
0: ಕಿರಣ್, ಏನ್ ಕೆಲಸ ಮಾಡ್ತೀರಾ?
3: ಲ್ಯಾಬ್ ಮೇಡಮ್. ಲ್ಯಾಬ್
0: ಏನಪ್ಪ, ಯಾವ ಲ್ಯಾಬು?
3: ಲ್ಯಾಬ್ ಟೆಕ್ನಿಷಿಯನ್. ಹ್ಮ್ ಹ್ಮ್ ಹ್ಮ್
0: ಹ್ಮ್ ಹೇಳಿ, ಹೇಗೆ ನಿಮ್ಮ ಕೆಲಸ ನಡೀತಾ ಇದೆ? ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ ಲ್ಯಾಬ್ ಟೆಕ್ನಿಷಿಯನ್ ಆಗಿ?
3: 5 ಮೇಡಮ್.
0: 5. ಯಾವ ಹೆಲ್ತ್ ಇಶ್ಯೂಸ್ ಜಾಸ್ತಿ ಕಾಣುತ್ತೆ ನಿಮ್ಮ ರಿಪೋರ್ಟ್ ಪ್ರಕಾರ?
3: ಮೇಡಮ್, ಅದ್ನ ರಿಪೋರ್ಟ್ ಪ್ರಕಾರ ನಾವು ಮಾಡಿರ್ತೀವಿ, ಅಲ್ಲೊಂದು ಟೆಸ್ಟ್ ತಗೋತೀರ, ಅಲ್ಲಿಂದ ತಿರ್ಗಾ ಬೇರೆ ಕಡೆ ಕಳಿಸ್ಬೇಕು.

0: ಇಲ್ಲ ಒಂದು ರಿಪೋರ್ಟ್ ಬರುತ್ತೆ ಅವಾಗ
1: ಅಂದ್ರೆ ನೀವು ಏನು ನಿಮ್ ಕೆಲಸ ಈಗ ಲ್ಯಾಬ್ ಟೆಕ್ನಿಷಿಯನ್? ಹೌದು, ಈಗ ನಾವೆಲ್ಲ ಆಸ್ಪತ್ರೆಗೆ ಹೋಗ್ತೀವಿ, ಆಸ್ಪತ್ರೆಗೆ ಹೋದಾಗ ಡಾಕ್ಟರ್ ಬರ್ಕೊಡ್ತಾರೆ ಬ್ಲಡ್ ಯೂರಿನ್ ಬೇರೆ ಬೇರೆ ಟೆಸ್ಟ್ ಗಳು. ಹೇಳಿ,
0: ಬ್ಲಡ್ ಡ್ರಾ ಮಾಡ್ಕೊಂಡು ಕೊಡೋದು, ಅದನ್ನ ಡಿವೈಡ್ ಮಾಡಿ ಕಳಿಸೋದು ಮೇಡಮ್ ಬೇರೆ ಲ್ಯಾಬ್ಗೆ.
1: ನೀವು ಬ್ಲಡ್ ತೆಗೆದ್ಬಿಟ್ಟು ರಿಪೋರ್ಟ್ಗೆ ಕಳಿಸ್ತೀರಾ?
0: ಹಾ ಮೇಡಮ್.
1: ಸಾಮಾನ್ಯವಾಗಿ ಯಾವ ಏಜ್ನವ್ರು ಬರ್ತಾರೆ ನಿಮ್ಮ ಹತ್ರ ಅಂದ್ರೆ ವಯಸ್ಸು?
0: ನಮ್ ವಯಸ್ಸು ಅಂತ ಏನಿಲ್ಲ ಮೇಡಮ್, ಈಗ ಹೇಳಕ್ ಆಗಲ್ಲ ಮೇಡಮ್ ಅಂತ ಯಾರು ವಯಸ್ಸಾದ್ರು ಅಂತಿಲ್ಲ. ಎಲ್ಲಾರು ಬರ್ತಾರೆ ಮೇಡಮ್, ಚಿಕ್ಕ ವಯಸ್ಸಲ್ಲಿ ಬರ್ತಾರೆ, ಮಕ್ಳಿಗೂ ಬರುತ್ತೆ. ನೋಡ್ಬಿಟ್ರೆ ನಮ್ಗೆ ಯಾಕೋ ಪರಿಸರ ಕೆಲಸ ಅಂತ ನಮ್ಗೆ ಬೇಜಾರಾಗ್ಬಿಡುತ್ತೆ.
1: ಓ, ನಿಜ ಅಲ್ವಾ
0: ಮೇಡಮ್?
1: ಯಾವ್ಯಾವ್ದೋ ಸಮಸ್ಯೆಗಳನ್ನ ತಗೊಂಡ್ ಬಂದಾಗ ನಿಮ್ಗೆ ಬೆಳಿಗ್ಗೆನೆ ಬರ್ತಾರೆ, 6 ಗಂಟೆಗೆ ಬರ್ತಾರೆ, ಲೇಟ್ ಆಗಿ ಬರ್ತಾರೆ. ಹೆಲ್ತ್ ಅಂತ ಹೇಳಿದಾಗ ಯಾವ ಸಮಯನೂ ಕೂಡ ಲೆಕ್ಕಕ್ಕೆ ಇಟ್ಕೊಳಕ್ ಆಗಲ್ಲ
0: ಮೇಡಮ್, ಬಿಟ್ಟು ಬರಕ್ ಆಗಲ್ಲ, ಹೇಳು ಬರಕ್ ಆಗಲ್ಲ. ಬಟ್ ಯಾವ ಟೈಮ್ ಕಾಯ್ಬೇಕು, ಇನ್ನ ಬಾಂಧವ್ಯ ಬರ್ತಿರ್ತಾರೆ, ಬೆಳಗಾಮಿಂದ ಬರ್ತಾ ಇರ್ತಾರೆ, ಅವ್ರು ವೇಟ್ ಮಾಡ್ಬೇಕು, ಅವ್ರು ಮುಟ್ಟಿರ ಬೆಡ್ ತಗೋಬೇಕು, ಆ ಟಿಫನ್ ಅಂದ್ರೆ ತಗೋಬೇಕು, ಟಿಫನ್ ಮುಂಚೆ ತಗೋಬೇಕು, ಅವ್ರ ವೇಟ್ ಮಾಡ್ಕೊಂಡು ತಗೋಬೇಕು. ನಾವು
1: ನೀವು ಮೊದ್ಲಿಂದ ಲ್ಯಾಬ್ ಟೆಕ್ನಿಷಿಯನ್ ಆಗ್ಬೇಕು ಅನ್ಕೊಂಡೆ ಓದಿದ್ದ ಅಥವಾ ಹೇಗೆ ಆಕಸ್ಮಿಕವಾಗಿ ಬಂದ್ರ?
0: ಇಲ್ಲ ಮೇಡಮ್, ನಾನು ಆಕಸ್ಮಿಕವಾಗಿ ಹೋಗಿ ಸೇರ್ಕೊಂಡೆ, ಹಾಗಾಗಿ ಅಲ್ಲಿಂದ ಒಂದು ಸಾರ್ನಿಂದ ನಾನು ಕಲ್ತ್ಕೊಂಡೆ ಮೇಡಮ್.
1: ಅಂದ್ರೆ ನೀವು ಕೋರ್ಸ್ ಮಾಡಿದಿರಾ ತಾನೆ ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್? ಹೇಳಿ, ಯಾವ ಹಾಡು ಹಾಕ್ಬೇಕು ನಿಮ್ಗೆ?
0: ನಾಗಮಂಡಲ ಇದೆ ಮೇಡಮ್.
1: ನಾಗಮಂಡಲದಲ್ಲಿ ಯಾವುದು
0: ಕಂಬದ ಮೇಲಿನ ಗೊಂಬೆ
1: ಸಿನಿಮಾ? ನಮ್ಮ ಹತ್ರ ನಾಗಮಂಡಲ ಹಾಡು ಕಂಬದ ಮೇಲಿನ ಗೊಂಬೆ. ಯಾರಿಗೋಸ್ಕರ ಈ ಹಾಡು?
0: ಯಾರಿಗಿಲ್ಲ ಮೇಡಮ್, ನಿಮ್ಗೆ ಕೇಳಕ್ ತುಂಬಾ ಇಷ್ಟ ಆಯ್ತು.
1: ಕಂಬದ ಮೇಲಿನ ಗೊಂಬೆಯ ಹಾಡ್ಬೇಕಾ? ನೀವು ಮಾತಾಡ್ತಾ ಇರ್ತೀರಾ ಆಗಾಗ ರೇಡಿಯೋ ಜೊತೆಗೆ, ವಿವಿಧ ಭಾರತಿ ಜೊತೆಗೆ? ಮತ್ತೆ ಮೊನ್ನೆ ಯಾವಾಗ ಮಾತಾಡಿದ್ರಿ?
0: ಒಂದ್ ತಿಂಗಳ ಆಯ್ತು ಮೇಡಮ್, ಎಲ್ಲರಿಗೂ ಅವಕಾಶ ಕೊಡ್ಬೇಕು. ಮತ್ತೆ ತಿರ್ಗಾ ಒಬ್ರು ಬೆಂಗಳೂರಿನ ನಾಗರಭವಿಂದ ಒಬ್ರು ಮಾತಾಡ್ತಾರೆ, ಅವ್ರು ತುಂಬಾ ಮಾತಾಡ್ತಿದ್ದಾರೆ.
1: ಅಲ್ಲ, ನಾನು ಸುಮ್ನೆ ಕೇಳ್ದೆ ಅಷ್ಟೇ, ನೀವು ಆಗಾಗ ಮಾತಾಡ್ತಾ ಇದ್ರೆ ಫಸ್ಟ್ ಟೈಮ್ ಮಾತಾಡಿದಿರೇನೋ ಅಂತ ಅನ್ಕೊಂಡೆ, ಅದಕ್ಕೆ ಕೇಳ್ದೆ. ಆಯ್ತು, ಸರಿ, ನಿಮ್ ಇಷ್ಟದ ಹಾಡೀಗ ಕೇಳಿಸ್ಕೊಳ್ಳೋಣ. ಧನ್ಯವಾದ.
0: ಧನ್ಯವಾದ.

0: ನಾಗಮಂಡಲ ಚಿತ್ರದ ಹಾಡನ್ನ ಕೇಳಿದ್ರಿ. ಗೋಪಾಲ್ ಯಾಜ್ಞಿಕ್ ಅವರು ಬರೆದ ಗೀತೆಗೆ ಸಿ ಅಶ್ವಥ್ ಅವರ ಸಂಗೀತ ಕಟ್ಟಿಯವರು ಧ್ವನಿಯಾಗಿದ್ರು. ನಮಸ್ತೆ.
1: ಹಲೋ, ನಮಸ್ತೆ ಮೇಡಮ್.
0: ಹೇಳಿ.
1: ನಾನೇ ಪುತ್ತೂರಿನಿಂದ ಸರಸ್ವತಿ ಮಾತಾಡಿದ್ದು. ನನಗೆ ನಾಗದೇವತೆ ಚಿತ್ರದಿಂದ ಮೇಡಮ್ ಆಲುಂಡೆ ಹೋಗೆ ನಾಗಪ್ಪನ, ನಿಮಗೂ ಎಲ್ಲಾ ಸಿಬ್ಬಂದಿ ಅವರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯ, ಆರ್ಥಿಕ ಶುಭಾಶಯ ಮಮ್ಮ.
0: ಏನಿಷ್ಟು ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಹೇಳಿ ಮುಗಿಸ್ತಾ ಇದ್ದೀರಲ್ಲ.
1: ಅಲ್ಲ, ನಾಗರ ಪೂಜೆಗೆ ಹೋಗಿ ಬಂದದಷ್ಟು. ಈಗ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಇತ್ತು ಮ್ಯಾಮ್, ಹಾಗೆ ಅಲ್ಲಿ ಪೂಜೆ ಮುಗ್ದು ಮನೆ ಬಂದು ಬೆಂಗಳೂರು ಆಕಾಶವಾಣಿಗೆ ಒಂದು ಫೋನ್ ಮಾಡ್ಬೇಕು ಅಂತ ಅವಳಲ್ಲಿ ಹೇಳಿ ಬಂದೆ.
0: ಫೋನ್ ಮಾಡ್ಲೇಬೇಕು, ಬಿಡಬಾರ್ದು ಯಾವತ್ತು. ಇವತ್ತು ನಾಗರ ಪಂಚಮಿಗೆ ಅಂತ
1: ಕೇಳ್ತದೆ ಮೇಡಮ್. ಎಲ್ಲರ ಮಾತು ಕೇಳುವಾಗ ತುಂಬಾ ಖುಷಿ ಆಗ್ತದೆ, ನೀವು ಮಾತಾಡುವಾಗ ಬೆಳಿಗ್ಗೆಯಿಂದ ಕೇಳುವಾಗ ತುಂಬಾ ಖುಷಿ ಆಯ್ತು ಮ್ಯಾಮ್.
0: ನಾಗದೇವತೆ ಅಂತ ಹೇಳಿದ್ರಿ ಅಲ್ವಾ, ನಾಗದೇವತೆನಲ್ಲಿ ಹಾಲುಂಡು ಹೋಗೆ ನಾಗಮ್ಮ. ಹಾಡ್ಬೇಕಾ? ಹೇಗೆ ಪೂಜೆ ಮಾಡಿದ್ರಿ ನೀವು?
1: ಸಿದ್ದಿಯವರಿಗೂ ಮತ್ತೆ ನಮ್ಮ ಊರಿನ ಕಡೆ ಅವರಿಗೆ ದೇವಸ್ಥಾನದಲ್ಲಿ ಎಲ್ಲ ಅರ್ಚಕರು ಎಲ್ಲರೂ ಇದ್ದಾರೆ, ಅವರಿಗೆ ಎಲ್ಲರಿಗೂ ಮೇಡಮ್.
0: ಆಯ್ತಪ್ಪ, ನಾಗರ ಪಂಚಮಿ ಅಂತ ಹೇಳಿ ಎಲ್ಲರೂ ಅದೇ ಹಾಡು ಕೇಳ್ತಾ ಇದ್ದೀರಾ?
1: ಹೌದು ಮೇಡಮ್.
0: ಆಗ್ಲಿ, ಕೇಳಿಸ್ಕೊಳ್ಳಿ ನಿಮ್ ಇಷ್ಟ.
1: ಎಲ್ಲರೂ ಹೇಳಿದ್ರು ಅವರು ಒಳ್ಳೆಯವರು, ಅವರಲ್ಲಿ ಕೇಳಿ ಹೋಗಿ ಕೇಳಿ ಅಂತ ಹೇಳಿದ್ರು. ಆದ್ರೆ ಸಿಕ್ಕುವುದೇ ಪುಣ್ಯ ಅಂತ ಹೇಳಿದೆ ನಾನು.
0: ಆಗ್ಲಿ, ಕೇಳಿಸ್ಕೊಳ್ಳಿ ನಿಮ್ ಇಷ್ಟದ ಹಾಡು.

0: ನಾಗದೇವತೆ ಚಿತ್ರದ ಗೀತೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು. ಚಿತ್ರ ಮತ್ತು ಬಿ ಜಯಶ್ರೀಯವರ ಧ್ವನಿಯಲ್ಲಿ ಕೇಳಿಬಂತು ಗೀತೆ. ನಮಸ್ತೆ.
1: ಹಲೋ. ನಮಸ್ತೆ ಮೇಡಮ್.
0: ಹೇಳಿ, ಯಾರು?
1: ನಮ್ಮ ಹೆಸರು ಲಕ್ಷ್ಮಣ್ ಅಂತ.
0: ಹೇಳಿ ಲಕ್ಷ್ಮಣ್ ಅವರೇ.
1: ಲಕ್ಷ್ಮಣ್ ಗೌಡ್ ಅಂತ. ಬೆಂಗಳೂರು ಲಿಂಗೇಶ್ವರ ಆಯ್ಮಿಲ್ ರೋಡ್ ಇಂದ ಮಾತಾಡ್ತಾ ಇದೀವಿ.
0: ಬೆಂಗಳೂರು
1: ಲಿಂಗೇಶ್ವರ ಆಯ್ಮಿಲ್ ರೋಡ್ ಇಂದ.
0: ಲಿಂಗರಾಜ್ಪುರ
1: ಆಯಿಲ್ ಮಿಲ್ ರೋಡ್ ಇಂದ.
0: ಆಯಿಲ್ ಮಿಲ್
1: ಆಯಿಲ್ ಮಿಲ್ ರೋಡ್ ಅನ್ಬಿಟ್ಟು ಮೇಡಮ್. ಅದೇ
0: ಆಯಿಲ್ ಮಿಲ್ ರೋಡ್. ಓಕೆ, ಹೇಳಿ.
1: ಅದು ಭಕ್ತ ಪ್ರಾರ್ಥನಾದಿಂದ ಅಪ್ಪು

0: ಗೋವಿಂದ ಗೋವಿಂದ ನಾರಾಯಣ ಇದೆಯಲ್ಲ ಆ ಸಾಂಗ್ ಇದೆ ನನ್ನ ಮೈಕ್ ಅದು ತುಂಬಾ ಇಷ್ಟ. ಅವಾಗ ಅದನ್ನ ಕೇಳಿ ಕೇಳುತ್ತಾ ನಾನು 3-4 ಸರಿ ಕಾಲ್ ಮಾಡಿದ್ದೀನಿ. ಇದು 4ನೇ ಟೈಮ್ ಮಾತಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಆ ಸಾಂಗ್ ಬೇಕಾಗಿದೆ. ನಗರ ಪಂಚಮಿ ಹಬ್ಬದ ಸಾರಿ ಮೇಡಮ್, ನಗರ ಪಂಚಮಿ ಹಬ್ಬದ ಶುಭಾಶಯಗಳು ನಿಮಗೆ.
1: ಹೇಗ್ ಮಾಡಿದ್ರಿ ನೀವು?
0: ನಾವು ನಮ್ ತಂಗಿದೆ ಎಲ್ಲ ಆಂಜನೇಯ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲೇ ನಗರ ಕಟ್ಟೆ ಎಲ್ಲ ಇದೆ ಮೇಡಮ್, ಅಲ್ಲೇ ಹೋಗಿ ತನಿ ಹರ್ಕೊಂಡಿ ಬಂದಾರೆ ನಾವು.
1: ಆಗೋಯ್ತಾ ಪೂಜೆ ಎಲ್ಲ?
0: ಪೂಜೆ ಬೆಳಿಗ್ಗೆ 6 ಗಂಟೆ 6:30 ಮುಗ್ದೈತ್ ಮೇಡಮ್.
1: ತಂಗಿದ್ದೀರಲ್ಲ ಮನೆಗೆ ಹೋದ್ರು?
0: ಎಲ್ಲ ಇಲ್ಲ ಇವತ್ತು ಇರ್ತಾರೆ. ತಂಗಿದ್ದೀರಿ ಬರೋದೇ ಅಪರೂಪ. ವರ್ಷಕ್ಕೊಂದ್ಸರಿ ಮಾಳೆ ಅಮಾಸ್ಯೆಗೆ ಒಂದ್ಸರಿ ಬರ್ತಾರೆ, ನಾಗೂರ್ ಪಂಚಮಿಗೆ ಒಂದ್ಸರಿ ಬರ್ತಾರೆ, ಗೌರಿ ಹಬ್ಬಕ್ಕೆ ಒಂದ್ಸರಿ ಬರ್ತಾರೆ.
1: ಮಾಡಿದ್ಯಲ್ಲ ಪಂಚಮಿ ಹಬ್ಬ ಉಳ್ದವ ದಿನ 4 ಅಣ್ಣ ಬರ್ಲಿಲ್ಲ, ಯಾಕೋ ಕರಿಯಾಕ ಅಂತ?
0: ಇಲ್ಲ ಮೇಡಮ್, ನಮ್ಗೆ ನಮ್ ಮಿಸ್ಸಸ್ ಅದನ್ನೇ ಕೇಳ್ತಾರೆ ಯಾವಾಗ ಮೇಡಮ್ ಸಾಂಗ್ ಬೇಕು. ಪುನೀತ್
1: ಪ್ರಹ್ಲಾದದಲ್ಲಿ ನೀವ್ ಹೇಳ್ತಾರ ಹಾಡು?
0: ಗೋವಿಂದ ಗೋವಿಂದ ನಾರಾಯಣ ಅನ್ನೋ ಸಾಂಗ್.
1: ಗೋವಿಂದ ಗೋವಿಂದ ನಾರಾಯಣ ಅಂತ ಹೇಳಿದ್ರೆ ಕಮಲನಯನ
0: ಅದೇ ಮೇಡಮ್, ಅದು ಅನಂತ್ ನಾಗ್ ಆಡಿದ್ರೆ ಅನಂತ್ ನಾಗ್ ಎಸ್ಟಿ ಬಸ್ ಇರ್ಬೋದು. ಪುನೀತ್ ಆಡಿರೋದೇ ಒಂದಿದೆ ಮೇಡಮ್.
1: ಶ್ರೀಹರಿ
0: ಶ್ರೀಹರಿ ಅದು ಬೇರೆ, ಇಲ್ಲ ಅಂದ್ರೆ ನಮೋ ನಮೋ ನರಸಿಂಹ ಇದೆ ಮೇಡಮ್.
1: ನಮೋ ನಮೋ ನರಸಿಂಹ
0: ಶಾಂತನಾದ ನರಸಿಂಹ.
1: ನೀವು ಹೇಳೋ ತರ ಶ್ರೀಹರಿ ಹಾಕಣ್ವಾ?
0: ಶ್ರೀಹರಿ ಅದು ಅಪ್ಪು ಆಡಿರೋದ್ರ
1: ಟೈಟಲ್ಗಳು ಬೇರೆ ಬೇರೆ ತರ ಇದೆ ಇಲ್ಲಿ.
0: ಇಲ್ಲ ಮೇಡಮ್, ಅದು ತುಂಬಾ ಫೇಮಸ್ ಹಾಡು. ಗೋವಿಂದ ಗೋವಿಂದ ನಾರಾಯಣ ಅನ್ನೋಳ ಅದು ಸಾಂಗ್ ತುಂಬಾ ಅಂದ್ರೆ ತುಂಬಾ ಫೇಮಸ್.
1: ಕರೆಕ್ಟ್,
0: ಅದು ಮತ್ತೆ ನಮ್ಮ ನಮ್ಮನೇ
1: ನಿಜ ಫೇಮಸ್ ಹೌದು. ನಾರಾಯಣ ಹರಿ ನಾರಾಯಣ ನಾರಾಯಣ ಮಂತ್ರ
0: ಮೇಡಮ್ ಅದೇ ಅದೇ ನಾಗರ ಪಂಚಮಿ ಅದ ಅದನ್ನೇ ಪ್ರಕಾರ ಮಾಡಿದ್ರು.
1: ಆಗ್ಲಿ,
0: ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ಮೇಡಮ್.
1: ಆಯ್ತು, ಧನ್ಯವಾದ ನಿಮ್ಗೂ ಕೂಡ.
0: ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಧನ್ಯವಾದಗಳು.

0: ಭಕ್ತ ಪ್ರಹ್ಲಾದ ಚಿತ್ರದ ಗೀತೆಯನ್ನು ಬರೆದಿದ್ದು ಚಿವುದಯಶಂಕರ್ ಅವರು, ಟಿ ಜಿ ಲಿಂಗಪ್ಪ ಅವರ ಸಂಗೀತ, ಪಿ ಜಯಚಂದ್ರನ್ ಅವರು ಹಾಡಿಗೆ ಧ್ವನಿಯಾಗಿದ್ರು. ವಿವಿಧ ಭಾರತಿಯನ್ನ ಕೇಳ್ತಾ ಇದ್ರ. 12:52 ಸಮಯ ಆಗಿದೆ. ಕರೆಗೊಂದು ಹಾಡು ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ನಮಸ್ತೆ.
1: ನಮಸ್ತೆ ಮೇಡಮ್.
0: ಹೇಳಿ, ಯಾರು?
1: ಶಿವಲಿಂಗಯ್ಯ ಹಿರೇಮಠ ಮಾತಾಡೋದ್ರಿ.
0: ಹೇಳಿ ಶಿವಲಿಂಗಯ್ಯ ಅವರೇ.
1: ಮೇಡಮ್ ರೀ, ಎಲ್ಲಾ ಸಿಬ್ಬಂದಿಗೂ, ತಮಗೂ, ಎಲ್ಲಾ ನನ್ನ ಸಹ ಕೆಳಗರಿಗೂ ನಾಗರ ಪಂಚಮಿ ಹಾರದಕ್ಕೆ ಶುಭಾಶಯಗಳು ರೀ.
0: ಶುಭಾಶಯಗಳು. ಶಾಲೆ ಇಲ್ವಾ ಇವತ್ತು?
1: ಶಾಲೆ ಸೂಟಿದ್ರು ಮೇಡಮ್, ಸ್ಥಾನಿಕ ರಜೆ ರೀ ಇವತ್ತು.
0: ಹೌದಾ?
1: ಹೌದ್ರಿ ಮೇಡಮ್, ಪಂಚಮಿ ನಿಮಿತ್ತ ನಮಗೆ ಸ್ಥಾನಿಕ ರಜೆ, ಲೋಕಲ್ ಹಾಲಿಡೇ ಕೊಡ್ತಾರೆ. ಮೇಡಮ್, ನನಗೆ
0: ಹೇಗ್ ನಡೀತಾ ಇದೆ ನಿಮ್ಮ ಸ್ಕೂಲು ಚಟುವಟಿಕೆಗಳು, ಮಕ್ಕಳಿಗೆ ಕೆಲಸ, ಮಕ್ಕಳಿಗೆ ಪಾಠಗಳು, ಅದೆಲ್ಲ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ.
1: ಸ್ಕೂಲ್ ಎಲ್ಲ ಚೆನ್ನಾಗಿ ನಡೆದಿದ್ರಿ ಮೇಡಮ್ ರೀ. ಈಗ ಎಪಿ ಒನ್ ಎಪಿ ಟು ಎಕ್ಸಾಮ್ ಆದ್ರಿ ಮೇಡಮ್ ರೀ.
0: ಏನು
1: ಎಪಿ ಒನ್ ಎಪಿ ಟು ಅಂತ ಹೇಳಿ ಎಕ್ಸಾಮ್ ಹಾಕವ್ರಿ, ಒಂದೂವರೆ ತಿಂಗಳು ಬಂದ್ರಿ, ಎರಡು ಒಂದ್ರೆ ಎಲ್ಲ ಚೆನ್ನಾಗಿ ಮಾಡಿದಾರೆ ಮೇಡಮ್.
0: ಎಷ್ಟು ಮಕ್ಳು ಇದಾರೆ ನಿಮ್ ಸ್ಕೂಲಲ್ಲಿ?
1: ಸ್ಕೂಲಲ್ಲಿ 250 ಹುಡುಗರು ಅದಾರ ಮೇಡಮ್ ರೀ.
0: ಯಾವ್ದು ಸ್ಕೂಲ್ ನಿಮ್ದು?
1: ಮುರಾರ್ಜಿ ಸ್ಕೂಲ್ ರೀ.
0: ಮುರಾರ್ಜಿ ಸ್ಕೂಲ್ ಯಾವ ತಾಲೂಕ?
1: ಇಲ್ಲ, ರಾಯಬಾಗ್ ತಾಲೂಕ ರೀ.
0: ರಾಯಬಾಗ್ ತಾಲೂಕ ಮುರಾರ್ಜಿ ಸ್ಕೂಲ್ ಅಲ್ಲಿ ನೀವು ಇಂಗ್ಲಿಷ್ ಟೀಚರು?
1: ಹೌದ್ರಿ.
0: ಯಾರು ನಿಮ್ಮ ತುಂಬಾ

0: ಹೆಚ್ಚಿನ ಶಿಷ್ಯ ಯಾರು ಇದ್ದಾರೆ ನಿಮಗೆ?
1: ಎಲ್ರಿ,
0: ನಿಮ್ಗೆ ತುಂಬಾ ಇಷ್ಟ ಆಗುವಂತ ಸ್ಟೂಡೆಂಟ್ಸ್ ಯಾರಿದ್ದಾರೆ ನಿಮ್ ಕ್ಲಾಸ್ ಅಲ್ಲಿ?
1: ಅಲ್ಲಿ ಪ್ರಿಯಾಂಕಾ ಅಂತ ಹೇಳಿದಾಳೆ, ಚೆನ್ನಾಗಿದ್ದಾಳೆ ಹುಡುಗಿ.
0: ಯಾವ ತರ ನೀವು ಅವ್ರನ್ನ ಒಳ್ಳೆ ಹುಡುಗಿ ಒಳ್ಳೆ ಸ್ಟೂಡೆಂಟ್ ಅಂತೀರಿ?
1: ಅಂದ್ರೆ ಎಲ್ಲ ನನ್ನ ಇಂಗ್ಲಿಷ್ ಸಬ್ಜೆಕ್ಟ್ ಅಲ್ಲಿ ಔಟ್ ಆಫ್ ಆರ್ಡರ್ ಮಾರ್ಕ್ಸ್ ರೀ.
0: ಆಮೇಲೆ
1: ಅಂದ್ರೆ ಇವೆಲ್ಲ ಪಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ಭಾಗವಹಿಸ್ತಾರೆ, ಹೀಗಾಗಿ ಸ್ಟೂಡೆಂಟ್.
0: ನಿಮ್ ಕಡೆ ಅಂದ್ರೆ ಮಕ್ಳಿಗೆ ಇಂಗ್ಲಿಷ್ ಅಷ್ಟು ಖುಷಿ ಆಗುತ್ತೆ ಕಲ್ತ್ಕೊಳಕ್ಕೆ?
1: ಹ್ಞೂ ಮೇಡಮ್ ರೀ. ಮತ್ತೆ ಅವನ್ನ ಏನ್ ಮಾಡ್ತೀವಿ, ಇಂಗ್ಲಿಷ್ ನಲ್ಲಿ ಓದಿ ಕನ್ನಡದಲ್ಲಿ ಸಂಪೂರ್ಣವಾಗಿ ಗ್ರಾಮರ್ ಎಲ್ಲ ಹೇಳ್ಕೊಡ್ತೀವಿ, ಹಿಂಗಾಗಿ ಇಂಗ್ಲಿಷ್ ಈಸಿ ಆಗಿಬಿಡ್ತದ.
0: ನಿಮ್ದು ಅಂದ್ರೆ ಎಷ್ಟು ವರ್ಷದಿಂದ ನೀವು ಅದೇ ಸ್ಕೂಲ್ ಅಲ್ಲೇ ಇದ್ದೀರಾ?
1: ಇಲ್ರಿ ಮೇಡಮ್ ರೀ, ಅದು ಗೆಸ್ಟ್ ಟೀಚರ್ ಅಂದ್ರೆ ವರ್ಷ ವರ್ಷ ಚೇಂಜ್ ಆಗ್ತಿರ್ತದ್ರಿ ಮೇಡಮ್ ರೀ. ಆದ್ರೆ ಈಗ ಪರ್ಮನೆಂಟ್ ಹ್ಯಾನ್ ಬಂದ್ರೆ ನಾವು ಗೆಸ್ಟ್ ಟೀಚರ್ ಅಲ್ರಿ, ಪಾಠ ಮಾಡ್ತಿರ್ತೀವಿ, ಗೆಸ್ಟ್ ಟೀಚರ್ ಅಂದ್ರೆ ಮತ್ತೆ ಚೇಂಜ್ ಆಗ್ತದ್ರಿ, ಮತ್ತೆ ಬೇರೆ ಕಡೆ ನೋಡ್ಬೇಕ್ರಿ ಮೇಡಮ್ ರೀ ನಾವು.
0: ನಿಮಗ್ ತುಂಬಾ ಇಷ್ಟ ನಾ ಟೀಚ್ ಮಾಡೋದು?
1: ಹೌದ್ರಿ ಮೇಡಮ್ ರೀ.
0: ಹೇಳಿ ಶಿವಲಿಂಗಯ್ಯ ಅವ್ರೆ.
1: ಮೇಡಮ್ ರೀ, ಚಿತ್ರದ ಹೆಸರು ಧರಣಿ ಮಂಡಲ ಮಧ್ಯದೊಳಗ ರೀ. ಅದರಲ್ಲಿ ಇವತ್ತು ಅಂದ್ರೆ ಜೋಕಾಲಿ ಆಡುವ ದಿನ ಅಥವಾ ಉಯ್ಯಾಲಿ ಆಡುವ ದಿನ ಅಂತ ಹೇಳಿ ಕರೀತಾರೆ ನಾಗರ ಪಂಚಮಿ ನಿಮಿತ್ತ. ಅದರಲ್ಲಿ ಉಯ್ಯಾಲೆ ಆಡೋಣ ಬನ್ನಿರೋ ಕೆಲವೊಂದು ಸಾಂಗ್ ಐತೆ ನೋಡ್ರಿ ಮೇಡಮ್ ರೀ.
0: ಇವಾಗ್ಲೂ ಆಡ್ತಾರ ನಿಮ್ ಕಡೆ ಉಯ್ಯಾಲೆ?
1: ಹೌದ್ರಿ ಮೇಡಮ್ ರೀ, ಅಂದ್ರೆ ಜೋಕಾಲಿಗೆ ಸಮಾರ್ಥಕ ಪದ ರೀ ಉಯ್ಯಾ, ಜೋಕಾಲಿ ಉಯ್ಯಾಲೆ ರೀ.
0: ಅಲ್ಲ, ಈಗನು ಕೂಡ ನಿಮ್ಮ ಊರುಗಳ ಕಡೆ ಉಯ್ಯಾಲೆ ಆಡ್ತಾರ?
1: ಆಡ್ತಾರೆ ಮೇಡಮ್, ಪ್ರತಿ ವರ್ಷ ಅದನ್ನ ಗಿಡಕ್ಕೆ ಹಗ್ಗದಿಂದ ಕಟ್ಟಿ ಜೋಕಾಲಿ ತೂಕೋತಾರೆ ಮೇಡಮ್.
0: ಬರೀ ಹೆಣ್ಮಕ್ಳು ಮಾತ್ರನಾ ಅಥವಾ ಗಂಡ್ ಮಕ್ಳುನ?
1: ಇಲ್ರಿ ಮೇಡಮ್, ಅದೇನ್ ಲಿಂಗ ಭೇದ ಭಾವ ಇಲ್ಲರಿ, ಗಂಡು ಹೆಣ್ಮಕ್ಳು ಸಣ್ಣ ಮಕ್ಳು ಏನು ಯಾವ ಭೇದ ಭಾವ ಇಲ್ದನು ಆಡ್ತಾರೆ ಮೇಡಮ್ ಎಲ್ಲರೂ.
0: ನಿಮ್ ಕಡೆ ಈಗ ಚಾಲು ಇದೆ ಈಗ ಉಯ್ಯಾಲೆ ಆಡುವಂತದ್ದು?
1: ಆಡೋದು ಸ್ಟಾರ್ಟ್ ಆದ್ರೆ ಮೇಡಮ್.
0: ನೀವು ನಿಮ್ ಇವಾಗ ಈ ಹಾಡನ್ನ ಕೇಳ್ಬೇಕು ನೀವು, ಉಯ್ಯಾಲೆ ಆಡೋಣ ಬನ್ನಿರೋ.
1: ಹೌದ್ರಿ ಮೇಡಮ್.
0: ನೀವು ಉಯ್ಯಾಲೆ ಆಡಿದ್ರ?
1: ಆಡೇನ್ರಿ ಮೇಡಮ್.
0: ಆಯ್ತು ಕೇಳಿ.

ನಾಗರ ಪಂಚಮಿ ನಾಡಿಗೆ ದೊಡ್ಡದು ಅಂತ ಹೇಳಿ ನಾಗರ ಪಂಚಮಿ ಹಬ್ಬವನ್ನ ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಉಯ್ಯಾಲೆ ಕೂಡ ನಾವು ಆಡ್ತೇವೆ ಅಂತ ಹೇಳಿ ಉತ್ತರ ಕರ್ನಾಟಕದವರು ಹೇಳ್ತಾ ಇದ್ದಾರೆ.

0: ಕಾಪಾಡುವ ಸಾಮಗ್ರಿಗಳು ಎಂದಿದ್ದಾರೆ ಮ್ಯಾಥ್ಯೂ ಆರ್ನಾಲ್ಡ್.
1: ನಮ್ಮ ಅಂತರಂಗದ ಪುಸ್ತಕ ತೆರೆಯುವವರೆಗೆ ಉಳಿದೆಲ್ಲಾ ಪುಸ್ತಕಗಳು ನಿರರ್ಥಕ ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು.
0: ಮನೆಯಲ್ಲಿ ಓದುವ ಹಿರಿಯರು ಮಾದರಿಯಾಗಿ ಮಕ್ಕಳು ಉತ್ತಮ ಪುಸ್ತಕಗಳನ್ನು ಓದುವಂತಾಗಲಿ. ಇದು ಕಿರಿಯರ ಪಾಲಿಗೆ ಹಿರಿಯರು ಕೈದಾಟಿಸುವ ಅತಿದೊಡ್ಡ ಸಂಪತ್ತು.
2: ನಮಸ್ತೆ,

0: ಹೇಳಿ ಯಾರು? ಹಲೋ,
1: ನೀವು ಯಾವ ವ್ಯಕ್ತಿಯ ಜೊತೆ ಮಾತನಾಡುತ್ತಿರುವಿರೋ?
0: ಹಲೋ,
1: ನಿಮ್ಮ ಕಾಲ್ ಅನ್ನು ಹೋಲ್ಡ್ನಲ್ಲಿ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ನಮಸ್ತೆ, ನಮಸ್ತೆ, ಹಲೋ, ಕೇಳಿಸ್ತಾ ಇಲ್ವಾ? ಹಲೋ.

0: ನಮಸ್ತೆ. ಹಲೋ
1: ಮೇಡಮ್,
0: ಕೇಳಿಸುತ್ತಾ?
1: ಕೇಳಿಸ್ತಿದೆ.
0: ಹೇಳಿ, ಯಾರು?
1: ನಾನು ಚಂದ್ರಪ್ಪನಿಂದ, ಪ್ರಭಾಕರ್ ಅಂತ.
0: ಹೇಳಿ ಪ್ರಭಾಕರ್ ಅವರೇ.
1: ಜಗದೇಕ ವೀರಿಂದ ಆಡ್ಬೇಕಿತ್ತು. ಶಿವಶಂಕರ್
0: ಜಗದೇಕ ವೀರ. ಹೇಳಿ, ಹಬ್ಬ ಹೇಗಾಯ್ತು? ಪಂಚಮಿ
1: ಮೇಡಮ್, ಚೆನ್ನಾಗಾಯ್ತು. ಪಂಚಮಿ
0: ಹೇಳ್ಬೇಕು. ಚೆನ್ನಾಗಾಯ್ತು ಅಂದ್ರೆ ಹೇಗ್ ಗೊತ್ತಾಗುತ್ತೆ ನಮ್ಗೆ?
1: ಆಯ್ತು ಮೇಡಮ್.
0: ಯಾವಾಗ್ಲೂ ಮಾಡ್ತೀರಾ ಅಥವಾ ಇತ್ತೀಚೆಗೆ ಹಬ್ಬಗಳು ಬದಲಾಗ್ತಾ ಇದೆ?
1: ಇಲ್ಲ ಮೇಡಮ್, ಎಲ್ಲ ಪ್ರತಿ ವರ್ಷನೂ ಮಾಡ್ತೀವಿ. ಎಲ್ಲರಿಗೂ ಶುಭಾಶಯ ಮೇಡಮ್.
0: ಎಲ್ಲರಿಗೂ ಶುಭಾಶಯಗಳು. ಯಾವ ತರ ವಿಶ್ ಮಾಡ್ತೀರಿ ನೀವು ಇವಾಗ ಸದ್ಯಕ್ಕೆ? ಶುಭಾಶಯ ಅಂತ ಹೇಳಿದ್ರಿ, ಸರಿ. ಮತ್ತೇನ್ ಹೇಳ್ತೀರಿ?
1: ಎಲ್ಲರಿಗೂ ವಿಶ್ ಮಾಡಿದ್ದೀವಿ ಮೇಡಮ್. ಎಲ್ಲ ಭಾರತ ದೇಶದ ಜನತೆಗೆ ವಿಶ್ ಮಾಡಿದ್ದೀವಿ.
0: ಏನಂತ?
1: ನಾಗರ ಪಂಚಮಿ ಶುಭಾಶಯಗಳು.
0: ನಾಗರ ಪಂಚಮಿ, ನಾಗರ ಹಬ್ಬ ಮಾಡಿಬಿಟ್ಟು ಮದುವೆ ಆಗಿ ಹೋಗಿರುವಂತ ಹೆಣ್ಮಕ್ಳಿಗೆ ಅಂದ್ರೆ ತವ್ರ ಮನೆ ಕರ್ಕೊಂಡ್ ಬಂದು ಉಂಡೆಗಳೆಲ್ಲ ಕೊಡ್ತೀರಾ ನೀವು ಕೂಡ? ಬೇರೆ ಬೇರೆ ರೀತಿಯ ಸಿಹಿ ಉಂಡೆ
1: ಮೇಡಮ್, ನಾವು ರಾಖಿ ಹಬ್ಬಕ್ಕೆ ಕೊಡ್ತೀವಿ.
0: ಅದ್ ಯಾವಾಗ?
1: ಅದು ಹುಣ್ಣಿಮೆ ದಿವಸ.
0: ಹುಣ್ಣಿಮೆನಲ್ಲಿ ಕೊಡ್ತೀರಿ?
1: ಹುಣ್ಣಿಮೆನಲ್ಲಿ ಕೊಡ್ತೀವಿ.
0: ಎಲ್ಲಿಂದ ಮಾತಾಡ್ತಾ ಇದೀರಾ ನೀವು?
1: ನಾವು ಚಂದ್ರಪಟ್ಟಣದಿಂದ ಮೇಡಮ್.
0: ಹಾಸನ?
1: ಹಾಸನ ಡಿಸ್ಟ್ರಿಕ್ಟ್,
0: ಚಂದ್ರಾಯಪಟ್ಟಣ. ಆಯ್ತು, ನಿಮ್ಮ ಇಷ್ಟದ ಹಾಡು ಕೇಳಿ.
1: ಥ್ಯಾಂಕ್ ಯು ಮೇಡಮ್.
0: ನಮಸ್ತೆ.

ಜಗದೇಕವೀರನ ಕಥೆ ಚಿತ್ರದಾಗಿದೆ. 1961 ಬಂದ ಸಿನಿಮಾ ಇದು. ಪೆಂಡ್ಯಾಲ ಅವರ ಸಂಗೀತ ಸಂಯೋಜನೆ, ಘಂಟಸಾಲ ಅವರು ಹಾಡಿಗೆ ದನಿಯಾಗಿದ್ದರು. ವಿವಿಧ ಭಾರತಿಯಲ್ಲಿ ಕರೆಗೊಂದು ಹಾಡು ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಈಗ ನಮ್ಮ ಜೊತೆ ಯಾರು ಮಾತಾಡ್ತಾರೆ?

0: ನಮಸ್ತೆ.
1: ಹಲೋ
0: ನಮಸ್ತೆ. ನಮಸ್ಕಾರ. ಹಲೋ ಹಲೋ.
1: ನಮಸ್ಕಾರ. ಹನುಮೇಗೌಡ ಅಂದ್ಬಿಟ್ಟು.
0: ಎಲ್ಲಿಂದ?
1: ಮೇಡಮ್, ಜಾಲಹಳ್ಳಿ ವಿಲೇಜ್. ಇಲ್ಲೇ HMTPL ಮಧ್ಯದಲ್ಲಿ ಇದೆ, ಜಾಲಹಳ್ಳಿ ವಿಲೇಜ್ ಅಂತ.
0: ಜಾಲಹಳ್ಳಿ ಕ್ರಾಸ್ ಬರುತ್ತಲ್ಲ ಅಲ್ಲೇ?
1: ಅಲ್ಲ ಅಲ್ಲ ಮೇಡಮ್, ಕ್ರಾಸ್ ಅಲ್ಲ, ಅದು ವಿಲೇಜ್, ಜಾಲಹಳ್ಳಿ ವಿಲೇಜ್.
0: ಜಾಲಹಳ್ಳಿ ಹೆಸರಲ್ಲೇ ಹಳ್ಳಿ ಇದೆ.
1: ಹೌದು ಮೇಡಮ್.
0: ಏನ್
1: ಮೇಡಮ್, ನಾನು ಅಂತರ್ಜಲ ಇಲಾಖೆಯಲ್ಲಿ ಡ್ರೈವರ್ ಕೆಲಸ ಮಾಡ್ತಾ ಇದ್ದೀನಿ ಮೇಡಮ್. ನಾನು
0: ಸರಿ
1: ಅಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅವಾಗ ಪ್ರತಿದಿನೂ ಹಾಡು ಕೇಳ್ತಾ ಇರ್ತೀನಿ ಮೇಡಮ್. ನೀರು ಇವತ್ತು ಬಹಳ ಖುಷಿ ಆಗ್ತಾ ಇದೆ. ಇವತ್ತೇ ಫಸ್ಟ್ ಟೈಮ್ ಸಿಕ್ಕಿದ್ದು 25 ವರ್ಷದಲ್ಲಿ. ಯಾವಾಗ ಟ್ರೈ ಮಾಡ್ತಾ ಇದ್ದೆ ಬಟ್ ಸಿಗ್ಲಿಲ್ಲ. ಬಟ್ ನಾನು ಚಿಕ್ಕಡಿನಲ್ಲಿ ನಮ್ ತಂದೆ ಅಥವಾ ಗಲಾಟೆ ಮಾಡಿ ರೆಡಿಯಾಗಿ ತರ್ಸ್ಕೊಂಡಿದ್ದೆ ನಾನು ಅವಾಗ.
0: ಇವಾಗ್ಲೂ ಇದೆಯಾ ರೇಡಿಯೋ?
1: ಮೇಡಮ್ ಇದೆ, ಮೇಡಮ್ ಇದೆ ಮೇಡಮ್. ತೋಟದಲ್ಲಿ ಇಟ್ಕೊಂಡಿದ್ದೀನಿ, ಈಗ ತೋಟ ಮಾಡಿದ್ದೀನಿ ಒಂದು, ಅದ್ರಲ್ಲಿ ಇಟ್ಕೊಂಡಿದೀನಿ. ಅದು ಬರ್ತಾ ಇಲ್ಲ ಅಲ್ಲಿ. ಅದೇನು ಏರ್ಟೆಲ್ ಅದು ಆಂಟನ ಗಿಂಟನ್ ಹಾಕ್ಬೇಕು ಅಂತ ಇದಾರೆ, ನೋಡ್ಬೇಕು. ಹಳೇದು ಮೇಡಮ್, ತುಂಬಾ ಹಳೆ ಟಿವಿ ರೆಡಿ. ಅದು
0: ಹಳೇದಾಗ್ರು ಪರವಾಗಿಲ್ಲ, ಬರುತ್ತಾ ಚೆಕ್ ಮಾಡ್ಕೊಳ್ಳಿ.
1: ಬರ್ತಾ ಇದೆ ಮೇಡಮ್, ಇಲ್ಲಿ ಬರುತ್ತೆ, ಅಲ್ಲಿ ಬರೋದಿಲ್ಲ ಅಷ್ಟೇ. ಹಳ್ಳಿಲಿ ಇಲ್ಲ, ದೊಡ್ಡಬಳ್ಳಾಪುರ ತಾಲೂಕ್ ಹತ್ರ ಸಾಸು ಅಂತ ಬರುತ್ತೆ. ಅಲ್ಲಿ ಇದ್ ಮಾಡಿದೀರಿ ಮೇಡಮ್ ನಾವು ತೋಟ, ಅಲ್ಲಿ ಹಾಕಿದ್ರಿ ಬರ್ತಾ ಇಲ್ಲ. ಬೇರೆ ನೋಡ್ತಾ ಇದೀರಿ, ಅದೇನೋ ಮೇಲ್ಗಡೆ ನಾವು ವೈರನ್ ಹಾಕ್ಬೇಕು ಅಂತ ಹೇಳ್ತಾ ಇದಾರೆ ಆಂಟನ. ಅದಕ್ಕೆ ಟ್ರೈ ಮಾಡ್ತಾ ಇದೀನಿ ಮೇಡಮ್.
0: ಸರಿ,
1: ಬಹಳ ಖುಷಿ ಆಗ್ತಾ ಇದೆ ಮೇಡಮ್. ಏನ್ ಮಾತಾಡಕ್ಕೆ ಇಲ್ಲ ಮೇಡಮ್.
0: ಏನ್ ಊಟ ಮಾಡಿದ್ರಿ, ನಾಷ್ಟ ಏನ್ ತಿಂದ್ರಿ
1: ಮೇಡಮ್? ಬೆಳಗ್ಗೆ ಚಪಾತಿನು ಪಲ್ಯ ಮೇಡಮ್, ಬೀಟ್ರೂಟ್ ಪಲ್ಯ.
0: ಏನು ಹೊಲದಲ್ಲಿ ಏನ್ ಕೆಲಸ ಮಾಡ್ತೀರಿ? ಹೊಲದಲ್ಲಿ ಏನೇನೆಲ್ಲ ಇದೆ ಬೆಳೆ ನಿಮ್ದು
1: ಮೇಡಮ್? ಅಡಿಕೆ
0: ಅಡಿಕೆ ಹಾಕಿದಿರಿ?
1: ಬೇರೆ ಹಾಕಲ್ಲ ಮೇಡಮ್, ಅಡಿಕೆ ಮಾತ್ರ.
0: ಎಷ್ಟು ವರ್ಷದಿಂದ ಕೃಷಿ ಮಾಡ್ತೀರಿ
1: ಮೇಡಮ್? ನಾನು 2024 ಮಾಡ್ತಾ ಇದ್ದೀನಿ ಮೇಡಮ್. ನಾನು ಗಿಡ ಹಾಕಿದ್ದೆ 2004 ಈಗ ಕುಯಿಲ್ ಬಂದಿದೆ ಮೇಡಮ್.
0: ಖುಷಿ ಆಗುತ್ತಲ್ವಾ? ನಾವು ಬೆಳೆದಂತ ಫಸಲು ಅಥವಾ ಬೆಳೆ ಯಾವ್ದೇ ಆಗಿರ್ಲಿ, ನಾವು ಮಾಡಿದ ಕೆಲಸಕ್ಕೆ ಒಂದು ಪ್ರತಿಫಲ ಸಿಗುತ್ತೆ ಅಂತ ಹೇಳಿದ್ರೆ ಅದರಷ್ಟು ಖುಷಿ ಇನ್ಯಾವುದು ಇಲ್ಲ.
1: ಬಹಳ ಖುಷಿ ಮೇಡಮ್, ನನಗಂತೂ ಬಹಳ ಇಷ್ಟ ಇದೆ. ಇಲ್ಲೆಲ್ಲ ಆಸ್ತಿ ಇತ್ತೆಲ್ಲ ಕಳ್ಕೊಂಡ್ಬಿಟ್ಟು ಅಲ್ಲಿ ನಾವು ಪರ್ಚೇಸ್ ಮಾಡಿ, ನಾನೇ ಸ್ವಂತ ಪರ್ಚೇಸ್ ಮಾಡಿ ಡಿಪಾರ್ಟ್ಮೆಂಟ್ ಇಷ್ಟೇ ಆದ್ಮೇಲೆ ಚೀಟಿ ಗೀಟಿ ಹಾಕಿ ಒಂದು 4 ಎಕರೆ ತಗೊಂಡೆ ಮೇಡಮ್.
0: ಒಳ್ಳೇದು ಒಳ್ಳೇದು. ನಿಮ್ ಹೆಸರು ಏನ್ ಹೇಳಿದ್ರಿ?
1: ಹನುಮೇಗೌಡ ಅನ್ಬಿಟ್ಟು.
0: ಹನುಮೇಗೌಡ್ರೆ, ಮೊದಲನೇ ಸಲ ವಿವಿಧ ಭಾರತಿಗೆ ಕರೆ ಮಾಡಿದೀನಿ ಅಂತ ಹೇಳ್ತಾ ಇದ್ದೀರಾ. ಯಾವ ಹಾಡ್ ಬೇಕು
1: ಮೇಡಮ್? ತಾಯಿಗೆ ತಕ್ಕ ಮಗ ಎಂದ ಏ ವಿಶ್ವನಾಥನೇ ವಿಶಾಲಾಕ್ಷಿ ತಾಯಿ ಅಲ್ಲವೇ ಅಂತ.
0: ಯಾವ ಕಾರ್ಯಕ್ರಮ ಇಷ್ಟ ಆಗುತ್ತೆ ನಿಮ್ಗೆ ವಿವಿಧ ಭಾರತಿನಲ್ಲಿ
1: ಮೇಡಮ್? ಯಾವ್ದಂತ ಕೇಳ್ತಾ ಇರ್ತೀನಿ ಮೇಡಮ್, ಇಂಥದಂತ ಏನಿಲ್ಲ, ಎಲ್ಲಾ ಕೇಳ್ತೀನಿ ನಾನು, ಪ್ರತಿ ಒಂದು ಕೇಳ್ತೀನಿ. ಬೆಳಗ್ಗೆ ಸ್ಟಾರ್ಟ್ ಆಯ್ತು ಅಂದ್ರೆ 10 ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ, 10 ಗಂಟೆಯಿಂದ ಹಿಡಿದು 2:30 to 3 ಗಂಟೆ ಕೇಳ್ತಾ ಇರ್ತೀನಿ ಮೇಡಮ್.
0: ಹಾಗೆ ಇವತ್ತು ನಂಬರ್ ನೆನ್ಪಿಟ್ಕೊಂಡು ಕಾಲ್ ಮಾಡಿದ್ದು ಬಹಳ ಖುಷಿ ಆಗಿದೆ. ಆಯ್ತು, ಕೇಳಿಸ್ಕೊಳ್ಳಿ ವಿವಿಧ ಭಾರತಿ ಜೊತೆಯಾಗಿರಿ. ನಮಸ್ತೆ.
1: ಓಕೆ.

0: ನಮಸ್ತೆ.
1: ಹಲೋ, ನಮಸ್ತೆ.
0: ಹೇಳಿ.
1: ನಾಗರ ಪಂಚಮಿಯ ಶುಭಾಶಯಗಳು ತಮ್ಗೆ.
0: ನಿಮ್ ಹೆಸರು ಹೇಳಿಲ್ಲ.
1: ನಮ್ಮ ಹೆಸರು ಬೆಂಗಳೂರಿಂದ ರೇಖಾ ಅಂತ.
0: ಹೇಳಿ ರೇಖಾ ಅವ್ರೆ.
1: ನಮ್ಗೆ ಬೆಟ್ಟದ ತಾಯಿಯಿಂದ
0: ಹೇಗ್ ಮಾಡಿದ್ರಿ ನಾಗರ ಪಂಚಮಿ?
1: ನಾವು ನಾಗರ ಪಂಚಮಿ ಮನೇಲಿ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಸಿಗ್ಲಿ ತಂದ್ಬಿಟ್ಟು ನಾಗಪ್ಪಂಗ ಹಾಲು ದೇವಸ್ಥಾನಕ್ಕೆ ಹೋಗಿ ಹಾಲಿರ್ತೀವಿ.
0: ಚಿಗಳಿ ತಂಬಿಟ್ಟೆಲ್ಲ ಮಾಡಿದೀರಾ?
1: ಇಲ್ಲ ಇಲ್ಲ, ಅದು ಯಾರು ತಿನ್ನಲ್ಲ. ಹಾಲು ಮಾತ್ರ ಕೊಡ್ತೀವಿ, ಹಾಲು ದೇವಸ್ಥಾನಕ್ಕೆ ಹಾಲು ಕೊಡ್ತೀವಿ.
0: ಹೌದಾ?
1: ಹ್ಮ್. ನಮ್ಗೆ ಬೆಟ್ಟದ ತಾಯಿಯಿಂದ ಒಂದು ಶಾಂತ ಪ್ರಸಾರ ಮೇಡಮ್.
0: ಹಬ್ಬಗಳು ಮಾಡೋದು ಇವಾಗ ಚೆನ್ನಾಗಿ ನಡೀತಾ ಇದೆ ಅಂತೀರಾ ಮೊದ್ಲಿನ ತರ, ಅಥವಾ ಬದಲಾವಣೆ ಆಗಿದೆ ಅಂತೀರಾ?
1: ಬದಲಾವಣೆ ಆಗಿದೆ ಈಗ. ಮೊದ್ಲು ಯಾರು ಈ ತರ ಮಾಡ್ತಾ ಇರ್ಲಿಲ್ಲ. ಬದಲಾವಣೆ ಆಗಿದೆ. ಮೊದ್ಲು ಯಾರು ವರಮಹಾಲಕ್ಷ್ಮಿನ ಮಾಡ್ತಾ ಇರ್ಲಿಲ್ಲ, ನಾಗರ ಪಂಚಮಿನ ಮಾಡ್ತಾ ಇರ್ಲಿಲ್ಲ. ಬದಲಾವಣೆ ಆಗಿದೆ ಈಗ, ಕಾಲಕ್ಕೆ ತಕ್ಕನಕ್ಕೆ ಬದಲಾಗುತ್ತೆ.
0: ಅಂದ್ರೆ ಮೊದ್ಲು ಮಾಡ್ತಾ ಇರ್ಲಿಲ್ಲ, ಇವಾಗ ಮಾಡ್ತಾ ಇದಾರೆ ಅಂತೀರಾ?
1: ಇವಾಗ ಮಾಡ್ತಾ ಇರ್ರೆ. ಹೌದು, ಮೊದ್ಲು ಯಾರು ಈ ತರ ಎಲ್ಲ ಮಾಡ್ತಾ ಇರ್ಲಿಲ್ಲ. ನಮ್ ಕಾಲದಲ್ಲಿ, ನಮ್ಮ ಅಜ್ಜಿ ತಾತನ ಕಾಲದಲ್ಲೂ ಈ ತರ ಯಾರು ಮಾಡ್ತಿರ್ಲಿಲ್ಲ. ಇವಾಗ ಮಾಡ್ತಾ ಅವ್ರೆಲ್ಲ.
0: ಅಂದ್ರೆ ಇವಾಗ್ಲೇ ಹಬ್ಬಗಳು ಚೆನ್ನಾಗಿ ಮಾಡ್ತಾ ಇರೋದು ಮೊದ್ಲಿಗಿಂತ ಅಂತಾನ?
1: ಅವಾಗ ವರಮಹಾಲಕ್ಷ್ಮಿ ಕೂರಿಸ್ತಾ ಇರ್ಲಿಲ್ಲ ಯಾರನ್ನು. ಮನೆ ಮನೆಗಳಲ್ಲಿ ಅವಾಗೆಲ್ಲ ಮಾಡ್ತಾ ಇರ್ಲಿಲ್ಲ. ಇವಾಗ ಗೌರಿ ಗಣೇಶ ವರಮಹಾಲಕ್ಷ್ಮಿ ಎಲ್ಲ ಜೋರಾಗಿ ಮಾಡ್ತಾರೆ. ಈಗ ಗಣಪತಿ ಕೂರಿಸೋದಾಗ್ಲಿ ಅವಾಗ ಏನು ನನ್ನ ಮಾಡ್ತಾನೆ ಇರ್ಲಿಲ್ಲ. ಇವತ್ತು ಆರತಿ ಅವ್ರದ್ದು ಹುಟ್ಟಿದಬ್ಬ ಇದೆಯಲ್ಲ.
0: ಇವತ್ತು ಆರತಿ ಅವ್ರ ಹುಟ್ಟದಬ್ಬನ? ಬೆಟ್ಟದ ತಾಯಿ ಇಲ್ವಲ್ಲ ನಮ್ಮ ಹತ್ರ. ಯಾವ ಹಾಡು?
1: ಬೆಟ್ಟದ ತಾಯಿ ಮಗು ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ ಆರತಿ.
0: ಸರಿ, ಅದ್ ಯಾವ ಹಾಡು ಅಂತ ನೀವ್ ಹೇಳ್ಬೇಕು. ಯಾವ್ದು ಹಾಡು?
1: ಬೆಟ್ಟ ನೋಡಮ್ಮ.
0: ಎರಡನೇ ಸಾಂಗ್ ಅಂದ್ರೆ ಎಲ್ಲಿಂದ? ಹೆಸರು ಹೇಳಿ ಯಾವ ಹಾಡು ಅಂತ. ಹೆಂಗ್ ಶುರುವಾಗುತ್ತೆ ಅದು?
1: ಮರ್ತೋಗಿದೆ ಕಣಮ್ಮ, ನೋಡಿ.
0: ಹೌದಾ? ನೀವ್ ಹೇಳಿದ ಹಾಡು ಬೆಟ್ಟದ ತಾಯಿನಾ?
1: ಬೆಟ್ಟದ ತಾಯಿ.
0: ಯಾಕಂದ್ರೆ ಟೈಮ್ ಕೂಡ ಆಗ್ತಾ ಇದೆ ರೇಖಾ ಅವ್ರೆ, ಸಿಗ್ತಾ ಇಲ್ಲ ನೀವು ಕೇಳಿದಂತಹ ಹಾಡು. ನೋಡೋಣ, ಸಿಗುತ್ತಾ ಟ್ರೈ ಮಾಡ್ತೀನಿ. ಧನ್ಯವಾದ, ನಮಸ್ತೆ.
2: ಏ ಚಿನ್ನು,
3: ಏನಮ್ಮ
2: ಆ ಟಿವಿ ಆಫ್ ಮಾಡ್ಲೋ ಅಥವಾ ಬರ್ತೀಯೋ? ಎಷ್ಟೊತ್ತಿಗೆ ನೋಡಿದ್ರು ಟಿವಿ ಟಿವಿ, ಅದ್ರ ಜೊತೆಗೆ ಆ ಪ್ಯಾಕೆಟ್ ಗಟ್ಟಲೆ ಕುರುಕಲು ತಿಂಡಿ ಬೇರೆ. ಊಟ ಬೇಡ, ತಿಂಡಿ ಬೇಡ.
3: ಸ್ವಲ್ಪ ಸುಮ್ಮನಿರ್ತೀಯಮ್ಮ.
4: ಟಿವಿ ವೀಕ್ಷಣೆ ಅಗತ್ಯ ಹೌದು, ಆದ್ರೆ ಅದು ಮಕ್ಕಳಲ್ಲಿ ಸದಭಿರುಚಿಯನ್ನು ಬೆಳೆಸುವಂತಿರಲಿ, ಜೊತೆಗೆ ಮಕ್ಕಳು ತಿನ್ನುವ ಕುರುಕಲು ತಿನಿಸುಗಳ ಮೇಲೆ ನಿಯಂತ್ರಣವಿರಲಿ, ಎಣ್ಣೆ ಪದಾರ್ಥಗಳ ಸೇವನೆಗೆ ಮಿತಿ ಇರಲಿ.
0: ರೇಖಾ ಅವರು ಕೇಳಿದ ಹಾಡನ್ನ ಪ್ರಸಾರ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಸಮಯ ಕೂಡ ಇಲ್ಲ ನಮ್ಗೆ. ಈಗ ಸಮಯ ಆಗಿದೆ 12:59 ಅಂದ್ರೆ 1 ಗಂಟೆ. ನಾವೀಗ ಕೇಳೋಣ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಹನೂರು ಶೂಟೌಟ್ ಕುರಿತಂತೆ ವಿಧಾನಸಭೆಯಲ್ಲಿ ಇಂದು ಚರ್ಚೆ ನಡೆಯಿತು. ಸದಸ್ಯ ಎಂಟಿ ಕೃಷ್ಣಪ್ಪ ವಿಷಯ ಪ್ರಸ್ತಾಪಿಸಿ ಇದು ಪೂರ್ವ ನಿಯೋಜಿತ ಕೃತ್ಯ ಎಂದು ಆರೋಪಿಸಿದರು. ಈ ಕುರಿತಂತೆ ಪ್ರತಿಕ್ರಿಯಿಸಿದ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ, ಅರಣ್ಯ ಕಾಯ್ದೆಯಡಿ ಪ್ರಕರಣ ದಾಖಲಿಸಲಾಗಿದೆ ಎಂದು ಸಮರ್ಥಿಸಿಕೊಂಡಿದ್ದಾರೆ. ಹನೂರು ಶೂಟೌಟ್ ಘಟನೆ ಮೇಲ್ಮನೆಯಲ್ಲೂ ಚರ್ಚೆಗೆ ಬಂದಿದ್ದು, ಪ್ರತಿಪಕ್ಷಗಳ ಗದ್ದಲದ ಹಿನ್ನೆಲೆಯಲ್ಲಿ ಕೆಲಕಾಲ ಕಲಾಪ ಮುಂದೂಡಲಾಯಿತು. ಕೇಂದ್ರ ಸರ್ಕಾರದಿಂದ ಉಚಿತ ಎಲೆಕ್ಟ್ರಿಕ್ ಸ್ಟೌವ್ ವಿತರಣೆ ಎಂಬುದು ನಕಲಿ ಸಂದೇಶವಾಗಿದ್ದು, ಸಾರ್ವಜನಿಕರು ಇದನ್ನು ನಂಬಿ ಮೋಸ ಹೋಗಬಾರದು ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟಪಡಿಸಿದ್ದಾರೆ. ವಿಧಾನಸಭೆ ಉಪಸಭಾಧ್ಯಕ್ಷರ ಸ್ಥಾನಕ್ಕೆ ಮಂಕಾಳ ವೈದ್ಯ ಅವರ ಹೆಸರು ಸೂಚಿಸಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಸಭೆ ಕಾರ್ಯದರ್ಶಿಗೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ವಿಧಾನ ಪರಿಷತ್ ಉಪಸಭಾಪತಿ ಸ್ಥಾನಕ್ಕೆ ಉಮಾಶ್ರೀ ಅವರ ಹೆಸರನ್ನು ಸೂಚಿಸಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಸಭಾನಾಯಕ ಯತೀಂದ್ರ ಸಿದ್ದರಾಮಯ್ಯ ಮೇಲ್ಮನೆ ಕಾರ್ಯದರ್ಶಿಗೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಸಾರ್ವಜನಿಕ ವಲಯ ಬ್ಯಾಂಕ್ಗಳಿಗಾಗಿ ಕೇಂದ್ರ ಸರ್ಕಾರ ಶೀಘ್ರದಲ್ಲೇ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಲಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ಭಾರತ ತನ್ನ ಬ್ರಿಕ್ಸ್ ಅಧ್ಯಕ್ಷತೆಯಡಿಯಲ್ಲಿ ಜನರಿಗೆ ಮೊದಲ ಆದ್ಯತೆ ನೀಡುವ ಮತ್ತು ಜನಕೇಂದ್ರಿತ ವಿಧಾನಕ್ಕೆ ಹೆಚ್ಚಿನ ಒತ್ತು ನೀಡಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಆರ್ಥಿಕ ಸಂಬಂಧಗಳ ಕಾರ್ಯದರ್ಶಿ ಸುಧಾಕರ್ ದಲೇಲ ತಿಳಿಸಿದ್ದಾರೆ. ಶ್ರೀಲಂಕಾದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಶ್ರೀಲಂಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯದ ಮೂರನೇ ದಿನದಾಟದಲ್ಲಿ ಇಂದು ಶ್ರೀಲಂಕಾ ತನ್ನ ಮೊದಲ ಇನ್ನಿಂಗ್ಸ್ ಆರಂಭಿಸಿದೆ. ಇತ್ತೀಚಿನ ವರದಿ ಬಂದಾಗ ಶ್ರೀಲಂಕಾ 5 ವಿಕೆಟ್ ನಷ್ಟಕ್ಕೆ 118 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 5 ಗಂಟೆಗೆ.

0: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
1: ಸಿಕ್ಕಿಬಿದ್ರು.
2: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.

ನಮ್ಮ ಮಾತೆ ನಮ್ಮ ಮಾತೆ, ಆಡುವ ಮಾತು ಒಳ್ಳೆಯ ಮಾತೇ ಆಗಿರಲಿ. ಮಾತಿನ ಮಹತ್ವದಿಂದಲೇ ಮಿತ್ರರು ಹಾಗೂ ಶತ್ರುಗಳು ಒದಗಿ ಬರುವುದು. ನಾಲಗೆಯ ತುದಿಯಲ್ಲಿ ಲಕ್ಷ್ಮೀ ನೆಲೆಸಿದ್ದಾಳೆ ಎನ್ನುತ್ತದೆ ಶಾಂಗ್ರದರ ಪದ್ಧತಿ. ಮಾತಿನಿಂದ ನಗೆ, ಮಾತಿನಿಂದ ಹಗೆ ಎಂದಿದ್ದಾನೆ ಕವಿ ಸರ್ವಜ್ಞ.

ವಿವಿಧ ಭಾರತಿ ಟ್ಯೂನ್ ಮಾಡಿ ಕೇಳ್ತಾ ಇದ್ರಾ 102.9 FM ಆಕಾಶವಾಣಿ ಕನ್ನಡ. ಇದು 1:03:50 ಸಮಯ ಆಗಿದೆ. ಕಾರ್ಯಕ್ರಮವನ್ನು ಕೇಳ್ತಾ ಕೇಳ್ತಾ ನೀವೆಲ್ಲ ಪ್ರೀತಿಯಿಂದ ಸಂದೇಶ ಕಳಿಸಿ ಕೊಟ್ಟಿದ್ದೀರಿ. ನಾಗರ ಪಂಚಮಿ ದಿನ ನಮಗೆ ಕರೆ ಸಿಗುತ್ತೆ ಅಂತ ನಾವು ತುಂಬ ಪ್ರಯತ್ನ ಪಟ್ವಿ. ಆದರೆ ಯಾವಾಗಲೂ ಮಾತಾಡೋರಿಗೆ ಕರೆ ಸಿಕ್ಕಿದೆ ಅಂತ ಬಹಳಷ್ಟು ಜನರ ಮಾತುಗಳು. ನಾಗರ ಪಂಚಮಿಯ ಶುಭಾಶಯಗಳು. ನಾನು ಕೂಡ ಈ ತಾನೇ ನಾಗಪ್ಪನಿಗೆ ಹಾಲೆರೆದು ಶಾಸ್ತ್ರಕ್ಕೆ ಅಂತ ಉಯ್ಯಾಲೆ ಆಡಿ ತಂಬಿಟ್ಟನ್ನು ಸೇವಿಸ್ತಾ ಇದ್ದೀನಿ ಅಂತ ಗೀತಾ ಜೋಶಿಯವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸತೀಶ್ NH ನಗರಕೆರೆ, ವಾರಕ್ಕೆ 3 ಸಲ ಕರೆ ಮಾಡುವಂಥವರೇ ಮಾತಾಡ್ತಾರೆ ಅಂತ ಹೇಳ್ತಾರೆ. ಆರೆ ಇವರು ಹರೀಶ್ ಅವರು ಕೂಡ ಹೇಳ್ತಾ ಇದ್ದಾರೆ, ಜಗದೇಕ ವೀರನ ಕಥೆ ಸೂಪರಾಗಿತ್ತು ಹಾಡು ಅಂತ ಹೇಳಿದ್ರೆ. ಮತ್ತೆ ಹೇಳ್ತಾ ಇದ್ದಾರೆ, ಕಲಾಭಾರತಿ ಕಾರ್ಯಕ್ರಮದಲ್ಲಿ ಆರತಿಯವರು ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು. ಅವರು ದುಡಿದ ಹಣದಲ್ಲಿ ಬಹುಪಾಲು ಹಣವನ್ನು ಧರ್ಮಕ್ಕಾಗಿ ದೇಣಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ.

ಮತ್ತೊಬ್ರು ಯಾರು ಹೇಳ್ತಾ ಇದ್ರಿ, ನಳಿನಾಗೌಡ ಟಿ ದಾಸರಳಿಂದ ಕಳಿಸಿರುವಂತಹ ಸಂದೇಶ ಬಂದಿದೆ. ಮತ್ತೊಬ್ರು ಯಾರಿದು, ಸುಭಾನ್ ಕೋರಿಯವರು, ಮತ್ತೆ ನವೀನ್ ಕಾವ್ಯ ವಿವರ್ಸ್ ಕಾಲನಿಯಿಂದ, ಅದ್ರ ಜೊತೆಗೆ ವಿಜಯ್ ಕುಮಾರ್ ಅವರು ಕಳಿಸಿರುವಂತಹ ಸಂದೇಶ ಬಂದಿದೆ. ಉಮೇಶ್ ಸಂಕೇಶ್ವರ ಅವರು ಹೇಳ್ತಾ ಇದ್ದಾರೆ, ನಟಿ ಆರತಿ ಅಲ್ಲ ಇವರು ಬೇರೆ ಕಲಾವಿದೆ ಆರತಿಯವರ ಕುರಿತ ಹಾಡು ಮಾಹಿತಿ ಎಲ್ಲವೂ ಕೂಡ ಚೆನ್ನಾಗಿ ಬಂತು ಅಂತ ಹೇಳಿದ್ರೆ, ಆರತಿಯವರ ನಟನೆ ಪುಟಕ್ಕಿಟ್ಟ ಚಿನ್ನ. ಅವರ ಯಾವುದೇ ನಟರ ಜೊತೆಗೆ ನಟಿಸಿದ್ರು ಕೂಡ ಪಾತ್ರದ ಆಳಕ್ಕೆ ಇಳಿದು ಅಭಿನಯಿಸ್ತಾರೆ, ಪ್ರೇಕ್ಷಕರಿಗೆ ರಸದೌತಣ ಕೊಡ್ತಾರೆ ಅಂತ ಹೇಳಿ ಸ್ವರೂಪ್ ಲೋಕೇಶ್ ಗುಣಿಗಲ್ನಿಂದ ಹೇಳ್ತಾರೆ. ಎನ್ ಜಿ ಬಸವರಾಜ್ ಅವರು ಮತ್ತು ಅನ್ನಪೂರ್ಣ ಚಿತ್ರದುರ್ಗದಿಂದ ಆರತಿಯವ್ರ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳಿದ್ರೆ, ಭಾಸ್ಕರ್ ಬಾಬು ಅವರು ಯಶವಂತಪುರದಿಂದ ಯಾವ ಥರ ವಿವಿಧ ಭಾರತಿಗೆ ಧನ್ಯವಾದ ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನಿನ್ನೆ ತಾನೇ ಅವರು ಜನ್ಮದಿನ ಆಯಿತು, ಆರತಿಯವ್ರ ಕುರಿತು ಕಾರ್ಯಕ್ರಮ ಬಹಳ ಇಷ್ಟ ಆಯಿತು ಅಂತ ಹೇಳ್ತಾರೆ. ವಿ ನಾರಾಯಣಪ್ಪ ರಾಧಾ ಹೊಸೂರು ತಮಿಳ್ನಾಡಿನಿಂದ, ನಮ್ಗೆ ತುಂಬ ಇಷ್ಟ ಆಯಿತು ಆರತಿಯವ್ರ ಕಾರ್ಯಕ್ರಮ ಅಂತ ಹೇಳ್ತಾರೆ. ಬಂಗಾರದ ಪಂಜರ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆರತಿಯವರು ಅಂತ ಹೇಳಿ, ಕರ್ಪೂರದ ಗೊಂಬೆ ನಾನು ಚಿತ್ರೀಕರಣದ ದಿನಾನೇ ಬರೆದಂಥ ಹಾಡು ಕರ್ಪೂರದ ಗೊಂಬೆ ನಾನು ಅಂತ ಹೇಳಿ, ಮಿಠಾಯಿ ಮನೆ ಸಿನಿಮಾಗೆ ಕಥೆ ಬರೆದವರು ಅವ್ರ ಮಗಳು ಅಂತ ಹೇಳ್ತಾರೆ. ಮತ್ತು ಅವ್ರ ಮನೆ ಹೆಸರು ಬೆಳ್ಳಿ ತೆರೆ ಅಂತ ಹೇಳಿದ್ದಾರೆ. ಎಡಕಲ್ಲು ಗುಡ್ಡದ ಮೇಲೆ ಎರಡನೇ ನಾಯಕಿ ಆದರೂ ಕೂಡ ಅವ್ರ ಪಾತ್ರ ತುಂಬಾ ಚಂದ. ಮೇಲೆ ನ್ಯಾಯ ಎಲ್ಲಿದೆ, ಅನುರಾಗ ಬಂಧನ, ಆಕಾಶದೀಪ, ಕನ್ನಡ ನಾಡಿನ ರಸಿಕರ ಮನವ ಸೂರೆಗೊಂಡ ನಾಯಕಿ, ಅದ್ಭುತವಾದಂತಹ ಹಾಡುಗಳು, ಆರತಿಯವರ ಅಭಿನಯವೇ ಶ್ರೇಷ್ಠ ಅಂತ ನವೋದಯ ನಾಗರಾಜ್ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತು ಅರುಣಾ ಮೈತ್ರಿ, ಪೋಸ್ಟ್ ಆಫೀಸ್ ರೋಡ್, ಜೆ ಸಿ ನಗರ, ಇಲ್ಲಿಂದ ಮೋನಿಕಾ ಅವರು ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳಿದ್ರೆ, ಸುರೇಶ್ ಭಟ್ ಗೌರಿಬಿದನೂರು ಚಿಕ್ಕಬಳ್ಳಾಪುರದಿಂದ, ಶಶಿ ಪದ್ಮನಾಭ ಆರತಿ ಕನ್ನಡ ಚಿತ್ರರಂಗ ಕಂಡ ಸಹಜ ನಟನೆಗೆ ಹೆಸರಾದ ನಟಿ, ಸಮಾಜ ಸೇವೆಯಿಂದ ಎಷ್ಟೋ ಮಕ್ಕಳ ಬಾಳಿಗೆ ಬೆಳಕಾಗಿದ್ದಾರೆ ಅಂತ ಹೇಳ್ತಾರೆ. ನನ್ನ ಮೆಚ್ಚಿನ ನಟಿ ಆರತಿಯವ್ರ ಬಗ್ಗೆ ಕಾರ್ಯಕ್ರಮ ತುಂಬ ಇಷ್ಟ ಆಯಿತು ಅಂತ ಲಕ್ಷ್ಮೀನಾರಾಯಣಪುರದಿಂದ ಅನುರಾಧ ಅವರು, ಕವಿತಾ ಶ್ರೀನಿವಾಸ್ ಧಾರವಾಡದಿಂದ, ಹಲಸೂರಿನ ರಾಜೇಶ್ ಅವರು, ಮಂಗಳವರು ಮೈಸೂರಿನಿಂದ, ನಿಜವಾಗ್ಲೂ ಅರ್ಧ ಗಂಟೆ ಸಾಕಾಗೋದೇ ಇಲ್ಲ, ಎಷ್ಟೆಲ್ಲ ಒಳ್ಳೊಳ್ಳೆ ಸಿನಿಮಾಗಳು, ಎಷ್ಟೆಲ್ಲ ಒಳ್ಳೊಳ್ಳೆ ಹಾಡುಗಳು ಅಂತ ಹೇಳಿ ಮಂಗಳವರು ಮೈಸೂರಿನಿಂದ. ಮತ್ತು ಯಾರಪ್ಪ ಇದು, ಜಯಕುಮಾರ್ ದಾಸರಹಳ್ಳಿಯಿಂದ ಅವರ ಜೊತೆಗೆ ಒಬ್ಬರು ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಮಂಜುನಾಥ್ ಅಂತ ಹೇಳಿ, ಹಳೆ ಹಾಡುಗಳಿಂದ ಕಿವಿ ಇಂಪು, ಹೊಸ ಹಾಡುಗಳಿಂದ ಮನಸ್ಸಿಗೆ ರೋಮಾಂಚನ ಆಗುತ್ತೆ ಅಂತ ಬಿಳೆಬಾವಿ ಇಂದ್ರಗಿಯಿಂದ. ಹೀಗೆ ಆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ನೀವೆಲ್ಲರೂ ಕೂಡ ನಿಮ್ಮ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದೀರಿ. ಎಲ್ಲರ ಸಂದೇಶಗಳಿಗೆ ಧನ್ಯವಾದಗಳು.

ವೈಜ್ಞಾನಿಕ ಮನೋಭಾವನೆಯನ್ನ ಬೆಳೆಸಿಕೊಳ್ಳೋದು ಇಂದಿನ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯ. ಅದರಲ್ಲೂ ಪ್ರಕೃತಿಯಲ್ಲಿ ಕಂಡುಬರುವಂತಹ ವಿಸ್ಮಯಕರ ಹಾಗೂ ಮನೋಲ್ಲಾಸಕರ ಸಂಗತಿಗಳನ್ನು ಸ್ವತಃ ತಾವೇ ನಡೆದು ನೋಡಿ ಕೇಳಿ ಓದಿ ತಿಳ್ಕೊಳ್ಳೋದು ವಿದ್ಯಾರ್ಥಿಗಳ ಪಾಲಿಗೆ ಅತ್ಯಂತ ಮಹತ್ವದ ಅಂಶ. ಪಕ್ಷಿ ವೀಕ್ಷಣೆ ಸುಲಭವೂ ರೋಮಾಂಚನಕಾರಿಯೂ ಆದಂತಹ ಹವ್ಯಾಸ.

0: ಡಾಕ್ಟರ್ ಎಸ್ ವಿ ನರಸಿಂಹನ್ ಹೀಗೆನ್ನುತ್ತಾರೆ.
1: ಪ್ರಪಂಚದ ಮೂರನೇ ಎರಡರಷ್ಟು ಭೂಭಾಗದಷ್ಟು ವಿಶಾಲವಾದ, ಸಮೃದ್ಧವಾದ, ವೈವಿಧ್ಯಮಯ ಕಾಡನ್ನು ಬೆಳೆಸಲು ಹಕ್ಕಿಗಳು ಮತ್ತು ಅವುಗಳಂತಹ ಇತರ ಸಣ್ಣ ಸಣ್ಣ ಜೀವಿಗಳೇ ಕಾರಣ ಎಂಬುದನ್ನು ನಾವು ಅರಿಯಬೇಕು. ಇವೆಲ್ಲವೂ ಹಕ್ಕಿಗಳು ಪ್ರತಿದಿನ ನಾಲ್ಕಾರು ಹನಿ ಮಕರಂದ ಕುಡಿದು ಹತ್ತಾರು ಕಾಡು ಹಣ್ಣುಗಳನ್ನು ತಿಂದು ಆ ಮೂಲಕ ಬೆಳೆಸಿದ ಅತ್ಯಪೂರ್ವ ಸಸ್ಯ ಸಂಪತ್ತು.

ಸಮಯ ಇದೆ 1:10. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರವನ್ನ ಕೇಳೋಣ. 1:20 ನಿಮಿಷದಿಂದ ನೀವು ಕೇಳಿದ ಹಾಡುಗಳನ್ನ ಪ್ರಸಾರ ಮಾಡುವಂತಹ ಕಾರ್ಯಕ್ರಮ. ನೀವು ನಮಗೆ

0: ಮೇಲ್ ಕಳಿಸಿ ನಿಮಗೆ ಯಾವ ಹಾಡು ಇಷ್ಟ ಅಂತ ಹೇಳಿ ಆ ಹಾಡನ್ನು ನಾವು ವಿವಿಧ ಭಾರತಿಯಲ್ಲಿ ಪ್ರಸಾರ ಮಾಡ್ತೇವೆ.
1: ಆಕಾಶವಾಣಿ ಸಮಯ 1:10. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು: ಸಾರ್ವಜನಿಕ ವಲಯ ಬ್ಯಾಂಕ್ಗಳಿಗಾಗಿ ಶೀಘ್ರದಲ್ಲೇ ಉನ್ನತ ಮಟ್ಟದ ಸಮಿತಿ ರಚನೆ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. 15ನೇ ಆವೃತ್ತಿಯ ಭಾರತ ಥೈಲ್ಯಾಂಡ್ ಜಂಟಿ ಮಿಲಿಟರಿ ಸಮರಾಭ್ಯಾಸ ಮೈತ್ರಿ, ಥೈಲ್ಯಾಂಡ್ನತ್ತ ಪ್ರಯಾಣ ಬೆಳೆಸಿದ ಭಾರತೀಯ ಸೇನಾ ತುಕಡಿ. ಬಿಹಾರದ ಕಾಲ್ತುಳಿತ ಮತ್ತು ಪಶ್ಚಿಮ ಬಂಗಾಳದ ಅಗ್ನಿ ದುರ್ಘಟನೆಗಳಲ್ಲಿ ಒಟ್ಟು 12 ಸಾವು, ಅನೇಕರಿಗೆ ಗಾಯ. ಹಾಗೂ ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ 3ನೇ ದಿನದಾಟದಲ್ಲಿಂದು ಭೋಜನ ವಿರಾಮದ ವೇಳೆಗೆ ಶ್ರೀಲಂಕಾದ 5 ಕಬಳಿಸಿದ ಭಾರತ. ವಾರ್ತೆಗಳ ವಿವರ: ಸಾರ್ವಜನಿಕ ವಲಯ ಬ್ಯಾಂಕ್ಗಳಿಗಾಗಿ ಕೇಂದ್ರ ಸರ್ಕಾರ ಶೀಘ್ರದಲ್ಲೇ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಲಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು 2 ಸಾರ್ವಜನಿಕ ವಲಯದ ಬ್ಯಾಂಕ್ಗಳ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು, ಬ್ಯಾಂಕಿಂಗ್ ಕ್ಷೇತ್ರದ ವಿವಿಧ ವಿಷಯಗಳು ಮತ್ತು ಶಿಫಾರಸುಗಳನ್ನು ಪರಿಶೀಲಿಸಿ ಭವಿಷ್ಯದ ಬ್ಯಾಂಕ್ ಸುಧಾರಣೆಗಳ ಹಾದಿಯನ್ನು ಈ ಸಮಿತಿ ನಿರ್ಧರಿಸಲಿದೆ ಎಂದು ಹೇಳಿದರು. ಇದರ ಜೊತೆಗೆ ವಿಕಸಿತ ಭಾರತ ನಿರ್ಮಾಣದಲ್ಲಿ ಬ್ಯಾಂಕರ್ಗಳು ಪ್ರಮುಖ ಪಾತ್ರ ವಹಿಸಲಿದ್ದಾರೆ ಎಂದು ತಿಳಿಸಿದರು. ಈ 2 ಸಮಾವೇಶದಲ್ಲಿ ಸಾರ್ವಜನಿಕ ವಲಯದ ಬ್ಯಾಂಕ್ಗಳು ಮತ್ತು ಸಾರ್ವಜನಿಕ ಹಣಕಾಸು ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸಲಿದ್ದು, ಬ್ಯಾಂಕಿಂಗ್ ಮತ್ತು ಹಣಕಾಸು ಕ್ಷೇತ್ರದ ಪ್ರಮುಖ ಆದ್ಯತೆಗಳು, ಉದಯೋನ್ಮುಖ ಅವಕಾಶಗಳು ಹಾಗೂ ಬದಲಾಗುತ್ತಿರುವ ಸ್ವರೂಪದ ಕುರಿತು ವಿಸ್ತೃತವಾಗಿ ಚರ್ಚಿಸಲಿದ್ದಾರೆ. ಭಾರತ ಮತ್ತು ಥೈಲ್ಯಾಂಡ್ ನಡುವಿನ ಜಂಟಿ ಮಿಲಿಟರಿ ಸಮರಾಭ್ಯಾಸ ಮೈತ್ರಿಯ 15ನೇ ಆವೃತ್ತಿಯಲ್ಲಿ ಭಾಗವಹಿಸಲು ಭಾರತೀಯ ಸೇನೆಯ ತುಕಡಿ ಇಂದು ಥೈಲ್ಯಾಂಡ್ಗೆ ತೆರಳಿದೆ. ಈ ಸಮರಾಭ್ಯಾಸ ನಾಳೆಯಿಂದ ಆರಂಭವಾಗಲಿದ್ದು ಇದೇ 31 ನಡೆಯಲಿದೆ. ಎರಡೂ ರಾಷ್ಟಗಳ ನಡುವಿನ ಮಿಲಿಟರಿ ಸಹಕಾರ ಬಲಪಡಿಸುವುದು ಮೈತ್ರಿ ಸಮರಾಭ್ಯಾಸದ ಪ್ರಮುಖ ಉದ್ದೇಶವಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ದಟ್ಟ ಅರಣ್ಯ ಹಾಗೂ ಅರೆನಗರ ಪ್ರದೇಶಗಳಲ್ಲಿ ಭಯೋತ್ಪಾದನಾ ವಿರೋಧಿ ಮತ್ತು ಬಂಡಾಯ ನಿಗ್ರಹ ಕಾರ್ಯಾಚರಣೆಗಳನ್ನು ಕೈಗೊಳ್ಳುವ ಜಂಟಿ ಸಾಮರ್ಥ್ಯವನ್ನು ಹೆಚ್ಚಿಸಲು ಈ ತರಬೇತಿ ನೆರವಾಗಲಿದೆ. ಇದರಲ್ಲಿ ಭಾರತೀಯ ಸೇನೆ ಮತ್ತು ಥೈಲ್ಯಾಂಡ್ ಸೇನೆಯಿಂದ ತಲಾ 85 ಯೋಧರು ಭಾಗವಹಿಸುತ್ತಿದ್ದಾರೆ. ಭಾರತೀಯ ಸೇನೆಯನ್ನು ಪ್ರಮುಖವಾಗಿ 9 ಗೋರ್ಖಾ ರೈಫಲ್ ಪಡೆ ಪ್ರತಿನಿಧಿಸುತ್ತಿದ್ದು, ಥೈಲ್ಯಾಂಡ್ ಪಡೆಗಳನ್ನು 3ನೇ ಬೆಟಾಲಿಯನ್, 25ನೇ ಇನ್ಫೆಂಟ್ರಿ ಬ್ರಿಗೇಡ್ ಪ್ರತಿನಿಧಿಸುತ್ತಿದೆ. ಕಳೆದ ಆವೃತ್ತಿಯ ಸಮರಾಭ್ಯಾಸ ಮೇಘಾಲಯದಲ್ಲಿ ನಡೆದಿತ್ತು. ಬಿಹಾರ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಇಂದು ಸಂಭವಿಸಿದ ಪ್ರತ್ಯೇಕ ದುರ್ಘಟನೆಗಳಲ್ಲಿ 12 ಮೃತಪಟ್ಟಿದ್ದು ಅನೇಕರು ಗಾಯಗೊಂಡಿದ್ದಾರೆ. ಬಿಹಾರದ ಲಖೀಸರಾಯ್ ಜಿಲ್ಲೆಯ ಪ್ರಸಿದ್ಧ ಅಶೋಕ್ ಧಾಮ್ ದೇವಾಲಯದ ಬಳಿ ಇಂದು ಬೆಳಗ್ಗೆ ಸಂಭವಿಸಿದ ಭೀಕರ ಕಾಲ್ತುಳಿತದಲ್ಲಿ 7 ಮಹಿಳಾ ಭಕ್ತರು ಮೃತಪಟ್ಟಿದ್ದು 10 ಮಂದಿ ತೀವ್ರವಾಗಿ ಗಾಯಗೊಂಡಿದ್ದಾರೆ. ಪವಿತ್ರ ಶ್ರಾವಣ ಸೋಮವಾರದ ಅಂಗವಾಗಿ ಶಿವಲಿಂಗಕ್ಕೆ ಜಲಾಭಿಷೇಕ ನೆರವೇರಿಸಲು ಅಪಾರ ಸಂಖ್ಯೆಯ ಭಕ್ತಾದಿಗಳು ಆಗಮಿಸಿದ್ದಾಗ ಈ ದುರಂತ ಸಂಭವಿಸಿದೆ. ಅಶೋಕ್ ಧಾಮ್ ರೈಲು ನಿಲ್ದಾಣದಿಂದ ದೇವಾಲಯಕ್ಕೆ ತೆರಳುವ ಮಾರ್ಗದಲ್ಲಿ ಕಾಲ್ತುಳಿತ ಸಂಭವಿಸಿದೆ. ವಿದ್ಯುತ್ ಕಂಬವೊಂದು ನೆಲಕ್ಕೆ ಬಿದ್ದು ವಿದ್ಯುತ್ ಪ್ರವಹಿಸುತ್ತಿದೆ ಎಂಬ ವದಂತಿ ಹರಡಿದ್ದೇ ಕಾಲ್ತುಳಿತಕ್ಕೆ ಮುಖ್ಯ ಕಾರಣ ಎಂದು ಪ್ರಾಥಮಿಕ ವರದಿಗಳು ತಿಳಿಸಿವೆ. ಗಂಭೀರವಾಗಿ ಗಾಯಗೊಂಡವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಪಾಟ್ನಾ ಮೆಡಿಕಲ್ ಕಾಲೇಜು ಆಸ್ಪತ್ರೆಗೆ ರವಾನಿಸಲಾಗಿದ್ದು, ಉಳಿದ ಗಾಯಾಳುಗಳಿಗೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನೆ ಕುರಿತಂತೆ ಪ್ರಧಾನಿ ನರೇಂದ್ರ ಮೋದಿ ತೀವ್ರ ದುಃಖ ವ್ಯಕ್ತಪಡಿಸಿದ್ದು, ಘಟನೆಯಲ್ಲಿ ಗಾಯಗೊಂಡವರ ಶೀಘ್ರ ಚೇತರಿಕೆಗೆ ಪ್ರಾರ್ಥಿಸಿದ್ದಾರೆ. ದುರಂತದಲ್ಲಿ ಸಂಕಷ್ಟಕ್ಕೀಡಾದ ಸಂತ್ರಸ್ತರಿಗೆ ಮತ್ತು ಅವರ ಕುಟುಂಬಗಳಿಗೆ ಸ್ಥಳೀಯ ಜಿಲ್ಲಾಡಳಿತ ಸಾಧ್ಯವಿರುವ ಎಲ್ಲಾ ನೆರವು ನೀಡುತ್ತಿದೆ ಎಂದು ಭರವಸೆ ನೀಡಿದ್ದಾರೆ. ಘಟನೆಗೆ ತೀವ್ರ ಕಂಬನಿ ಮಿಡಿದಿರುವ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಗಾಯಾಳುಗಳಿಗೆ ತಕ್ಷಣವೇ ಸೂಕ್ತ ಮತ್ತು ತುರ್ತು ವೈದ್ಯಕೀಯ ನೆರವು ಒದಗಿಸುವಂತೆ ಜಿಲ್ಲಾಡಳಿತಕ್ಕೆ ಸೂಚಿಸಿದ್ದಾರೆ ಹಾಗೂ ಮೃತರ ಕುಟುಂಬಸ್ಥರಿಗೆ ತಲಾ 4 ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ಮತ್ತೊಂದೆಡೆ, ಪಶ್ಚಿಮ ಬಂಗಾಳದ ಬೀರ್ಭೂಮ್ ಜಿಲ್ಲೆಯ ತಾರಾಪೀಠ ಪೊಲೀಸ್ ಠಾಣೆ ವ್ಯಾಪ್ತಿಯ ಹೋಟೆಲ್ವೊಂದರಲ್ಲಿ ಇಂದು ಬೆಳಗ್ಗೆ ಸಂಭವಿಸಿದ ಭೀಕರ ಅಗ್ನಿ ಅವಘಡದಲ್ಲಿ ಕನಿಷ್ಠ 5 ಮೃತಪಟ್ಟಿದ್ದು ಹಲವರು ಅಸ್ವಸ್ಥಗೊಂಡಿದ್ದಾರೆ. ಕೆಳಗಿನ ಮಹಡಿಯಲ್ಲಿ ಮೊದಲಿಗೆ ಕಾಣಿಸಿಕೊಂಡ ಬೆಂಕಿ ಕೆಲವೇ ಕ್ಷಣಗಳಲ್ಲಿ 4 ಮಹಡಿಗಳ ಇಡೀ ಕಟ್ಟಡಕ್ಕೆ ವ್ಯಾಪಿಸಿದೆ. ಅಗ್ನಿ ಅನಾಹುತ ಸಂಭವಿಸಿದಾಗ ಹೆಚ್ಚಿನ ಪ್ರವಾಸಿಗರು ನಿದ್ರೆಯಲ್ಲಿದ್ದರು. ಶ್ರಾವಣ ಮಾಸದ ಸೋಮವಾರ ಅಂಗವಾಗಿ ಧಾರ್ಮಿಕ ಕ್ಷೇತ್ರ ತಾರಾಪೀಠಕ್ಕೆ ಆಗಮಿಸಿದ ಯಾತ್ರಾರ್ಥಿಗಳಿಂದ ಈ ಹೋಟೆಲ್ ಭರ್ತಿಯಾಗಿತ್ತು. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಅಗ್ನಿ ಅವಘಡ ಸಂಭವಿಸಿರುವುದಾಗಿ ಹೋಟೆಲ್ ಮಾಲೀಕರು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಭಾರತ ತನ್ನ ಬ್ರಿಕ್ಸ್ ಅಧ್ಯಕ್ಷತೆಯಡಿಯಲ್ಲಿ ಜನಕೇಂದ್ರಿತ ವಿಧಾನಕ್ಕೆ ಹೆಚ್ಚಿನ ಒತ್ತು ನೀಡಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಆರ್ಥಿಕ ಸಂಬಂಧಗಳ ಕಾರ್ಯದರ್ಶಿ ಸುಧಾಕರ್ ದಲೀಲಾ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಆಯೋಜಿಸಲಾಗಿದ್ದ ಬ್ರಿಕ್ಸ್ ನಾಗರಿಕ ವೇದಿಕೆ 2026 ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ಅಧ್ಯಕ್ಷತೆಯಲ್ಲಿ ದೇಶದ ವಿವಿಧ ನಗರಗಳಲ್ಲಿ ಇದುವರೆಗೆ 350 ಹೆಚ್ಚು ಸಭೆಗಳನ್ನು ಯಶಸ್ವಿಯಾಗಿ ನಡೆಸಲಾಗಿದ್ದು ವಿವಿಧ ಕ್ಷೇತ್ರಗಳಲ್ಲಿ ಮಹತ್ವದ ಫಲಿತಾಂಶಗಳನ್ನು ಸಾಧಿಸಲಾಗಿದೆ ಎಂದು ತಿಳಿಸಿದರು. ಈ ಉಪಕ್ರಮಗಳು ಬ್ರಿಕ್ಸ್ನ 3 ಪ್ರಮುಖ ಆಧಾರ ಸ್ತಂಭಗಳಾದ ರಾಜಕೀಯ ಮತ್ತು ಭದ್ರತಾ ಸಹಕಾರ, ಹಣಕಾಸು ಪಾಲುದಾರಿಕೆ ಮತ್ತು ಜನರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸಿದೆ. ಉದಯೋನ್ಮುಖ ಆರ್ಥಿಕತೆಗಳ ಜಾಗತಿಕ ಧ್ವನಿಯಾಗಿ ಬ್ರಿಕ್ಸ್ ಹೊರಹೊಮ್ಮಿದ್ದು, ಈ ವರ್ಷ ನಡೆಯಲಿರುವ ಬ್ರಿಕ್ಸ್ ಶೃಂಗಸಭೆಗೆ ಈ ನಾಗರಿಕ ವೇದಿಕೆಯಿಂದ ದೊರೆಯುವ ಸಲಹೆಗಳು ಅತ್ಯಂತ ಮೌಲ್ಯಯುತವಾಗಿರಲಿವೆ ಎಂದರು. ಪರೀಕ್ಷೆ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಅಭ್ಯರ್ಥಿಗಳ ಹಿತರಕ್ಷಣೆ ಕಾಯ್ದುಕೊಳ್ಳುವುದು ಸಂಸ್ಥೆಯ ಮುಖ್ಯ ಆದ್ಯತೆಯಾಗಿದೆ ಎಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ NTA ತಿಳಿಸಿದೆ. ಯುಜಿಸಿ ನೆಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಕಂಡುಬಂದ ದೋಷಗಳ ಹಿನ್ನೆಲೆಯಲ್ಲಿ ಆಂಗ್ಲ, ಸಮಾಜಶಾಸ್ತ್ರ ಮತ್ತು ವಾಣಿಜ್ಯ ವಿಷಯಗಳಿಗೆ ಮರುಪರೀಕ್ಷೆ ನಡೆಸಲು ನಿರ್ಧರಿಸಿರುವ ಕುರಿತು NTA ಸ್ಪಷ್ಟನೆ ನೀಡಿದೆ. ಸಂಸ್ಥೆಯು ಇತ್ತೀಚೆಗೆ 184 ವಿಷಯಗಳಲ್ಲಿ ಒಟ್ಟು 24,700 ಹೆಚ್ಚು ಪ್ರಶ್ನೆಗಳನ್ನು ಒಳಗೊಂಡ ಬೃಹತ್ ಪರೀಕ್ಷಾ ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಇದರಲ್ಲಿ 181 ವಿಷಯಗಳ ಪ್ರಶ್ನೆ ಪತ್ರಿಕೆಗಳು ಸಂಪೂರ್ಣ ದೋಷರಹಿತವಾಗಿದ್ದು ಅವುಗಳ ಕೀ ಉತ್ತರಗಳನ್ನು ಪ್ರಕಟಿಸಲಾಗಿದೆ. ಪರಿಶೀಲನೆ ವೇಳೆ 3 ವಿಷಯಗಳ ಪ್ರಶ್ನೆ ಪತ್ರಿಕೆಗಳಲ್ಲಿ ಲೋಪದೋಷಗಳು ಕಂಡುಬಂದಿದ್ದರಿಂದ ವಿಷಯ ತಜ್ಞರ ಸಲಹೆಯಂತೆ ಅರ್ಹ ಅಭ್ಯರ್ಥಿಗಳಿಗೆ ಅನ್ಯಾಯವಾಗಬಾರದು ಎಂಬ ಕಾರಣಕ್ಕೆ ಮರುಪರೀಕ್ಷೆ ನಡೆಸಲಾಗುತ್ತಿದೆ. ನಾಗರಿಕರಲ್ಲಿ ಚುನಾವಣಾ ಜಾಗೃತಿ ಹಾಗೂ ಡಿಜಿಟಲ್ ಭಾಗವಹಿಸುವಿಕೆಯನ್ನು ಹೆಚ್ಚಿಸಲು ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಇಂದು ಪಾಟ್ನಾದಲ್ಲಿ ಚುನಾವಣಾ ಸಾಕ್ಷರತಾ ಕ್ಲಬ್ಗೆ ಚಾಲನೆ ನೀಡಲಿದ್ದಾರೆ. ಯುವಜನತೆಯನ್ನು ಚುನಾವಣಾ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ತೊಡಗಿಸಲು 2018 ಆರಂಭಿಸಲಾದ ಈ ಯೋಜನೆಯ ಹೊಸ ಆವೃತ್ತಿಯಡಿ ಮುಂದಿನ 6 ತಿಂಗಳಲ್ಲಿ ದೇಶಾದ್ಯಂತ 15,00,000 ಶಾಲೆಗಳು, 70,000 ಕಾಲೇಜುಗಳು ಹಾಗೂ 1,420 ವಿಶ್ವವಿದ್ಯಾಲಯಗಳಲ್ಲಿ ಕ್ಲಬ್ಗಳನ್ನು ಸ್ಥಾಪಿಸಿ ECI ನೆಟ್ನೊಂದಿಗೆ ಸಂಯೋಜಿಸುವ ಗುರಿ ಹೊಂದಲಾಗಿದೆ. ಇದರ ಜೊತೆಗೆ ರಾಜಗೀರ್ನ ನಳಂದ ವಿಶ್ವವಿದ್ಯಾಲಯದಲ್ಲಿ ನಡೆಯಲಿರುವ ಮತ್ತೊಂದು ಕಾರ್ಯಕ್ರಮದಲ್ಲಿ ಮುಖ್ಯ ಚುನಾವಣಾ ಆಯುಕ್ತರು ಸುಮಾರು 500 ಬೂತ್ ಮಟ್ಟದ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಅಸ್ಸಾಂನ ಪ್ರವಾಹದಿಂದ ತೀವ್ರವಾಗಿ ಸಂಕಷ್ಟಕ್ಕೊಳಗಾದ ಶಿವಸಾಗರ, ಗೋಲಾಘಾಟ್, ಜೋರ್ಹಾಟ್ ಮತ್ತು ಚರಾಯ್ದೇವ್ ಜಿಲ್ಲೆಗಳ ಪ್ರವಾಹ ಪೀಡಿತ ಕುಟುಂಬಗಳಿಗೆ ಮುಖ್ಯಮಂತ್ರಿ ಡಾ ಹಿಮಂತ್ ಬಿಸ್ವ ಶರ್ಮಾ ಇಂದು ಮಧ್ಯಂತರ ಆರ್ಥಿಕ ನೆರವು ಬಿಡುಗಡೆ ಮಾಡಿದ್ದಾರೆ. ಗುವಾಹಟಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಜಿಲ್ಲೆಗಳಲ್ಲಿ ಪ್ರವಾಹದ ನೀರು ಇಳಿಮುಖವಾಗಿದ್ದು ಪರಿಹಾರ ಮತ್ತು ಪುನರ್ವಸತಿ ಕಾರ್ಯಕ್ರಮಗಳನ್ನು ತೀವ್ರಗೊಳಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಸಂತ್ರಸ್ತಗೊಂಡ ಸುಮಾರು 1,00,000 ಕುಟುಂಬಗಳಲ್ಲಿ ಪ್ರತಿಯೊಂದು ಕುಟುಂಬಕ್ಕೆ ತಲಾ 15,000 ರೂಪಾಯಿ ಆರ್ಥಿಕ ನೆರವು ನೀಡಲಾಗಿದೆ ಎಂದು ಹೇಳಿದ್ದಾರೆ. ಶ್ರೀಲಂಕಾದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಶ್ರೀಲಂಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯದ 3ನೇ ದಿನಾಟದಲ್ಲಿಂದು ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 462 ರನ್ ಗಳಿಸಿ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡಿತ್ತು. ದೇವದತ್ ಪಡಿಕಲ್ ಅವರ 167 ರನ್ ಹಾಗೂ KL ರಾಹುಲ್ ಅವರ 82, ಧ್ರುವ್ ಜುರೇಲ್ ಅವರ 51 ರನ್ಗಳ ಉಪಯುಕ್ತ ನೆರವಿನಿಂದ ಭಾರತ ಬೃಹತ್ ಮೊತ್ತ ಕಲೆಹಾಕಿದೆ. ಎರಡನೇ ದಿನದ ಅಂತ್ಯದಲ್ಲಿ 9 ವಿಕೆಟ್ ಕಳೆದುಕೊಂಡಿದ್ದ ಭಾರತ ಇಂದು ಉಳಿದ 1 ವಿಕೆಟ್ ಕಳೆದುಕೊಂಡ ಬೆನ್ನಲ್ಲೇ ಶ್ರೀಲಂಕಾ ತನ್ನ ಮೊದಲ ಇನ್ನಿಂಗ್ಸ್ ಆರಂಭಿಸಿದ್ದು ಭೋಜನ ವಿರಾಮದ ವೇಳೆಗೆ 5 ವಿಕೆಟ್ ನಷ್ಟಕ್ಕೆ 99 ರನ್ ಗಳಿಸಿತ್ತು. ಬಳಿಕ ಆಟ ಪುನರಾರಂಭಗೊಂಡಿದ್ದು ಇತ್ತೀಚಿನ ವರದಿ ಬಂದಾಗ ಶ್ರೀಲಂಕಾ 5 ವಿಕೆಟ್ ನಷ್ಟಕ್ಕೆ 121 ರನ್ ಗಳಿಸಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರ್ವಜನಿಕ ವಲಯ ಬ್ಯಾಂಕ್ಗಳಿಗಾಗಿ ಶೀಘ್ರದಲ್ಲೇ ಉನ್ನತ ಮಟ್ಟದ ಸಮಿತಿ ರಚನೆ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. 15ನೇ ಆವೃತ್ತಿಯ ಭಾರತ ಥೈಲ್ಯಾಂಡ್ ಜಂಟಿ ಮಿಲಿಟರಿ ಸಮರಾಭ್ಯಾಸ ಮೈತ್ರಿ ಥೈಲ್ಯಾಂಡ್ನತ್ತ ಪ್ರಯಾಣ ಬೆಳೆಸಿದ ಭಾರತೀಯ ಸೇನಾ ತುಕಡಿ. ಬಿಹಾರದ ಕಾಲ್ತುಳಿತ ಮತ್ತು ಪಶ್ಚಿಮ ಬಂಗಾಳದ ಅಗ್ನಿ ದುರ್ಘಟನೆಗಳಲ್ಲಿ ಒಟ್ಟು

12 ಮಂದಿ ಸಾವು, ಅನೇಕರಿಗೆ ಗಾಯ. ಹಾಗೂ ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ 3ನೇ ದಿನದಾಟದಲ್ಲಿಂದು ಭೋಜನ ವಿರಾಮದ ವೇಳೆಗೆ ಶ್ರೀಲಂಕಾದ 5 ವಿಕೆಟ್ ಕಬಳಿಸಿದ ಭಾರತ. ಇಲ್ಲಿಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.

0: ನಾನು ಟ್ರೀ ಡಾಕ್ಟರ್ ವಿಜಯನೀಶ್ ಅಂತ. ನಿಮ್ಮ ಓನ್ ಮೊಬೈಲ್ಸ್ ನ ಇಟ್ಕೊಳ್ಳಿ, ನಿಮ್ಮ ಓನ್ ಟೂ ವೀಲರ್ಸ್ ನ ಇಟ್ಕೊಳ್ಳಿ, ನಿಮ್ಮ ಓನ್ ಮನೆಯನ್ನು ಇಟ್ಕೊಳ್ಳಿ, ಅದೇ ತರ ನಿಮ್ಮ ಓನ್ ಟ್ರೀನ ಇಟ್ಕೊಳ್ಳಿ, ಅದೇ ತರ ನೀವು ನಿಮ್ಮ ಓನ್ ಚಾನಲ್ ನನ್ನಾಗಿ ವಿವಿಧ ಭಾರತಿನ ಇಟ್ಕೊಳ್ಳಿ. ನಾನು ಯಾವಾಗ್ಲೂ ಕೇಳ್ತಾನೆ ಇರ್ತೀನಿ, ನೀವು ವಿವಿಧ ಭಾರತಿಯನ್ನು ಕೇಳ್ತಾ ಇರಿ, ಸಂತೋಷವಾಗಿರಿ.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನ ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

0: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಒಂದು 1:23 ಸಮಯವಾಗಿದೆ. ವಿವಿಧ ಭಾರತೀಯ ಮಧ್ಯಾಹ್ನದ ಸೋಮವಾರದ ಈ ಪ್ರಸಾರ ಕಾರ್ಯಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಸೋಮವಾರ ಮಧ್ಯಾಹ್ನದ ಏನು ಕಾರ್ಯಕ್ರಮ ಅಂತ ನಿಮಗೆಲ್ಲ ಗೊತ್ತೇ ಇದೆ. vbnimmahadu@gmail.com ಈ ಮೇಲ್ ವಿಳಾಸಕ್ಕೆ ನೀವು ಹಾಡುಗಳನ್ನು ಪ್ರಸಾರ ಮಾಡಿ ಅಂತ ಕಳಿಸಿದ್ರೆ ನಾವು ಆ ಹಾಡುಗಳನ್ನು ನಿಮಗಾಗಿ ಪ್ರಸಾರ ಮಾಡ್ತೇವೆ. ಹೌದು, vbnimmahadu@gmail.com ಈ ವಿಳಾಸಕ್ಕೆ ನೀವು ನಿಮ್ಮ ಹೆಸರು ಮತ್ತು ನಿಮ್ಮ ಊರು, ನಿಮಗೆ ಯಾವ ಹಾಡು ಇಷ್ಟ ಅಂತ ಹೇಳಿ ಬರೆದು ಕಳಿಸಿದ್ರೆ ಆ ಹಾಡುಗಳನ್ನು ನಾವು ನಿಮಗೋಸ್ಕರ ಪ್ರಸಾರ ಮಾಡ್ತೇವೆ. ಇದು ಸೋಮವಾರ ಮಧ್ಯಾಹ್ನದ ವಿಶೇಷ ಕಾರ್ಯಕ್ರಮ. ಅಂದರೆ ಮೇಲ್ ಮೂಲಕ ಬಂದಂತಹ ರಿಕ್ವೆಸ್ಟ್ಗಳನ್ನು ಪರಿಗಣಿಸಿ ನಾವು ಹಾಡುಗಳನ್ನು ಪ್ರಸಾರ ಮಾಡ್ತೇವೆ. ಇಮೇಲ್ ಅಥವಾ ಲೆಟ್ರ್ ಕೂಡ ಬರೆಯಬಹುದು. ನೀವು ಪತ್ರವನ್ನು ಬರೆದು ಆ ಹಾಡು ಇಷ್ಟ ಅಂತ ಕೇಳಿದ್ರೆ ಅದನ್ನು ಕೂಡ ನಾವು ಪ್ರಸಾರ ಮಾಡ್ತೇವೆ. ಹಾಗೆ ಈಗಾಗಲೇ ಸಾಕಷ್ಟು ಜನರು ನಮಗೆ ಮೇಲ್ ಮಾಡಿದ್ದಾರೆ. ಹಾಗೆ ಮೇಲ್ ಮಾಡಿರುವವರ ಪ್ರಕಾರದಲ್ಲಿ ಈಗ ನಾವು ಗಮನಿಸೋದಾದರೆ, ಶುಭ ಮಧ್ಯಾಹ್ನ ವಿವಿಧ ಭಾರತಿ, ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು, ನ್ಯಾಯ ಗೆದ್ದಿತು ಚಿತ್ರದ ಹಾಡು, ಅದರಲ್ಲೂ ಸಾವಿರ ಜನ್ಮಗಳು, ಸೊಗಸಾದ ಈ ಅಣ್ಣ ತಂಗಿಯ ಬಾಂಧವ್ಯದ ಹಾಡನ್ನು ನಮಗೋಸ್ಕರ ಪ್ರಸಾರ ಮಾಡಿ ಅಂತ ಎಸ್ ಎಂ ಶೋಭಾ ಅವರು ಹಾಸನದಿಂದ ಮೇಲ್ ಕಳಿಸಿದ್ದಾರೆ. ಕೇಳಿಸ್ಕೊಳ್ಳಿ ನಿಮ್ಮ ಇಷ್ಟದ ಈ ಹಾಡು. ಇಳೆಯರಾಜ ಅವರ ಸಂಗೀತ ಇದೆ, ಆರ್ ಎನ್ ಜಯಗೋಪಾಲ್ ಅವರು ಗೀತೆಯನ್ನು ಬರೆದಿದ್ದಾರೆ, ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿರುವಂತಹ ನ್ಯಾಯ ಗೆದ್ದಿತು ಚಿತ್ರ.

ಮೇಲ್ ಮೂಲಕ ಅಥವಾ ಪತ್ರಗಳ ಮೂಲಕ ನೀವು ನಮಗೆ ರಿಕ್ವೆಸ್ಟ್ ಕಳಿಸಿ ನಿಮ್ಮಿಷ್ಟದ ಹಾಡುಗಳನ್ನು ಕೇಳುವಂತಹ ಕಾರ್ಯಕ್ರಮ ಸೋಮವಾರ ಮಧ್ಯಾಹ್ನ 1:20 to 2 o'clock ಪ್ರಸಾರ ಆಗುತ್ತೆ. ನೀವು ಮೇಲ್ ಕಳಿಸ್ಬೇಕಂದ್ರೆ vbnimmahadu@gmail.com ಈ ವಿಳಾಸಕ್ಕೆ ಕಳಿಸಿ. ಹಾಗೆಯೇ ನಮಗೆ ಪತ್ರ ಬರೀಬೇಕು ಅಂತ ಹೇಳಿದ್ರೆ ನಿಲಯದ ನಿರ್ದೇಶಕರು, ವಿವಿಧ ಭಾರತಿ, ರಾಜಭವನ ರಸ್ತೆ, ಬೆಂಗಳೂರು, ಆಕಾಶವಾಣಿ ಕೇಂದ್ರ, ಇಲ್ಲಿಗೆ ಕೂಡ ಪತ್ರವನ್ನು ಬರೆದು ನಿಮ್ಮಿಷ್ಟದ ಹಾಡುಗಳನ್ನು ಸೋಮವಾರ ಮಧ್ಯಾಹ್ನದ ಈ ಪ್ರಸಾರದಲ್ಲಿ ಕೇಳಬಹುದು. ಹಾಗೆ ನಮಗೆ ಮುಂದಿನ ಗೀತೆ ಓಮೈನ ಅನ್ನುವ ಹಾಡನ್ನು ಪ್ರಸಾರ ಮಾಡಿ ಅಂತ ರೋಹಿತ್ ಮುನಿಯಪ್ಪ ಅವರ ಮೇಲ್ ಬಂದಿದೆ. ಓಮೈನ ಹಾಡ ಸಿನಿಮಾನ ಏನು ಅಂತ ಗೊತ್ತಾಗ್ತಾ ಇಲ್ಲ. ಓಮೈನ ಯಜಮಾನ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ರಾಜೇಶ್ ಮತ್ತು ಚಿತ್ರ ಅವರು ಹಾಡಿದ್ದಾರೆ. ಕೆ ಕಲ್ಯಾಣ್ ಅವರ ರಚನೆ ಇದೆ. ರಾಜೇಶ್ ರಾಮನಾಥ್ ಅವರ ಸಂಗೀತ ಸಂಯೋಜನೆ.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಕಲಾವಿದ ರಾಮಕೃಷ್ಣ. ನಾನು ಚಿಕ್ಕ ವಯಸ್ಸಿನಿಂದಲೂ ಕೂಡ ರೇಡಿಯೋದಿಂದಲೇ ಪ್ರಭಾವಿತನಾದವನು. ಕದ್ದು ಕದ್ದು ರೇಡಿಯೋನ ಪಕ್ಕದ ಮನೆಗೆ ಹೋಗಿ ಗೋಡೆಗೆ ಕಿವಿ ಕೊಟ್ಟು ಕೇಳುವಂತ ಅಭ್ಯಾಸವುಳ್ಳವನು. ಭೀಮಸೇನ್ ಜೋಶಿ, ಪಿ ಬಿ ಶ್ರೀನಿವಾಸ್, ಘಂಟಸಾಲ ಅಂತ ಮುಂತಾದ ಅನೇಕ ವಿಶೇಷ ಧ್ವನಿಗಳನ್ನ ರೇಡಿಯೋ ಮೂಲಕ ಕೇಳಿ ಆನಂದಪಟ್ಟು ನನ್ನ ಗೊಳಿಸ್ಕೊಂಡವನು. ಹಾಗಾಗಿ ಗೌರವ ನನಗೆ ರೇಡಿಯೋದ ಮೇಲೆ ತುಂಬ ಇದೆ. ವಿವಿಧ ಭಾರತಿ ಅಂದರೆ ಎಲ್ಲ ಕನ್ನಡ ಚಲನಚಿತ್ರದ ಹಾಡುಗಳು ಬಹಳ ಮನಮುಟ್ಟು ಆಗಿರ್ತದೆ. ನೀವು ಕೇಳಿ, ನಾನು ಸದಾ ಕೇಳ್ತೀನಿ. ಧನ್ಯವಾದ, ನಮಸ್ಕಾರ.
1: ವಿವಿಧ ಭಾರತಿ, ವಿವಿಧ ಭಾರತಿ, ವಿವಿಧ ಭಾರತಿ ಮಧುರ, ಏನು ಇಂಚರ, ಏನು ಸುಂದರ, ನಾದ ಮಕರಂದ.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
3: ಬೆಂಗಳೂರಿನಿಂದ ಬಿಂದು ಪ್ರಕಾಶ್ ಅವರು ಮೇಲ್ ಕಳಿಸಿ, ನಮಸ್ತೆ ವಿವಿಧ ಭಾರತಿ, ಭರ್ಜರಿ ಬೇಟೆ ಚಿತ್ರದ ಯಾರಿಗಾಗಿ ಆಟ ಈ ಹಾಡನ್ನು ಪ್ರಸಾರ ಮಾಡ್ತೀರಾ ಅಂತ ಕೇಳ್ತಾ ಇದ್ರೆ, ಕೇಳಿ, ಚೌದೇಶಂಕರ್ ಅವರು ಬರೆದಿರುವ ಹಾಡಿದು, ಇಳಯರಾಜಾ ಅವರ ಸಂಗೀತ ಇದೆ, ಎಸ್ ಜಾನಕಿ ಅವರು ಹಾಡಿಗೆ ದನಿಯಾಗಿದ್ದಾರೆ. 102.9 FM ವಿವಿಧ ಭಾರತಿಯಲ್ಲಿ ಮೇಲ್ ಆಧರಿಸಿದ ರಿಕ್ವೆಸ್ಟ್ ಚಿತ್ರಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ನೀವು ಕೂಡ ಮೇಲ್ ಕಳಿಸಿ ನಿಮ್ಮಿಷ್ಟದ ಹಾಡುಗಳನ್ನು ಸೋಮವಾರ ಮಧ್ಯಾಹ್ನ 1:20 ರಿಂದ 2 ಗಂಟೆವರೆಗೆ ಕೇಳಬಹುದು.

ಗರುಡ ರೇಖೆ ಚಿತ್ರದ ಹಾಡು ಈ ಸಮಯಕ್ಕೆ ಉಚಿತವಾಗಿದೆ, ಸಂದರ್ಭೋಚಿತವಾಗಿದೆ, ಪ್ರಸಾರ ಮಾಡಿ ಅಂತ ನಮಗೆ ಮೇಲ್ ಮಾಡಿರೋದು ಕಬಾಡಿ ವೆಂಕಟೇಶ್, ಕಬಾಡಿ ಇಂದಿರಾ ಬೆನ್ನಿಪೇಟೆಯಿಂದ. ತಂದೆಯು ನೀನೆ ತಾಯಿಯು ನೀನೆ ಎನ್ನುವ ಗೀತೆ ಪ್ರಸಾರ ಆಗ್ತಾ ಇದೆ ಗರುಡ ರೇಖೆ ಚಿತ್ರದಿಂದ. ಎಸ್ ಜಾನಕಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿ ಇದೆ, ಆರ್ ಎನ್ ಜೆ ಗೋಪಾಲ್ ಅವರ ಸಾಹಿತ್ಯ ಇದೆ, ಸತ್ಯಂ ಅವರ ಸಂಗೀತ ಸಂಯೋಜನೆ ಇದೆ ಹಾಡಿಗೆ.

ಅನಂತರಸ್ ಅವರು ಕೇಳಿದರೆ, ಬೇಡಿ ಬಂದವಳು ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ, ನೀರಿನಲ್ಲಿ ಅಲೆಯ ಉಂಗುರ, ಈ ಹಾಡು ನಂಗೆ ತುಂಬ ಇಷ್ಟ ಅಂತ. ಅರುಣ್ ಜಯಗೋಪಾಲ್ ಅವರ ರಚನೆ ಇದು. ಎಸ್ ಜಾನಕಿ ಹಾಗೂ ನೀರಿನಲ್ಲಿ ಅಲೆಯ ಉಂಗುರ ಈ ಹಾಡು, ಬೇಡಿ ಬಂದವಳು ಚಿತ್ರದ ಗೀತೆ, ಪಿ ಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲ ಅವರ ಧ್ವನಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಆರ್ ಸುದರ್ಶನ್ ಅವರ ಸಂಗೀತ ಸಂಯೋಜನೆ ಇರುವ ಈ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಮೇಲ್ ಕಳಿಸಿದ್ದು ಅನಂತ್ ಅರಸ್ ಅವರು. ಹಾಗೆ ಈಗ ತಾನೇ ನೀವು ಒಂದು ಹಾಡನ್ನು ಕೇಳಿದ್ರಿ, ಗರುಡ ರೇಖೆ ಚಿತ್ರದ ಗೀತೆ, ಇದು ಕೂಡ ಆರ್ ಎನ್ ಜಯಗೋಪಾಲ್ ಅವರ ರಚನೆ, ಸತ್ಯಮ್ ಅವರ ಸಂಗೀತ, ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ದರು.

ವಿವಿಧ ಭಾರತೀಯ ಕಾರ್ಯಕ್ರಮಗಳನ್ನ ಕೇಳ್ತಾ ಕೇಳ್ತಾ ನೀವು ಆಗಾಗ ಸಂದೇಶಗಳನ್ನ ಕಳಿಸ್ತಾನೆ ಇರ್ತೀರಾ. ನಿಮ್ಮ ಸಂದೇಶಗಳನ್ನ ನಾವು ಕೂಡ ಓದ್ತಾನೆ ಇರ್ತೇವೆ. ಹಾಗೆ ಪೂರ್ಣಿಮಾ ಮೇಸ್ತ್ರಿ ನಾರಾಯಣಪುರ ಧಾರವಾಡದಿಂದ ನಾಗರ ಪಂಚಮಿಯ ಶುಭಾಶಯಗಳು, ಕಾರ್ಯಕ್ರಮ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಮತ್ತೊಬ್ಬರು ನಾಗರ ಪಂಚಮಿ ಶುಭಾಶಯ ಕಳಿಸಿರೋದು ಮಂಜುನಾಥ್ ಶೇಟ್ ಅವರ ಶುಭಾಶಯ ಕೂಡ ಬಂದಿದೆ. ಪ್ರಶಾಂತ್ ಕಾಮಾಕ್ಷಿ ಪಾಳ್ಯ ಇವರು ಹೇಳ್ತಾ ಇದ್ದಾರೆ, ಹೊಸಬರಿಗೆ ವಿವಿಧ ಭಾರತಿಯಲ್ಲಿ ಮಾತಾಡೋದಕ್ಕೆ ಅವಕಾಶ ಸಿಗೋದು ಖುಷಿ ಆಗುತ್ತೆ. ಆದರೆ ತಿಂಗಳಲ್ಲಿ 3 ಸಲ 4 ಸಲ 5 ಸಲ ಕರೆ ಮಾಡುವಂಥವರು ಕೂಡ ಇದ್ದಾರೆ. ನಾವಂತೂ ಅವ್ರ ಮೇಲೆ ಒಂದು ಕಣ್ಣಿಟ್ಟಿರ್ತೀವಿ. ನೀವು ಕಣ್ಣಿಡಿ ಅಂತ ಹೇಳಿದ್ದೀರಾ, ನಾವು ಹೇಗೆ ಕಣ್ಣಿಡೋದು? ನೀವು ಕಣ್ಣಿಟ್ಟರೆ ಖಂಡಿತವಾಗ್ಲೂ ಅದು ನಮಗೆ ಖುಷಿ ಆಗುತ್ತೆ. ನೀವು ಗಮನಿಸ್ತಾ ಇದ್ದರೆ ಅಷ್ಟೇ ಸಾಕಾಗುತ್ತೆ. ಮತ್ತು ಯಾರಪ್ಪ ಇದು ಅಂತ ಹೇಳಿದ್ರೆ, ನಮಸ್ತೆ, ನಾವು ಅನಿತಾ ಅನಂತರಾಜು ಗೋರ್ಲಡ್ಕು ಹಿರಿಯೂರು ತಾಲೂಕು ಚಿತ್ರದುರ್ಗದಿಂದ ಕರೆ ಮಾಡಿದವರೇ ಮಾಡ್ತಾರೆ ಮಾತಾಡ್ತಾರೆ ಅಂತ ಹೇಳ್ತಾರೆ. ಕಾರ್ಯಕ್ರಮವನ್ನು ಕೇಳ್ತಾ ಇರ್ತೇವೆ ವಿವಿಧ ಭಾರತಿ ಅಂತ ಹೇಳಿದ್ದಾರೆ. ನಿರ್ಮಲಾ ಅವರು ಗೊರಗುಂಟೆ ಪಾಳ್ಯದಿಂದ ಸಂದೇಶ ಕಳಿಸಿ ಚಂದದ ಹಾಡುಗಳು ಅಂತ ಹೇಳಿದ್ರೆ, ಆನಂದ್ ಕುಲಕರ್ಣಿ ಅವರು ಶುಭ ಮಧ್ಯಾಹ್ನ ಮೇಲ್ ಹಾಗೆ ಪತ್ರಗಳ ಮೂಲಕ ಕೇಳಿದಂತಹ ಅಭಿಲಾಷ, ಚೆನ್ನಾಗಿದೆ ಕಾರ್ಯಕ್ರಮ, ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಅಂತ ಹೇಳಿದರೆ, ನಿಮಗೂ ಕೂಡ ಶುಭಾಶಯಗಳು, ಧನ್ಯವಾದ ಸಂದೇಶಕ್ಕಾಗಿ. ಗರುಡ ರೇಖೆ ಚಿತ್ರದ ಸಂಗೀತ ನಿರ್ದೇಶಕ ಸತ್ಯಂ ಅವರಿಗೆ ಇದು ಅವರ 300ನೇ ಸಿನಿಮಾ ಅನ್ನುವ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಮತ್ತು ನೀರಿನಲ್ಲಿ ಅಲೆಯ ಉಂಗುರ ಇದು 70ರ ದಶಕದಲ್ಲಿ ಕನಿಷ್ಠ ಪಕ್ಷ ವಾರದಲ್ಲಿ 2-3 ಸಲ ಬೇರೆ ಬೇರೆ ನಿಲಯಗಳಿಂದ ಪ್ರಸಾರ ಆಗ್ತಾ ಇತ್ತು ಅನ್ನುವ ನೆನಪು ನನಗೆ ಅಂತ ಹೇಳ್ತಾರೆ. ಖಂಡಿತ ಒಳ್ಳೊಳ್ಳೆ ಹಾಡುಗಳು ಯಾವಾಗಲೂ ಮೇಲಿಂದ ಮೇಲೆ ಮತ್ತೆ ಮತ್ತೆ ಪ್ರಸಾರ ಆಗ್ತಾನೆ ಇರುತ್ತೆ. ಮತ್ತೊಬ್ಬರು ಯಾರಪ್ಪ ಅಂತ ಹೇಳಿದ್ರೆ, ಮಡಿವಾಳರ ಇಂದರಗಿಯಿಂದ ಗೌರಿ ರೇಣುಕಾ ರುದ್ರಪ್ಪ ಮಡಿವಾಳರ್ ಇಂದರಗಿಯಿಂದ, ಕೊಪ್ಪಳದಿಂದ ಕಾವ್ಯ ವಿರೂಪಾಕ್ಷಪ್ಪ ಇವರೆಲ್ಲರೂ ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಗುಡ್ ಮಾರ್ನಿಂಗ್ ಗುಡ್ ಆಫ್ಟರ್ನೂನ್ ಅಂತ ಹೇಳಿ ನಾಗರ ಪಂಚಮಿ ಶುಭಾಶಯಗ ತಂಬಿಟ್ಟು ಶೇಂಗಾ ಉಂಡಿ ತಿನ್ನೋದಕ್ಕೆ ಬನ್ನಿ ಅಂತ ಕರೀತಾ ಇದ್ದರೆ ವಣಿಶ್ರೀ ಧಾರವಾಡಕ್ಕೆ, ಆಯಿತು ಖಂಡಿತ ಬರ್ತೇವೆ. ಕಾರ್ಯಕ್ರಮವನ್ನು ಕೇಳ್ತಾ ಕೇಳ್ತಾ ಪತ್ರಗಳನ್ನು ಬರೀರಿ ಸೋಮವಾರದ ಮಧ್ಯಾಹ್ನದ ಹಾಡುಗಳ ಪ್ರಸಾರಕ್ಕಾಗಿ, ಹಾಗೆ ಸಂದೇಶ ಕೂಡ ಕಳಿಸ್ಕೊಡಿ. ಈಗ ಒಂದು ಕೊನೆಯ ಹಾಡನ್ನು ನಾವು ಕೇಳೋಣ. ಈ ಹಾಡನ್ನು ಒಂದೇ ಬಳ್ಳಿಯ ಹೂಗಳು ಚಿತ್ರದ ಗೀತೆ, ಗೀತಪ್ರಿಯ ಅವರು ಬರೆದಿರೋದು, ಸತ್ಯಂ ಅವರ ಸಂಗೀತ ಇದೆ, ಎಸ್ ಜಾನಕಿ ಅವರು ಧ್ವನಿಯಾಗಿದ್ದಾರೆ. ಈ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳಿರೋದು ನಂದಿನಿ ಕುಮಾರ್ ಚನ್ನಪಟ್ಟಣ ಹೊಂಗನೂರಿನಿಂದ.

0: cricket hosts Sri Lanka were 183 for 5 in their first innings against India on day 3 as the opening test of the series at the Galle International Stadium when reports last came in. And now before we end the bulletin, the headlines once again. Government to constitute high-level committee to review banking reforms and future course of public sector banks towards Vikasit Bharat. India reaffirms people-centric, humanity-first approach to BRICS collaboration during its chairship. 7 women died in stampede at Ashok Dham Temple in Bihar. 5 people killed in a fire incident in Birbhum, West Bengal. IMD issues red alert for extremely heavy rainfall in Gangetic, West Bengal and Odisha today. In men's cricket, Sri Lanka were 184 for 5 in their first innings against India on day 3 of opening test at Galle. And BWF Badminton World Championships begin in New Delhi. India's M.R. Arjun, Hariharan, Amsa Karunan advance to second round of men's doubles category. And with that, we end the midday news.
1: ಎರಡು ಗಂಟೆ 15 ನಿಮಿಷಗಳ ಸಮಯ ಆಗಿದೆ. ಟ್ಯೂನ್ ಮಾಡಿ ಕೇಳ್ತಾ ಇದ್ರ ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ. ಎಂದಿನಂತೆ ಸ್ಪಂದನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಕಾರ್ಯಕ್ರಮದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನೀವು ಹಂಚಿಕೊಳ್ಬೇಕಂದ್ರೆ ನೀವು ನಮಗೆ ಕರೆ ಮಾಡಿ ಮಾತಾಡಬಹುದು. ನಮ್ಮ ಸಂಖ್ಯೆಗಳು ನಿಮಗೆ ಗೊತ್ತೇ ಇದೆ. 0802-26-1257 ಇದೊಂದು ಸಂಖ್ಯೆ. ಮತ್ತೊಂದು ಸಂಖ್ಯೆ 0802-22-26-3927. ಈ ಎರಡು ಸಂಖ್ಯೆಗಳಿಗೆ ಕರೆ ಮಾಡಿ ಸ್ಪಂದನಾ ಕಾರ್ಯಕ್ರಮದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಿ.
2: ಭಾರತ ಅಪೂರ್ವವಾದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರುವ ದೇಶ. ಒಂದು ನಾಡು ತನ್ನ ಇತಿಹಾಸವನ್ನು ಮರೆಯುವುದೆಂದರೆ ನಾಡಿನ ಭವ್ಯ ಸಿರಿವಂತಿಕೆಯನ್ನು ಅದು ಕಳೆದುಕೊಂಡಿತು ಎಂದೇ ಅರ್ಥ.
3: ನಮ್ಮ ಪರಂಪರೆಯ ಭವ್ಯತೆಯನ್ನು ತಿಳಿಯುವುದು ಪ್ರಾಚೀನರ ರುಚಿ ಅಭಿರುಚಿ, ಪ್ರತಿಭೆ, ಪರಿಶ್ರಮ, ಕಾಣಿಕೆ ಮತ್ತು ಕಾಣಿಕೆಯನ್ನು ಮುಂದಿನ ಪೀಳಿಗೆಗೆ ಜೋಪಾನವಾಗಿ ಕೈದಾಟಿಸುವುದು ಪ್ರತಿ ಪ್ರಜೆಯ ಜವಾಬ್ದಾರಿ.
2: ಸಾಹಿತ್ಯ, ಲಲಿತ ಕಲೆ, ಶಿಲಾಶಾಸನಗಳು, ತಾಡವೋಲೆ, ವಾಸ್ತುಶಿಲ್ಪ, ಪ್ರಾಚೀನ ವಿಗ್ರಹಗಳು, ನಾಣ್ಯಗಳು ಮತ್ತು ಸ್ಮಾರಕಗಳ ರಕ್ಷಣೆ ಪ್ರತಿಯೊಬ್ಬನ ಹೊಣೆ.
4: ಹಲೋ ಹಲೋ ಹಲೋ ಹಲೋ ಹಲೋ
5: ಹಲೋ
4: ಹಾಂ ನಮಸ್ತೆ, ಸ್ಪಂದನ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರು ಮಾತಾಡ್ತಿರೋದು?
5: ಸರ್ ಈ ಹಿಂದೆ ಮಾತಾಡ್ದೆವು, ದಾವಣಗೆರೆ ಉಮೇಶ್ ಅಂತ.
4: ಉಮೇಶ್ ಅವರು ನಮಸ್ಕಾರ.
5: ನಮಸ್ತೆ ಸರ್, ಲೈವ್ ಸರ್?
4: ಹೌದು ಹೌದು
5: ಸರ್. ಸರ್ ಏನಿಲ್ಲ, ಈಗ ನಿಮ್ಮ ಕಾರ್ಯಕ್ರಮಗಳು ಇದು ಮೂಡ್ ಬರ್ತಲ್ಲ ಸ್ಪಂದನ ಕಾರ್ಯಕ್ರಮದಲ್ಲಿ, ಕೇವಲ ಕೇಳುಗರ ಸಮಸ್ಯೆಗಳು ಹೇಳದ್ ಮಾತ್ರ ಅಲ್ಲ ಸರ್, ಕೇಳುಗರಿಂದ ಒಂದೆರಡು ಚುಟುಕ ಈ ಶುಭ ನುಡಿ ಅಂತವು, ಹಿತ ನುಡಿ ಅಂತವು ಆ ತರದ ಮಾಡಿ ಜೀವನದಲ್ಲಿ ಅನುಸರಿಸಬೇಕು ಆ ತರ.
4: ಅದು ಸತ್ಯನೇ, ನೀವು ಹೇಳೋದು ಕೂಡ ಕರೆಕ್ಟ್. ಬಟ್ ನಮ್ದೇನಂದ್ರೆ ನಿಮ್ಮ ಸಲಹೆ ಸೂಚನೆಗಳಿಗೆ ಮೊದಲ ಆದ್ಯತೆ ಈ ಕಾರ್ಯಕ್ರಮದಲ್ಲಿ.
5: ಸರ್ ಇಷ್ಟೇ ಸಲಹೆ ಸೂಚನೆ ಅಂದ್ರೆ ನಾನು ಹೇಳೋದಿಷ್ಟೇ. ಈಗ ಬಹಳಷ್ಟು ನಮ್ಮ ಹಳೆ ಕೇಳುಗರ ಕರೆಗಳು ತಗೊಳದೇ ಇಲ್ಲ, ಆಮೇಲೆ ಪತ್ರ ನಾನೇ ಬರ್ದೀನಿ ಸುಮಾರು 4-5, ಅದು ಯಾವ ಪ್ರಸಾರ ಆಯ್ತು ಬಿಟ್ಟು ಗೊತ್ತಾ ಇಲ್ಲ.
4: ಆಮೇಲೆ ನೀವು ಬರ್ದಿರುವಂತ ಪತ್ರಗಳು ಕೂಡ ಓದಿದೀವಿ ನಾವು, ಅದಕ್ಕೆ ಸಲಹೆ ಸೂಚನೆಗಳನ್ನ ಹೇಳಿದೀವಿ, ಆದ್ರೆ ನೀವು ಕೇಳಿಸ್ಕೊಂಡಿಲ್ಲ ಅಂತ ಅನ್ಸತ್ತೆ. ಇರ್ಲಿ, ಅದನ್ನ
5: ಕಳೆದ ಒಂದು ತಿಂಗಳು ಒಂದು ವಾರದಿಂದ ನನ್ನ ಮೊಬೈಲ್ ಇಲ್ಲ, ಹಾಗಾಗಿ ಬೇರೆ ಮೊಬೈಲ್ ನಲ್ಲಿ ಕಾರ್ಯಕ್ರಮ ಕೇಳ್ತಾನೆ ಇರ್ತೀನಿ. ನಾನು ದಯವಿಟ್ಟು ಪತ್ರಾಧಾರಿತಕ್ಕೆ ಬರ್ದವು ವೆಚ್ಚ ಬರೀ ಇಮೇಲ್ ತಗೊಳ್ತೀರಾ? ತುಂಬಾ ಸರಿ, ದಯವಿಟ್ಟು ನೀವು ಪತ್ರಾಧಾರಿತ ತಗೊಳ್ಳಿ ಸರ್, ದಯವಿಟ್ಟು ಪತ್ರಾಧಾರಿತ ತಗೊಳ್ಳಿ ಸರ್.
4: ಈಗೆಲ್ಲ ಒಂಥರ ಏನು ಈ ಮೊಬೈಲ್ ಯುಗ,

0: ಈ ಡಿಜಿಟಲ್ ಯುಗ ಆಗ್ಬಿಟ್ಟು ಎಲ್ಲರೂ ಕೂಡ ಮೇಲು ವಾಟ್ಸ್ಆಪ್ ಇದ್ರಲ್ಲೇ ಇದಾರೆ, ಪತ್ರಗಳು ಬರೆಯೋದು. ನಿಮ್ಮ ಪತ್ರ ನಮ್ಗೆ ತಲುಪಲೇ ಇಲ್ವಲ್ಲ, ತುಂಬಾ
1: ನನ್ನ ಪತ್ರ ಈಗ ಹಳೆ ಕೇಳಿದ್ರಂತ ನನ್ನ ಬಗ್ಗೆ ತುಂಬಾ ಒಂದು ಇದಾಗಿದೆ, ಬೀದ್ ಬರ್ತೀನಿ, ನನಗೆ ಬೇಸರ ಆಗ್ತಿದೆ. ಹಾಗಾಗಿ ನಾನು ಅದನ್ನ ಕೇಳದ್ ಬಿಟ್ಟಿದೀನಿ. ನಮ್ಮಂಗೆ 100 ಜನ ಬೇಸರ ಆಗಿದೆ ಹಳೆ ಕೇಳಿಗರು. ದಯವಿಟ್ಟು ಯಾರೋ ಮಾಡಿದಾರೆ ಫೋನ್ ಮತ್ತು ಅವರ ಪತ್ರ ಅವ್ರದೇ ಸಂದೇಶ ಬರ್ತಾ ಇದೆ, ನಮ್ಗೆ ಯಾಕೆ ದೂರ ಇಟ್ಟಿರ ಸರ್ ದಯವಿಟ್ಟು ನಾವು ಹಳೆ ಕೇಳಿಗರಿಗೆ?
0: ಅಲ್ಲ ಆತರ ಏನು ನಮ್ಮಲ್ಲಿ ತಾರತಮ್ಯ ಇಲ್ವಾ ಇಲ್ವಲ್ಲ,
1: ಇಲ್ಲ ಅಂತೀವಿ ನಾವು ಅನುಭವಿಸಿವಲ್ ಸರ್, ನಾವು ಕಂಡ ನಾವೆಲ್ಲ ಅನುಭವಿಸ್ತೀವಿ. ದಯವಿಟ್ಟು ದಯವಿಟ್ಟು ಹಳೆ ಕೇಳಿಗರು, 100% ಸ್ವಾಭಿಮಾನಿ ಕೇಳಿಗರು ಸರ್, ಹಳೆ ಕೇಳಿಗರು
0: ಕೇಳಿಗರು
1: ಮತ್ತೆ ಅಪರೂಪ ಬಂದರ ಮತ್ತೆ ಫೋನ್ ಬೆಂಗಳೂರವು ಕೆಲವು ಇನ್ನಿದ್ದವು ಕೆಲವು ಅವನ್ನೇ ತಗೊಂತೀರ ಅವ್ರದೇ ಮಾತಾಡ್ತಾರೆ. ಇವತ್ತು ಅನಂತ ರಾಜ್ ಗೊರಲಡ್ಕೊ ಹೇಳಿದ್ರು ಬರೇ ಮಾಡಿದ್ರೆ ಮಾಡ್ತಾರೆ ಅಂತ ಮೇಡಮ್ ಹತ್ರ.
0: ಯಾರವರು, ಯಾರ ಹೆಸರು?
1: ಅನಂತರಾಜು ಗೊರಲಡ್ಕೊ ಅನ್ನೋ ಪತ್ರ ಬರ್ದಿದ್ದು ಅಷ್ಟೇ. ಅವ್ಲ ಸ್ವಾಮಿ ಅವ್ರು ಸಂದೇಶ ಕಳ್ಸಿದ್ರು ಮೇಡಮ್ ಬರೀ ಮಾಡ್ದಾರೆ ಮಾಡ್ತಾರೆ ಅಂತ. ದಯವಿಟ್ಟು ಆತರ ಆಗ್ಬಾರ್ದು ಸರ್ ಎಲ್ಲ ಸರ್ ಇಮೇಲ್ ಇದರಲ್ಲಿ ಪ್ರತಿ ಸೋಮವಾರ ದಯವಿಟ್ಟು ವಾರದಲ್ಲಿ ಒಂದಿನ ಬೇಡ, 2-3 ದಿನ ಮಾಡಿ ಅದರಲ್ಲಿ ದಯವಿಟ್ಟು ಕೆಲವು ಪತ್ರಗಳು ತಗೊಳ್ಳಿ. ಇಲ್ಲಾಂದ್ರೆ ಒಂದು ಪ್ರತಿ ದಿನ ಕರೆ ಮಾಡೋ ಬದಲು ಒಂದ್ ದಿವಸ ಪತ್ರಾಧಾರಕ್ಕಾಗಿ ಪೂರ್ತಿ ಇಟ್ಬಿಡಿ ಸರ್ ದಯವಿಟ್ಟು ಸಮಯ.
0: ಈಗ ನೀವು ಏನು ಪತ್ರ ಬರ್ದಿದ್ದು ಹಾಡಿಗಾಗ ಅಥವಾ ನೀವು ಸ್ಪಂದನಕ್ಕಾಗ?
1: ಸ್ಪಂದನಕ್ಕೂ ಬರ್ದಿದ್ದೆ, ಹಾಡಿಗೂ ಬರ್ದಿದ್ದೆ. ಬರೀ ಸಿರಿಗೆರೆ ಹೆಸರು ಹೇಳಿರೋದು ನಂದು ನನ್ನ ಹೆಸರು ಹೇಳಿದೆ. ಯಾಕೆ ಉಮೇಶ್ ಸಿರಿಗೆರೆ ದಾವಣಗೆರೆ ಅನ್ನೋದಕ್ಕೆ ಯಾಕೋ ಎಲ್ಲರಿಗೂ ಹೆದರಿಕೆ ಆಗುತ್ತೋ ಏನೋ ಗೊತ್ತಾಗ್ತಿಲ್ಲ.
0: ಯಾಕೆ ಹೆದರ್ಕೊಳ್ಳುವಂತದ್ದು
1: ಏನ್ ಮಾಡೋ ಸರ್ ಮೇಡಮ್ ಅವರು ಎಲ್ಲ ಬಾರಿ ಸ್ಟ್ರಿಕ್ಟ್ ಇದಾರೆ ಎಲ್ಲಾರು ಹೇಳ್ಬಾರ್ಬೇಡಿ, ಬೇಜಾರಾಗಿದೆ ದಯವಿಟ್ಟು ಸಾರಿ ನಾನು ಲೈವ್ ಅಲ್ಲಿ ಹೇಳ್ತೀನಿ ಅಂತ ತಿಳ್ಕೊಬೇಡಿ. ತುಂಬಾ ಬೇಸರ ವ್ಯಕ್ತಪಡಿಸ್ತಾ ಇದಾರೆ, ನನಗ್ ಗೊತ್ತು ನಾವು ಮಾತು 100 ಜನ ಫ್ರೆಂಡ್ಸ್ ಅಲ್ಲಿ ನಾವು
0: ಹೇಳಿ ಸಮಸ್ಯೆ ಏನಾಗ್ತಿದೆ ಅಂದ್ರೆ
1: ಸಮಸ್ಯೆ ಏನಿಲ್ಲ ಸರ್, ಎಲ್ಲರಿಗೂ ಹಳೆ ಕೇಳಿದ್ರು ಹೊಸ ಕೇಳಿದ್ರು ಎಲ್ಲರಿಗೂ ಕೊಡಿ ಅವಕಾಶ ಮೇಲೆ ಮೇಲೆ ಬಂದ್ರೆ ನೀವೇ ತಗೋಬೇಡಿ, ಅಪರೂಪ ಕೇಳ್ಬಿಟ್ಟು ಕೊಡಿ ದಯವಿಟ್ಟು ಸರ್.
0: ಕರೆಕ್ಟ್. ಈಗ ಏನಾಗತ್ತಂದ್ರೆ ಸಮಸ್ಯೆ ನೋಡಿ, ಅಸಲಿ ವಿಷಯ ನಾನು ಹೇಳ್ತೀನಿ. ಈಗ ಕೆಲವರು ನಾನು ಕನೆಕ್ಟ್ ಆಗ್ಬೇಕು, ನಾನು ಏನು ನಮ್ ಜೊತೆ ಮಾತಾಡ್ಬೇಕು, ವಿವಿಧ ಭಾರತಿ ಅವರೊಂದಿಗೆ ಮಾತಾಡ್ಬೇಕಂತೇಳಿ 4-5 ಫೋನ್ ಇಟ್ಕೊಂಡು ಟಕ ಟಕ ಅಂತ ಒಂದಲ್ಲ ಒಂದು ಟ್ರೈ ಮಾಡ್ತಾ ಇರ್ತಾರೆ. ಈಗ ಫಸ್ಟ್ ನಿಮ್ ಹೆಸರು ನಾವು ಏನನ ಕೇಳ್ಕೊಂಡು ಆಮೇಲೆ ಕಾಲ್ ತಕೊಂತೀವಿ ಅಂತ ಹೇಳಿದ್ವಾ, ನಿಮ್ದು ಹೇಳಿಲ್ಲ, ಅವ್ರದ್ದು ಹಾಗೇನೆ ನೇರ ತಕೊಂತೀವಿ. ನಮ್ಗೆ ಗೊತ್ತಾಗಲ್ಲ ಅವರೇ ಮಾಡಿದಾರೆ ಯಾರು ಮಾಡಿದಾರೆ ಅಂತೇಳಿ. ಲ್ಯಾಂಡ್ ಲೈನ್ ಅಲ್ಲಿ ಯಾರ ಹೆಸರು ಕಾಣೋದಿಲ್ವಲ್ಲ, ಮೊಬೈಲ್ ತರ ಕಾಣೋದಿಲ್ವಾ? ಆತರ ಒಂದು ಅವ್ರಿಗೆ ಅರ್ಥ ಮಾಡ್ಕೋಬೇಕು. ಅವ್ರು ಜಿದ್ದಿಗೆ ಬಿದ್ದು ಇಲ್ಲ ನಾನು ಮಾತಾಡಲೇಬೇಕು ಅಂತೇಳಿ ಜಿದ್ದಿಗೆ ಬಿದ್ದು 4-5 ಫೋನ್ ಇಟ್ಕೊಂಡು ಬೇರೆ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಅವ್ರವ್ರು ಟ್ರೈ ಮಾಡಿ ಈ ತರ ನಮ್ಮ ಜೊತೆಗೆ ಸಂಪರ್ಕಕ್ಕೆ ಬರ್ತಾರೆ. ನಾವು ಅವ್ರಿಗೆ ಏನಂತ ಪದೇ ಪದೇ ಹೇಳ್ತಾನೆ ಇದೀವಿ, ದಯವಿಟ್ಟು ನೀವು ಮಾತಾಡಿದವ್ರೆ ದಿನ ಮಾತಾಡಬೇಡಿ, ಮಾತಾಡದೇ ಇರೋರು ಹೊಸ ಕೇಳುಗರು ನಮಗೆ ಅಪರೂಪದ ಕೇಳುಗ್ರೆ ನಮ್ಗೆ ಇಂಪಾರ್ಟೆಂಟು, ಎಲ್ಲರ ಜೊತೆ ನಾವು ಸಮಾನವಾಗಿ ಮಾತಾಡ್ಬೇಕಂತೇಳಿ ಹೇಳಿದೀವಿ. ಆದ್ರೆ ನೀವು ಹೇಳೋದು ಬೆಂಗಳೂರಲ್ಲಿ ಇರೋರು ಕೆಲವು
1: ಕೇಳುಗರು ಜೊತೆ ಕೆಲವರು ಮಾತ್ರ 4-5 ಜನದ್ದು ಬರ್ತಾನೆ ಇದೆ. ಇರ್ಲಿ, ನಮ್ಗೆ ಅವ್ರ ಬಗ್ಗೆ ಬೇಸರ, ಅವ್ರ ಬಿಡಿ, ಅಪರೂಪ ಮಾಡ್ತಾರೆ. ಹೊರಾರು ಜಾತಿ ಹೆಸರು ಧ್ವನಿ ಇದು ಎಲ್ಲ ಕೇಳಿ ಇದು ಮಾಡ್ತಾರೆ. ಅದಕ್ಕೋಸ್ಕರ
0: ಸರಿ ಹೇಳಿ ಸರ್, ಇನ್ನೇನು ಸಮಾಚಾರ?
1: ಸರ್ ಥ್ಯಾಂಕ್ ಯು ಸರ್, ಏನಿಲ್ಲ, ನಾನು ನೆಕ್ಸ್ಟ್ ವೀಕ್ ಇಂದ ನಾನು ಸಿಗ್ತೇನೆ ಲೈವ್ ಅಲ್ಲಿ ಇರ್ತೀನಿ. ನಾನು ಈ ಸದ್ಯ ಕಾರ್ಯಕ್ರಮಗಳ ಬೇರೆ ಯಾವ್ದೋ ಫೋನ್ ಅಲ್ಲಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಕಾರ್ಯಕ್ರಮ ಇಟ್ಟು ದಯವಿಟ್ಟು ಪತ್ರಾಧಾರಿತ ಕಾರ್ಯಕ್ರಮ ಪ್ರತಿ ದಿನ
0: ಮಾಡಿ. ಇಲ್ಲ ನೀವು ವಾಟ್ಸ್ಆಪ್ ಅಲ್ಲಿ ಕೂಡ ನೀವು SMS ಮಾಡಿದೀರಾ ಏನು ಉಮೇಶ್, ವಾರಕ್ಕೆ 2 ಬಾರಿ ಏನು ಹಾಕ್ಸ್ಕೊಳ್ಳುವ ಯಾರು ಕಳ್ಳ ಇದಾವ್ದು ಏನೇನು ಬರ್ದಿದ್ದೀರಿ? ಇರ್ಲಿ, ಆತರ ಎಲ್ಲ
1: ಒಂದೊಂದು ಪತ್ರ ಮಾತ್ರ ರೆಗ್ಯುಲರ್ ಇದೆ. ಆಕಾಶವಾಣಿ ಭದ್ರಾವತಿಗೂ ಬರೀತಾರೆ, ಇಲ್ಲಿ ಬೆಂಗಳೂರಿಗೂ ಬರೀತಾರೆ. ಇರ್ಲಿ, ಅವೆಲ್ಲ ಲೈವ್ ಅಲ್ಲಿ ಹೆಸರು ಹೇಳೋದು ಬೇಡ. ದಯವಿಟ್ಟು ಎಲ್ಲರಿಗೂ ಅವಕಾಶ ಕೊಡಿ. ದಯವಿಟ್ಟು ಪತ್ರ ಆಧಾರಿತ ಇಮೇಲ್ ಅಲ್ಲಿ 4-7-8 ಪತ್ರ ಗೀತೆ ಪ್ರಸಾರ ಮಾಡಿದ್ರೆ ದಯವಿಟ್ಟು 4 ಪತ್ರ ಎಲ್ಲ ಬರೀ ಇಮೇಲ್ ತಗೋಬಂದು ಪತ್ರಕ್ಕೆ ಹೆಚ್ಚಿನ ಆದ್ಯತೆ ದಯವಿಟ್ಟು ಕೊಡಿ ಸರ್, ಇದು ಎಲ್ಲ ಕೇಳುಗರ ಪರವಾಗಿ.
0: ಆಯ್ತು, ನಿಮ್ಮ ಕರೆಗೆ ಧನ್ಯವಾದ. ಹಾಗೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿರಿ. ಕರೆ ಮಾಡಿದ್ದಕ್ಕೆ ತಮಗೆ ವಿವಿಧ ಭಾರತಿ ಆಕಾಶವಾಣಿ ಕಡೆಯಿಂದ ಧನ್ಯವಾದಗಳು. ನಮಸ್ಕಾರ.
1: ನಮಸ್ತೆ ಸರ್, ಥ್ಯಾಂಕ್ ಯು. ನಮಸ್ತೆ.

0: ಹಲೋ
1: ಹಲೋ
0: ಹಲೋ, ಯಾರು ಮಾತಾಡ್ತಿರೋದು?
1: ಸುರೇಶ್ ಅಂತ ಹೇಳಿ, ಬಿ ಎಲ್ ಇಂದ ಮಾತಾಡ್ತೀನಿ.
0: ಬೆಂಗಳೂರು ಬಿ ಎಲ್ ಇಂದನಾ?
1: ಬೆಂಗಳೂರು ಬಿ ಎಲ್ ಜಾಲಹಳ್ಳಿ ಬಿ ಎಲ್
0: ಜಾಲಹಳ್ಳಿ ಕ್ರಾಸ್ ಅಲ್ಲಿ ಇರುವಂತ ಬಿ ಎಲ್
1: ಜಾಲಿ ಕ್ರಾಸ್ ಅಲ್ಲ, ಜಾಲಹಳ್ಳಿ ವಿಲೇಜ್ ಅದು.
0: ಹೇಳಿ,
1: ಅಲ್ಲಿ ಬಿ ಎಲ್ ಫ್ಯಾಕ್ಟ್ರಿ ಇಂದ ಮಾತಾಡ್ತೀನಿ.
0: ಓಕೆ, ಗೊತ್ತಾಯ್ತು. ನಾನು ಅಲ್ಲಿ ಸುಮಾರು ಸಲ ಬಂದಿದ್ದೆ. ಇರ್ಲಿ ಸರ್, ಹೇಳಿ, ಏನ್ ಸಮಾಚಾರ? ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದೀರಾ, ನಿಮ್ಮ ಸಲಹೆ ಸೂಚನೆ ಅಪರೂಪದ್ದಾಗಿದೆ ನಮ್ಗೆ.
1: ನಂದು ಮೊದಲನೇ ಸಲಹೆ. 1970 to 1977 ಇಸ್ವಿವರೆಗೂ ನೀವು ಒಂದು ಪ್ರೇಮದ ಪುತ್ರಿ ಅಂತ ಒಂದು ಚಿತ್ರ ಇದೆ, ಅದರಲ್ಲಿ ದೇವಿ ಜಗನ್ ಮಾತೆ ಭವ ನೀ ದಯಾ ಸಾಗರಿ ಅಂತ ಒಂದು ಹಾಡಿದೆ, ಅದನ್ನ ಪ್ರಸಾರ ಮಾಡ್ತಾ ಇದ್ರು. 82 ಇಸ್ವಿಯದು ಕೇಳಿದೀನಿ ನಾನು. ನಾನು ಓದಿದ್ದು ಮೈಸೂರು, ನಾನು ಓದಿದ್ದು ಮೈಸೂರು 1978 ಇಸ್ವಿಯಿಂದ 88 ಇಸ್ವಿವರೆಗೂ ನಾನು ಅಲ್ಲಿ ಮೈಸೂರಲ್ಲಿ ಓದಿದ್ದು.
0: ಯಾವುದು ಹಾಡು ಇನ್ನು ಮತ್ತೊಮ್ಮೆ ಹೇಳಿ?
1: ದೇವಿ ಜಗನ್ ಮಾತೆ ಭವಾನಿ ನೀ ದಯಾ ಸಾಗರಿ.
0: ದೇವಿ ಜಗನ್ ಮಾತೆ
1: ಭವಾನಿ ನೀ ದಯಾ ಸಾಗರಿ, ನೀ ದಯಾ ಸಾಗರಿ. ಅದು ಹಾಸನದಲ್ಲಿ ಮೈಸೂರಲ್ಲಿ ಇದೆ.
0: ಅಂದ್ರೆ ಇದು ಸಿನಿಮಾ ಗೀತೆನಾ ಭಕ್ತಿ ಗೀತೆನಾ?
1: ಸ್ವಾಮಿ ಫಿಲಂ ಹಾಡು ಪ್ರೇಮದ ಪುತ್ರಿ ಚಿತ್ರ. ಅದ್ರಲ್ಲಿ ನಿಮ್ಮತ್ರ ಇರೋದು ಒಂದೇ ಹಾಡು ಅಂತ ಹೇಳ್ತೀರಾ? ಒಂದೇ ಹಾಡು ಅಂತ. ಅದ್ರಲ್ಲಿ ಏಳು ಹಾಡುಗಳಿವೆ.
0: ಏಳು ಹಾಡುಗಳಿದೆ.
1: ಆಮೇಲೆ ಸುಮಾರು ಹಾಡುಗಳು. ಈಗ ನಮ್ಮ ದಾಸಂಪುರದ ಇವರು ರೋಹಿತ್ ಅವ್ರು ಹೇಳಿದ್ರು, ಆಮೇಲೆ ಕಿರಣ್ ಅವ್ರು ಕಳ್ಸಿದ್ದಾರೆ. ನೀವು ಎಲ್ಲ ಹಾಡುಗಳನ್ನ ನಾವು ನೋಡಿ ಮಾಡಿ ಕಾಂಟ್ಯಾಕ್ಟ್ ಮಾಡ್ತೀವಿ ಅಂತ ಹೇಳ್ತೀರಾ?
0: ಹೌದು, ಅವರು ಎಲ್ಲ ಒಂದು ಲಿಸ್ಟ್ ಮಾಡಿ ಒಂದು ಏನು ಒಂದು ಪತ್ರನ ಬರೆದಿದ್ರು, ಇಂತಿಂತ ಹಾಡುಗಳನ್ನ ತರಿಸಿ ಅಂತೇಳಿ. ನಾವು ಮ್ಯಾಕ್ಸಿಮಮ್ ಆದಷ್ಟು ಕೂಡ ಅಂತ ಹಾಡುಗಳನ್ನ ನಾವು ಇಲ್ಲದೆ ಇರೋದ್ರಲ್ಲ ನಾನು ಬೇರೆ ಬೇರೆ ಸ್ಟೇಷನ್ಸ್ ಇಂದ ಬೇರೆ ಕಂಪ್ನಿಗಳಿಂದ ಕೂಡ ಅದನ್ನ ಏನು ತರಿಸಿ ಅದಕ್ಕೆ ಪ್ರಸಾರಕ್ಕೆ ಎಲ್ಲ ನಾವು ತಯಾರು ಮಾಡಿದೀವಿ. ಈಗ ನಿಮ್ದು ಇದು ಪ್ರೇಮದ ಪುತ್ರಿ ಈ ಒಂದು ಸಿನಿಮಾದ ಏಳು ಹಾಡುಗಳ ಒಂದು ಏನು ನಿಮ್ಮ ಕೋರಿಕೆ ಏನಿದೆ?
1: ಅದರಲ್ಲಿ ದೇವಿ ಜಗನ್ ಮಾತೆ ಭವಾನಿ ದಯಾ ಸಾಗರ್ ಇದೆಯಲ್ಲ, ಅದನ್ನ ಆಯುತ್ ಪೂಜೆ ದಿವಸ ದಸರಾದಲ್ಲಿ ಆಗ್ತಾ ಇದ್ರು ಯೂಸ್ ಮಾಡ್ತೀನಿ. ಅವಾಗ ಬೆಂಗಳೂರು ಯೂಸ್ ಮಾಡ್ತೀವಿ, ನಮ್ಗೆ ಮೈಸೂರಿಗೆ ಕೇಳ್ಕೊಂಡ್ ಬರೋದು ಅಂದ್ರೆ ಒಂಚೂರು ಕೇಳಿಸೋದು, ಇನ್ನೊಂದ್ ಸ್ವಲ್ಪ ಕಮ್ಮಿ ಆಗೋದು ಸೌಂಡ್. ಅವಾಗ ಇದಿಲ್ಲ, ಫ್ರೀಕ್ವೆನ್ಸಿ ಜಾಸ್ತಿ ಇರ್ಲಿಲ್ಲ ಅವಾಗ. ಆದ್ರೂ ನಾವು ಕಷ್ಟಪಟ್ಟು ಕಿವಿ ಹತ್ರ ಇಟ್ಕೊಂಡು ಕೇಳ್ತಾ ಇದ್ವಿ ಅದನ್ನ.
0: ಇವಾಗ ಹೇಗ್ ಕೇಳ್ತಿದ್ದೀರಾ?
1: ಇವಾಗ ನಾನ್ ಬೆಂಗಳೂರಲ್ಲಿ ಇದ್ದೀನಿ ಸರ್, ಬೆಂಗಳೂರಲ್ಲಿ ಇದ್ದೀನಿ. ಅದೇ ನನ್ನ ಪತ್ನಿಯ ಊರ್ ಕಡೆ ಎಲ್ಲ ಬೆಳಗಾಮು ಆ ಕಡೆ ಬಿಜಾಪುರ ಆ ಕಡೆ ಸೈಡ್ ಅಲ್ಲೆಲ್ಲ ಅವ್ರಿಗೆ ಹೇಳಿದೀನಿ, ಮೊಬೈಲ್ ಅಲ್ಲಿ ಹಾಕೊಂಡು ಇದು ಕೇಳ್ತಾರೆ.
0: ಅಲ್ಲ, ಈಗ ನೀವು ಮನೆಯಲ್ಲಿ ಬೆಂಗಳೂರಲ್ಲಿ ಏನ್ ಸರ್ ರೇಡಿಯೋ ಸೆಟ್ ಇಂದ ಕೇಳ್ತೀರಾ ಇಲ್ಲ ಮೊಬೈಲ್ ಇಂದ ಕೇಳ್ತೀರಾ?
1: ನಾನು ರೇಡಿಯೋ
0: ಸೆಟ್ ಇಟ್ಕೊಂಡಿದ್ದೀರಾ?
1: ನಂದು 1970 ಇಸ್ವಿಯಿಂದ ರೇಡಿಯೋ ಇದೆ, ಹಳೆ ರೇಡಿಯೋ ಅದರಲ್ಲೇ ಇಟ್ಕೊಂಡು ಕೇಳ್ತಾ ಇದ್ವಿ. ಅದು ನಮ್ ತಂದೆ ಕಾಲದ ರೇಡಿಯೋ, ಅದು ನನಗೆ ಅದನ್ನ ಬಡಿವಳೆ ಕೊಟ್ಟಿದ್ದಾರೆ, ಇಟ್ಕೊಂಡು ಕೇಳ್ತಾ ಇದ್ವಿ. ಆಯ್ತಾ, ಇನ್ನೊಂದು ಸಲ ಏನಂದ್ರೆ ಸರ್ ಮಾಡಿದ್ದೆ ಮಾಡ್ತಾರೆ ಅಂತ ಈಗ ಉಮೇಶ್ ಅವ್ರು ಹೇಳಿದ್ರು, ಅದು ನಿಜ. ಅವರ ಹೃದಯಕ್ಕೆ ಒಂದು ನೋವಾಗಿದೆ, ಇಲ್ಲ
0: ಅಂದ್ರೆ ಉಮೇಶ್ ಅವರು
1: ಅಲ್ಲಲ್ಲ ಬೇಜಾರಾಗಿದೆ ಅಲ್ಲಲ್ಲ ಹೇಳ್ತೀನಿ. ದಯವಿಟ್ಟು ನಿಮ್ಗೊಂದು ಒಂದು ಸಲಹೆ, ದಯವಿಟ್ಟು ಕಾರ್ಯಗೊಂದು ಗೀತೆ ನೀವು ಮಾಡಂಗಿದ್ರೆ, ಒಂದು ಪ್ರಾಮಾಣಿಕತೆಯಿಂದ ಮಾಡಂಗಿದ್ರೆ ಮಾಡಿ, ಇಲ್ಲ ಅಂದ್ರೆ ನೀವು ಯಾವಾಗ್ಲೂ ಸಂದೇಶ ಸಾಂಗು ಅಂತ ಹೇಳಿ ಏನ್ ಸಂದೇಶ ಕಳಿಸ್ ಯಾವಾಗ್ಲೂ ನೋಡಿ ಸಂದೇಶ ಕಳಿಸೋದು, ನಿಮ್ ಪ್ರೋಗ್ರಾಮ್ ಚೆನ್ನಾಗಿದೆ, ಪ್ರೋಗ್ರಾಮ್ ಚೆನ್ನಾಗಿದ್ದು ಹೋದ್ರು ಅವ್ರ ಮನಸ್ಸಿಗೆ ಒಟ್ಟಿನಲ್ಲಿ ಅವ್ರ ಹೆಸರು ಬಂದ್ರೆ ಸಾಕು, ಸಂದೇಶ ಕಳಿಸೋ ಅವ್ರ ಹೆಸರು ಬಂದ್ರೆ ಸಾಕು. ಕೃಷ್ಣಪ್ಪ ಬೆಂಗಳೂರಿಂದ ಕಳ್ಸಿದಾರ ಬಿಡಿ, ಕೃಷ್ಣಪ್ಪ ಕೋಲಾ, ಓ ಕೃಷ್ಣದ ಕೋಲಾಪರ್ ಕೃಷ್ಣಪ್ಪ ಕೋಲಾದಿಂದ ಚೆನ್ನಾಗಿ ಕಳ್ಸಿದಾರೆ, ಅವ್ರು ಯಾವಾಗ್ಲೂ ಮೆಸೇಜ್ ಮಾಡ್ತಾ ಇರ್ತಾರೆ, ನಿಮ್ ಮೆಸೇಜ್ ಓದಿ ನಂಗೆ ಖುಷಿ ಆಯ್ತು, ನಾವು ನಿಮ್ ಜೊತೆ ಚಾಟ್ ಅಲ್ಲಿ ಇರ್ತೀವಿ ಮಾಡ್ತೀವಿ ಅಂತ ಎಲ್ಲ ನಿರಪ್ಪಕ್ಕರು ಹೇಳ್ತಾರೆ.
0: ಸುರೇಶ್ ಅವರೇ, ನಮ್ದು ವಿವಿಧ ಭಾರತಿ ಆಕಾಶವಾಣಿ ಏನಿದೆ ಅಥವಾ ನಮ್ಮ ಏನು ಆಕಾಶವಾಣಿ ಮುಖ್ಯವಾಹಿನಿ ಆಗಿರಬಹುದು, ಕನ್ನಡ ಕಾಮನ್ ಬಿಲ್
1: ಆಗಿರ್ಬೋದು, ಅದೊಂದಾಯ್ತು. ಇನ್ನೊಂದು ಸಲಹೆ ಒಂದಿದೆ ಲಾಸ್ಟ್ ಆದ್ರೆ
0: ಹೇಳಿ
1: ನೋಡಿ. ನನ್ಗೂ ಉದಯ ಅವ್ರಿಗೂ ಫೈಟ್ ಅಂದ್ರೆ ಕೋಳಿ ಜಗಳ ಇದ್ದಂಗೆ. ಇವತ್ತು ಉದಯ ಅವ್ರ ಜೀವನ ನಾನು ಅವ್ರ ಆತ್ಮೀಯತೆ ನಾನು ನಿಜವಾಗ್ಲು ಒಪ್ಕೋತೀನಿ, ಯಾಕಂದ್ರೆ ಅವ್ರಿಗೆ ಇವತ್ತು ಇಲ್ಲಿಂದಾನೇ ನಾನು ಅವ್ರಿಗೆ ನಮಸ್ಕಾರ ಹೇಳ್ತೀನಿ. ಯಾಕೆಂದ್ರೆ ನಾ ಅವರು ಹಲೋ ಆಕಾಶವಾಣಿ ಇದ್ದಾಗೆಲ್ಲ ನಾನು ಕರೆ ಮಾಡಿ ಇವತ್ತು ನನ್ಗೆ ಎಷ್ಟೋ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ಕೊಟ್ಟಿದ್ದಾರೆ. ಆದ್ರೆ ನಿಮ್ಮೊಂದು ಒಂದು ಸಲಹೆ, ಒಂದು ಹಲೋ ಆಕಾಶವಾಣಿ ಯೂತ್ ಭಾರತಿಯಿಂದ ಒಂದು ಪ್ರೋಗ್ರಾಮ್ ಮಾಡಿ ನೋಡಿ, ಇವಾಗ ನಮ್ಮ ಅಂಧ ಜನತೆಗೆ ತುಂಬಾ ನೋವು ಸಂಕಟ ಆಗಿದೆ. ಇವತ್ತೆಲ್ಲೂ ಸರ್ಕಾರಿ ನೌಕರಿ ಸಿಗ್ತಾ ಇದ್ದ, ಏನು ಅವ್ರಿಗೆ ಜೀವನದಲ್ಲಿ ಬಾಳ್ವೆ ಮಾಡಕ್ ಆಗ್ತಾ ಇಲ್ಲ, ಸಮಾಜ ಕಲ್ಯಾಣ ಇಲಾಖೆನು ನೋಡ್ತಾ ಇಲ್ಲ, ಅಂಗವಿಕಲ ಕಲ್ಯಾಣ ಇಲಾಖೆ ಅಂತ ಹೆಸರು ಮಾತ್ರ ಇದೆ ಅದು ನೋಡ್ತಾ ಇಲ್ಲ. ಇವೆಲ್ಲದರ ನೋವು ನಲುವಿನಿಂದ ಇವತ್ತು ಅವರು ಯಾವ ಸ್ಥಿತಿಗೆ ಬಂದಿದ್ದಾರೆ ಅಂದ್ರೆ, ತಿನ್ನಕ್ಕೂ ಉಣ್ಣಕ್ಕೂ ಏನು ಸ್ಟೇಜ್ ಇಲ್ಲ. ಆ ತರದಲ್ಲಿ ಇವತ್ತು ಯಾರು ನಮ್ಮನ್ನ ಗಮನಿಸ್ತಾರೆ, ಯಾವುದೇ ಸರ್ಕಾರ ಆಗ್ಲಿ, ಕೇಂದ್ರ ಸರ್ಕಾರ

0: ರಾಜ್ಯ ಸರ್ಕಾರ ಆಗ್ಲಿ ಯಾವ್ದೇ ಸರ್ಕಾರ ಆಗ್ಲಿ, ಬಟ್ ಆದ್ರೆ ನಿಮ್ಮಂತ ವರ್ಗಿನ ಜನ ಇದಾರಲ್ಲ ಅವ್ರು ಇವತ್ತು ದವಸ ಧಾನ್ಯಗಳನ್ನ ದಾನ ಮಾಡಿ ಸ್ವಲ್ಪ ಹಿಂದೆ ಮುಂದೆ ನೋಡಿ ಅವ್ರು ಇವತ್ತು ನಮ್ಮಂತ ಜನಗಳನ್ನ ಕಾಪಾಡ್ತಾ ಇದಾರೆ. ದಯವಿಟ್ಟು ಇದೊಂದು ನಿಮ್ಮ ಯೂತ್ ಬಾತ್ನಿಂದ ಈ ತರದ್ದು ಒಂದು
1: ಪ್ರೋಗ್ರಾಮ್ ಇಟ್ಕೊಂಡು. ಹಲೋ ಆಕಾಶವಾಣಿ ನೇರ ಫೋನಿನ ಕಾರ್ಯಕ್ರಮ, ನಿಮ್ಗೆ ನಿಮ್ಮ ಒಂದು ಕೋರಿಕೆ ಅಂತ ನಾವು ಅದ್ರ ಬಗ್ಗೆ ಚಿಂತನೆ ಮಾಡ್ತೀವಿ, ಖಂಡಿತ ಅದನ್ನ ಮುಂದಿನ ದಿನಗಳಲ್ಲಿ ನಾವು ಕಾರ್ಯಗತಕ್ಕೆ ತಂದೆ ತರ್ತೀವಿ.
0: ದಯವಿಟ್ಟು ತರಬೇಕು ತಂದು, ಅದು ಇವತ್ತು ಉದಯ ದೇವರು ಎರಡು ಬೆಳಗಾಮಲ್ಲಿ ಕಿತ್ತೂರು ಅನ್ನೋ ಜಾಗದಲ್ಲಿ ನಮ್ಗೆ ರೋಡ್ ಇರಲಿಲ್ಲ, ಅಲ್ಲಿ ರೋಡ್ ಇರಲಿಲ್ಲ, 5 ಕಿಲೋಮೀಟರ್ ರೋಡ್ ಇಲ್ಲ, ರೋಡ್ ಮಾಡಿಕೊಟ್ರು.
1: ಆಮೇಲೆ ನಮ್ಮ ಮುಗಿಸುವಂತ ಸಮಯ ಬಂತು, ನೀವು
0: ತುಂಬಾ ಧನ್ಯವಾದ. ಮತ್ತೊಮ್ಮೆ ಸಿಗ್ತೀನಿ,
1: ಆಯ್ತಾಯ್ತು, ಸಿಗೋಣ, ಖಂಡಿತ ಸಿಗೋಣ, ಧನ್ಯವಾದ. ಕೇಳುಗರೆ, ಇದಾಗಿತ್ತು ಇಂದಿನ ಸ್ಪಂದನ ಕಾರ್ಯಕ್ರಮ. ನಮ್ಮ ಕಾರ್ಯಕ್ರಮಕ್ಕೆ ಇಬ್ಬರು ಕೇಳುಗರು ಸುರೇಶು ಮತ್ತು ಉಮೇಶ್ ಅವರು ಇಬ್ಬರು ಫೋನ್ ಮಾಡಿ ಅವರ ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ. ಅದರ ಅವರ ಒಂದು ಸಲಹೆ ಸೂಚನೆಗಳ ಪ್ರಕಾರ ನಾವು ಮುಂದಿನ ಕಾರ್ಯಕ್ರಮಕ್ಕೆ ಏನನ್ನು ನಾವು ಮಾಡ್ಕೋಬೇಕು ಸಿದ್ಧತೆ ಅನ್ನೋದ್ರ ಬಗ್ಗೆ ಕೂಡ ಸಲಹೆ ಕೊಟ್ಟಿದ್ದಾರೆ. ಅವರ ಕರೆಗಾಗಿ ಧನ್ಯವಾದಗಳು. ಕಾರ್ಯಕ್ರಮ ಕೇಳಿದ ಎಲ್ಲ ಕೇಳುಗರಿಗೂ ವಿವಿಧ ಭಾರತಿ ಕಡೆಯಿಂದ ಧನ್ಯವಾದಗಳು. ಈಗ ಪ್ರದೇಶ ಸಮಾಚಾರ.
2: ನಮಸ್ಕಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು: ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶದಂತೆ ತಮಿಳುನಾಡಿಗೆ ನೀರು ಹರಿಸಲು ರಾಜ್ಯಕ್ಕೆ ಸುಪ್ರೀಂ ಕೋರ್ಟ್ ನಿರ್ದೇಶನ. ಹನೂರು ಶೂಟೌಟ್ ಪ್ರಕರಣ, ಮೃತರ ಕುಟುಂಬಸ್ಥರಿಗೆ 15 ಲಕ್ಷ ರೂಪಾಯಿ ಪರಿಹಾರ ವಿತರಣೆ. ಆತ್ಮರಕ್ಷಣೆಗಾಗಿ ಅರಣ್ಯ ಸಿಬ್ಬಂದಿಯಿಂದ ಪ್ರತಿದಾಳಿ, ಹನೂರು ಗುಂಡಿನ ದಾಳಿ ಬಗ್ಗೆ ಸಚಿವ ರಾಮಲಿಂಗಾರೆಡ್ಡಿ ವಿಧಾನಸಭೆಯಲ್ಲಿ ಸ್ಪಷ್ಟನೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಮೇಲ್ಮನೆಯಲ್ಲಿ ಬಿಜೆಪಿ ಆಗ್ರಹ, ಪ್ರತಿಭಟನೆ. ಹಾಗೂ ರಾಜ್ಯದ ವಿವಿಧೆಡೆ ನಾಗರ ಪಂಚಮಿ ಸಡಗರ, ಕುಕ್ಕೆ ಘಾಟಿ ಸುಬ್ರಹ್ಮಣ್ಯ ದೇವಾಲಯಗಳಲ್ಲಿ ವಿಶೇಷ ಪೂಜೆ. ತಮಿಳುನಾಡಿಗೆ ನೀರು ಹರಿಸುವಂತೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ನೀಡಿದ್ದ ಆದೇಶವನ್ನು ಪಾಲಿಸುವಂತೆ ಸುಪ್ರೀಂ ಕೋರ್ಟ್ ರಾಜ್ಯಕ್ಕೆ ಸೂಚಿಸಿದೆ. ನಿತ್ಯ 12,000 ಕ್ಯೂಸೆಕ್ ನೀರು ಹರಿಸುವಂತೆ ನೀಡಲಾಗಿದ್ದ ನಿರ್ದೇಶನವನ್ನು ನ್ಯಾಯಾಲಯ ಎತ್ತಿ ಹಿಡಿದಿದೆ. ಮುಂಗಾರು ಮಳೆ ಕೊರತೆ ಎದುರಿಸುತ್ತಿರುವ ರಾಜ್ಯಕ್ಕೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಸಿಡಬ್ಲ್ಯೂಎಂಎ ಕರ್ನಾಟಕದಿಂದ ನಿತ್ಯ 12,000 ಕ್ಯೂಸೆಕ್ ನೀರು ಹರಿಸುವಂತೆ ಸೂಚಿಸಿತ್ತು. ಆದರೆ ನಿರೀಕ್ಷಿತ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿಲ್ಲ ಎಂದು ತಮಿಳುನಾಡು ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಂಡಿಸಿದೆ. ನಿತ್ಯ ಕೇವಲ 5-6,000 ಕ್ಯೂಸೆಕ್ನಷ್ಟು ನೀರು ಬರುತ್ತಿದ್ದು ಈವರೆಗೆ ಸುಮಾರು 13-14 ಟಿಎಂಸಿ ನೀರು ಮಾತ್ರ ಲಭಿಸಿದೆ ಎಂದು ತಿಳಿಸಿದೆ. ಈ ಹಿನ್ನೆಲೆಯಲ್ಲಿ ಸಿಡಬ್ಲ್ಯೂಎಂಎ ಆದೇಶವನ್ನು ಜಾರಿಗೊಳಿಸುವಂತೆ ರಾಜ್ಯಕ್ಕೆ ಸುಪ್ರೀಂ ಕೋರ್ಟ್ ಸೂಚಿಸಿದೆ. ರಾಜ್ಯದಿಂದ ಈಗಾಗಲೇ 3,500 ಕ್ಯೂಸೆಕ್ ನೀರು ಹರಿಸಲಾಗಿದೆ ಎಂದು ರಾಜ್ಯ ಸರ್ಕಾರ ವಾದ ಮಂಡಿಸಿದೆ. 12,000 ಕ್ಯೂಸೆಕ್ ಪ್ರಮಾಣದ ನೀರು ಅಲ್ಲಿ ದಾಖಲಾಗಲು ಸ್ವಲ್ಪ ಸಮಯ ಬೇಕಾಗುತ್ತದೆ ಎಂದು ತಿಳಿಸಿದೆ. ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಮಳೆಯ ಪರಿಸ್ಥಿತಿ ಅನಿಶ್ಚಿತವಾಗಿದ್ದು ಈ ಪ್ರಮಾಣದಲ್ಲಿ ನಿರಂತರವಾಗಿ ನೀರು ಹರಿಸುವುದು ರಾಜ್ಯಕ್ಕೆ ಕಷ್ಟವಾಗುತ್ತಿದೆ. ಆದರೂ ಸಿಡಬ್ಲ್ಯೂಎಂಎ ಆದೇಶ ಪಾಲಿಸಲು ಕರ್ನಾಟಕ ಪ್ರಯತ್ನಿಸುತ್ತಿದೆ ಎಂದು ತಿಳಿಸಲಾಗಿದೆ. ವಿಚಾರಣೆಯನ್ನು ನ್ಯಾಯಾಲಯ ಒಂದು ವಾರ ಮುಂದೂಡಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಕಾವೇರಿ ವನ್ಯಜೀವಿಧಾಮದ ಹೊಳೆಮುರಿದಟ್ಟಿ ಅರಣ್ಯದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ ಮೃತಪಟ್ಟವರ 3 ಕುಟುಂಬಗಳಿಗೂ ಹನೂರು ಶಾಸಕ ಎಂಆರ್ ಮಂಜುನಾಥ್ ಇಂದು ಪರಿಹಾರ ವಿತರಿಸಿದರು. ಕುಮಾರ್, ಆಂತೋಣಿಸಾಮಿ ಹಾಗೂ ಪೀಟರ್ ಮನೆಗೆ ತೆರಳಿ ಸರ್ಕಾರದಿಂದ 5 ಲಕ್ಷ ರೂಪಾಯಿ ಮತ್ತು ವೈಯಕ್ತಿಕವಾಗಿ 10 ಲಕ್ಷ ರೂಪಾಯಿ ಸೇರಿ ತಲಾ ಒಂದು ಕುಟುಂಬಕ್ಕೆ ಒಟ್ಟು 15 ಲಕ್ಷ ರೂಪಾಯಿ ಪರಿಹಾರ ವಿತರಿಸಿದರು. ಈ ವೇಳೆ ಮಾತನಾಡಿದ ಅವರು, ಧರಣಿ ನಿರತರಿಗೆ ನೀಡಿದ್ದ ಭರವಸೆ ಯಂತೆ 15 ಲಕ್ಷ ರೂಪಾಯಿ ಪರಿಹಾರ ವಿತರಿಸಲಾಗಿದೆ. ಪಾರ್ಥಿವ ಶರೀರಗಳನ್ನು ಕುಟುಂಬಸ್ಥರು ತೋಮಿಯಾರ್ಪಾಳ್ಯದ ಚರ್ಚ್ಗೆ ತಂದಿರಿಸಿದ್ದು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಕೆಯಾದ ಬಳಿಕ ಅಂತ್ಯ ಸಂಸ್ಕಾರ ನೆರವೇರಿಸಲಾಗುತ್ತದೆ ಎಂದು ಮಾಹಿತಿ ನೀಡಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ತನಿಖಾಧಿಕಾರಿ ದಿನೇಶ್ ಕುಮಾರ್ ಮೀನಾ ತನಿಖೆ ಚುರುಕುಗೊಳಿಸಿದ್ದು ಅಮಾಯಕರ ಮೇಲೆ ಗುಂಡಿನ ದಾಳಿ ಹಾಗೂ ಕಳ್ಳಬೇಟೆಗಾರರು ಎಂಬ 2 ಆಯಾಮದಲ್ಲಿ ತನಿಖೆ ನಡೆಸುತ್ತಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ಶೂಟೌಟ್ ಪ್ರಕರಣದ ಕುರಿತು ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ವಿಧಾನಸಭೆಯಲ್ಲಿ ಸ್ಪಷ್ಟನೆ ನೀಡಿದ್ದಾರೆ. ಸಿಬ್ಬಂದಿ ಆತ್ಮರಕ್ಷಣೆಗಾಗಿ ಮರುದಾಳಿ ನಡೆಸಿದ್ದು ಯಾರಿಗೂ ಹತ್ತಿರದಿಂದ ಗುಂಡು ಹಾರಿಸಿಲ್ಲ. ಘಟನೆ ಕುರಿತು ಮ್ಯಾಜಿಸ್ಟ್ರೇಟ್ ತನಿಖೆ ನಡೆಯುತ್ತಿದ್ದು ಸಿಬ್ಬಂದಿ ತಪ್ಪಿದರೆ ಕ್ರಮ ಜರುಗಿಸಲಾಗುವುದಾಗಿ ತಿಳಿಸಿದ್ದಾರೆ. ಮುಂಜಾನೆ 5 ಗಂಟೆಯ ಸುಮಾರಿಗೆ ಅರಣ್ಯದ ಬಂಡೆಯೊಂದರ ಬಳಿ ಬ್ಯಾಟರಿ ಬೆಳಕು ಕಂಡುಬಂದಿದೆ. ಸಿಬ್ಬಂದಿ ಅವರನ್ನು ಶರಣಾಗುವಂತೆ ಮನವಿ ಮಾಡಿದ್ದಾರೆ. ಈ ವೇಳೆ ಬೇಟೆಗಾರರ ಕಡೆಯಿಂದ ಸಿಬ್ಬಂದಿಯತ್ತ ಗುಂಡಿನ ದಾಳಿ ನಡೆದಿದ್ದು ಆತ್ಮರಕ್ಷಣೆಗಾಗಿ ಅರಣ್ಯ ಸಿಬ್ಬಂದಿ

0: ಸಿಬ್ಬಂದಿ ಪ್ರತಿದಾಳಿ ನಡೆಸಿದ್ದಾರೆ. ಗುಂಡಿನ ದಾಳಿ ನಿಂತ ಬಳಿಕ ಸಿಬ್ಬಂದಿ ಸ್ಥಳಕ್ಕೆ ತೆರಳಿದಾಗ ಮೂವರಿಗೆ ಗುಂಡು ತಗುಲಿರುವುದು ಕಂಡುಬಂದಿದೆ. ಆಸ್ಪತ್ರೆಗೆ ಸ್ಥಳಾಂತರಿಸಿದಾಗ ಅವರು ಮೃತಪಟ್ಟಿರುವುದನ್ನು ವೈದ್ಯರು ಖಚಿತಪಡಿಸಿದ್ದು, ಮೃತದೇಹಗಳನ್ನು ಮೈಸೂರಿಗೆ ರವಾನಿಸಲಾಗಿದೆ ಎಂದು ಸದನಕ್ಕೆ ಮಾಹಿತಿ ನೀಡಿದ್ದಾರೆ. ಅರಣ್ಯವನ್ನು ಉಳಿಸುವುದು ಇಲಾಖೆಯ ಕರ್ತವ್ಯ. ಅರಣ್ಯ ಕಾಯ್ದೆಯಡಿ ಈಗಾಗಲೇ ಪ್ರಕರಣ ದಾಖಲಿಸಲಾಗಿದೆ. ಒಂದು ವೇಳೆ ತನಿಖೆಯಲ್ಲಿ ಸಿಬ್ಬಂದಿ ತಪ್ಪು ಮಾಡಿದ್ದರೆ ಕ್ರಮ ಜರುಗಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಇದಕ್ಕೂ ಮುನ್ನ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ಈ ಘಟನೆ ರಾಜ್ಯವನ್ನು ಆಘಾತಗೊಳಿಸಿದೆ ಎಂದು ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಪ್ರಶ್ನೋತ್ತರ ಅವಧಿಯನ್ನು ಮುಂದೂಡುವಂತೆ ಸಭಾಧ್ಯಕ್ಷರಿಗೆ ಮನವಿ ಮಾಡಿದರು. ಈ ವೇಳೆ ಮಧ್ಯಪ್ರವೇಶಿಸಿದ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್, ವಿರೋಧ ಪಕ್ಷ ಸದನದಲ್ಲಿ ವಿಷಯ ಪ್ರಸ್ತಾಪಿಸುವ ಮೊದಲು ನೋಟಿಸ್ ನೀಡಬೇಕು ಎಂದು ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹನೂರು ಶೂಟೌಟ್ ಪ್ರಕರಣ ಮೇಲ್ಮನೆಯಲ್ಲೂ ಇಂದು ಸದ್ದು ಮಾಡಿತು. ಪರಿಷತ್ ಕಲಾಪ ಆರಂಭವಾಗುತ್ತಿದ್ದಂತೆ ವಿಷಯ ಪ್ರಸ್ತಾಪಿಸಿದ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ, ಹನೂರು ಘಟನೆಯನ್ನು ನ್ಯಾಯಾಲಯದ ಮೇಲ್ವಿಚಾರಣೆಯಲ್ಲಿ ವಿಶೇಷ ತನಿಖಾ ತಂಡ ರಚಿಸಿ ಸಮಗ್ರ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದರು. ಸಭಾನಾಯಕ ಡಾ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿ, ಸರ್ಕಾರ ಈಗಾಗಲೇ ಕ್ರಮ ಕೈಗೊಂಡಿದೆ ಎಂದು ಸಮರ್ಥಿಸಿಕೊಂಡರು. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ವಿಪಕ್ಷ ಸದಸ್ಯರು ಸರ್ಕಾರದ ವಿರುದ್ದ ಏರುದನಿಯಲ್ಲಿ ವಾಗ್ದಾಳಿ ನಡೆಸಿದರು. ಈ ಹಂತದಲ್ಲಿ ಸಚಿವರಾದ ಯುಟಿ ಖಾದರ್, ಬಸವರಾಜ ರಾಯರೆಡ್ಡಿ ಸರ್ಕಾರದ ಪರವಾಗಿ ಸ್ಪಷ್ಟನೆ ನೀಡಲು ಮುಂದಾದರು. ಅತ್ಯಂತ ಕಡಿಮೆ ಅಂತರದಿಂದ ಮೂವರು ವ್ಯಕ್ತಿಗಳ ಮೇಲೆ ಗುಂಡು ಹಾರಿಸಿರುವುದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ಎಂದು ಜೆಡಿಎಸ್ ಸದಸ್ಯರು ಆರೋಪಿಸಿದರು. ಈ ನಡುವೆ ಬಿ ನಾಗೇಂದ್ರ ಸಚಿವರಾಗಿರುವವರೆಗೂ ಅಧಿವೇಶನ ನಡೆಯಲು ಅವಕಾಶ ನೀಡುವುದಿಲ್ಲ. ಅವರ ರಾಜೀನಾಮೆಯನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡಲೇ ಪಡೆಯಲೇಬೇಕು ಎಂದು ಒತ್ತಾಯಿಸಿ ಮೇಲ್ಮನೆಯಲ್ಲಿ ಬಿಜೆಪಿ ಸದಸ್ಯರು ಪ್ರತಿಭಟನೆ ನಡೆಸಿದರು. ವಿಷಯ ಪ್ರಸ್ತಾಪಿಸಿದ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ, ಸಚಿವ ಬಿ ನಾಗೇಂದ್ರ ವಿರುದ್ದ ತನಿಖೆ ನಡೆದು ಆರೋಪ ಪಟ್ಟಿಯೂ ಸಲ್ಲಿಕೆಯಾಗಿದೆ, ಹೀಗಿದ್ದು ಅವರನ್ನು ಸಂಪುಟಕ್ಕೆ ಸೇರಿಸಿಕೊಂಡಿದ್ದು ಯಾಕೆ ಎಂದು ಪ್ರಶ್ನಿಸಿದರು. ಇದಕ್ಕೆ ಸಭಾನಾಯಕ ಡಾ ಯತೀಂದ್ರ ಸಿದ್ದರಾಮಯ್ಯ ಉತ್ತರಿಸಿ, ಸರ್ಕಾರ ಈ ಬಗ್ಗೆ ಚರ್ಚೆ ನಡೆಸಲು ಸಿದ್ದವಿದೆ ಎಂದು ಹೇಳಿದರು. ಇದಕ್ಕೆ ತೃಪ್ತರಾಗದ ವಿಪಕ್ಷ ಸದಸ್ಯರು ಬಿ ನಾಗೇಂದ್ರ ಸಚಿವರಾಗಿರುವವರೆಗೂ ಅಧಿವೇಶನ ನಡೆಯಲು ಅವಕಾಶ ನೀಡುವುದಿಲ್ಲ ಎಂದು ಪಟ್ಟು ಹಿಡಿದರು. ವಿಧಾನಸಭೆ ಉಪಸಭಾಧ್ಯಕ್ಷ ಸ್ಥಾನಕ್ಕೆ ಮಂಕಾಳ ವೈದ್ಯ ಅವರ ಹೆಸರು ಸೂಚಿಸಿ ಸಭಾನಾಯಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಸಭೆ ಕಾರ್ಯದರ್ಶಿಗೆ ಇಂದು ಪ್ರಸ್ತಾವನೆ ಸಲ್ಲಿಸಿದರು. ಸಚಿವರಾದ ಲಕ್ಷ್ಮಣ್ ಸವದಿ, ಬಾಲಕೃಷ್ಣ, ಶಾಸಕ ಶಿವರಾಮ್ ಹೆಬ್ಬಾರ್ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈ ನಡುವೆ ವಿಧಾನ ಪರಿಷತ್ ಉಪಸಭಾಪತಿ ಸ್ಥಾನಕ್ಕೆ ಉಮಾಶ್ರೀ ಅವರ ಹೆಸರನ್ನು ಸೂಚಿಸಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಸಭಾನಾಯಕ ಯತೀಂದ್ರ ಸಿದ್ದರಾಮಯ್ಯ ಮೇಲ್ಮನೆ ಕಾರ್ಯದರ್ಶಿಗೆ ಇಂದು ಪ್ರಸ್ತಾವನೆ ಸಲ್ಲಿಸಿದರು. ಶ್ರಾವಣ ಮಾಸದ ಮೊದಲ ಸಾಂಪ್ರದಾಯಿಕ ಹಬ್ಬವಾದ ನಾಗರ ಪಂಚಮಿಯನ್ನು ದಾವಣಗೆರೆ ಜಿಲ್ಲೆಯಾದ್ಯಂತ ಇಂದು ಸಡಗರ ಮತ್ತು ಭಕ್ತಿ ಶ್ರದ್ದೆಯಿಂದ ಆಚರಿಸಲಾಯಿತು. ಹರಿಹರ, ಹೊನ್ನಾಳಿ, ಚನ್ನಗಿರಿ, ಜಗಳೂರು ಹಾಗೂ ಮಲೆಬೆನ್ನೂರು ವ್ಯಾಪ್ತಿಯಲ್ಲಿ ಹಬ್ಬದ ವಾತಾವರಣ ಕಳೆಗಟ್ಟಿತ್ತು. ಮನೆಗಳ ಮುಂದೆ ಬಣ್ಣ ಬಣ್ಣದ ರಂಗೋಲಿಗಳನ್ನು ಬಿಡಿಸಿ ನಾಗದೇವತೆಯನ್ನು ಪೂಜಿಸಲಾಯಿತು. ಗ್ರಾಮೀಣ ಭಾಗದಲ್ಲಿ ಮಕ್ಕಳು ಮರದ ಕೊಂಬೆಗಳಿಗೆ ಜೋಕಾಲಿ ಕಟ್ಟಿ ಜೀಕುತ್ತಾ ಸಂಭ್ರಮಿಸಿದರು. ನಾಗರ ಪಂಚಮಿಯನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿಯೂ ಶ್ರದ್ದಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿ ಪುಣ್ಯಕ್ಷೇತ್ರದಲ್ಲಿ ನಾಗರ ಕಲ್ಲುಗಳಿಗೆ ಭಕ್ತರು ಹಾಲೆರೆದು ಪೂಜೆ ಸಲ್ಲಿಸಿದರು. ಈ ಭಾಗದಲ್ಲಿ ಮದುವೆಯಾದ ಹೆಣ್ಣು ಮಕ್ಕಳಿಗೆ ಉಡಿ ತುಂಬುವುದು ಹಾಗೂ ವರ್ಷಪೂರ್ತಿ ಕೆಲಸ ಮಾಡುವ ರೈತಾಪಿ ಜನರಿಗೆ ಹಾವು ಕಚ್ಚಬಾರದು ಎನ್ನುವ ನಂಬಿಕೆಯಿಂದ ಹಾಲು ಎರೆದು ಪೂಜಿಸುವುದು ವಿಶೇಷತೆಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ನಾಗರ ಪಂಚಮಿಯನ್ನು ಶ್ರದ್ದಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಮುಂಜಾನೆಯಿಂದಲೇ ಭಕ್ತರು ಭೇಟಿ ನೀಡಿ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆಯುತ್ತಿದ್ದಾರೆ. ಹಲವೆಡೆ ನಾಗವನದಲ್ಲಿ ಹಾಲೆರೆಯಲಾಗುತ್ತಿದೆ. ಮಂಗಳೂರಿನ ಕುಡುಪು ಅನಂತ ಪದ್ಮನಾಭ ದೇವಸ್ಥಾನಗಳಲ್ಲೂ ಜನಸಾಗರ ಕಂಡುಬಂತು. ಇನ್ನೊಂದೆಡೆ ನಾಗರ ಪಂಚಮಿ ಹಬ್ಬವನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಂಭ್ರಮ ಹಾಗೂ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ಬೆಳಗ್ಗೆಯಿಂದಲೇ ವಿವಿಧ ನಾಗರ ಕಟ್ಟೆಗಳು ಹಾಗೂ ನಾಗದೇವರ ವಿಗ್ರಹಗಳ ಬಳಿ ಭಕ್ತರು ತೆರಳಿ ಹಾಲಿನ ಅಭಿಷೇಕ, ವಿಶೇಷ ಪೂಜೆ ಹಾಗೂ ನೈವೇದ್ಯ ಸಮರ್ಪಿಸಿದರು. ಕೇಂದ್ರ ಸರ್ಕಾರದಿಂದ ಉಚಿತ ಎಲೆಕ್ಟ್ರಿಕ್ ಸ್ಟೌವ್ ವಿತರಣೆ ಎಂಬುದು ನಕಲಿ ಸಂದೇಶವಾಗಿದ್ದು, ಸಾರ್ವಜನಿಕರು ಇದನ್ನು ನಂಬಿ ಮೋಸ ಹೋಗಬಾರದು ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ನವೀಕರಿಸಬಹುದಾದ ಇಂಧನ ಸಚಿವಾಲಯದ ಹೆಸರಿನಲ್ಲಿ ಕೆಲವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ನಕಲಿ ಸುದ್ದಿ ಸಂದೇಶಗಳನ್ನು ಬಿತ್ತರಿಸಲಾಗುತ್ತಿದೆ. ಈ ಬಗ್ಗೆ ನಾಗರಿಕರು ಎಚ್ಚರಿಕೆ ವಹಿಸಬೇಕು ಎಂದು ತಿಳಿಸಿದ್ದಾರೆ. ಕೇಂದ್ರ ನವೀಕರಿಸಬಹುದಾದ ಇಲಾಖೆಯಿಂದ ಉಚಿತ ಎಲೆಕ್ಟ್ರಿಕ್ ಸ್ಟೌವ್ ವಿತರಣೆ ಯೋಜನೆಯನ್ನು ಪರಿಚಯಿಸಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶದಂತೆ ತಮಿಳುನಾಡಿಗೆ ನೀರು ಹರಿಸಲು ರಾಜ್ಯಕ್ಕೆ ಸುಪ್ರೀಂಕೋರ್ಟ್ ನಿರ್ದೇಶನ. ಹನೂರು ಶೂಟೌಟ್ ಪ್ರಕರಣ, ಮೃತರ ಕುಟುಂಬಸ್ಥರಿಗೆ 15 ಲಕ್ಷ ರೂಪಾಯಿ ಪರಿಹಾರ ವಿತರಣೆ. ಆತ್ಮರಕ್ಷಣೆಗಾಗಿ ಅರಣ್ಯ ಸಿಬ್ಬಂದಿಯಿಂದ ಪ್ರತಿದಾಳಿ, ಹನೂರು ಗುಂಡಿನ ದಾಳಿ ಬಗ್ಗೆ ಸಚಿವ ರಾಮಲಿಂಗಾರೆಡ್ಡಿ ವಿಧಾನಸಭೆಯಲ್ಲಿ ಸ್ಪಷ್ಟನೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಮೇಲ್ಮನೆಯಲ್ಲಿ ಬಿಜೆಪಿ ಆಗ್ರಹ, ಪ್ರತಿಭಟನೆ. ಹಾಗೂ ರಾಜ್ಯದ ವಿವಿಧೆಡೆ ನಾಗರ ಪಂಚಮಿ ಸಡಗರ, ಕುಕ್ಕೆ ಘಾಟಿ ಸುಬ್ರಹ್ಮಣ್ಯ ದೇವಾಲಯಗಳಲ್ಲಿ ವಿಶೇಷ ಪೂಜೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

ನಮಸ್ಕಾರ ಕೇಳುಗರೆ, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಚಿತ್ರತಾನ ಕಾರ್ಯಕ್ರಮದಲ್ಲಿ ಒಂದೇ ಚಿತ್ರದ ಹಾಡುಗಳನ್ನು ನಾವು ಕೇಳ್ತಾ ಹೋಗೋಣ. ಈ ದಿನದ ಚಿತ್ರತಾನಕ್ಕಾಗಿ ಆರಿಸಿಕೊಂಡಿರುವುದು ಹಣ್ಣಲ್ಲೇ ಚಿಗುರಿದಾಗ ಚಿತ್ರದ ಹಾಡುಗಳು. ಗೊತ್ತಿದೆ, ಪಿಬಿ ಶ್ರೀನಿವಾಸ್ ಹಾಗೂ ಎಲ್ಲ ಈಶ್ವರಿಯವರು, ಪಿ ಸುಶೀಲ ಹಾಡಿರುವಂತಹ ಹಾಡುಗಳನ್ನು ನಾವು ಕೇಳ್ತಾ ಸಾಕ್ತೇವೆ. ಆರ್ ಎನ್ ಜಯಗೋಪಾಲ್ ಅವರು ಬರೆದಿರುವಂತಹ ಹಾಡುಗಳು, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಇರುವ ಗೀತೆಗಳು. ಚಿತ್ರತಾನ ಕಾರ್ಯಕ್ರಮದಲ್ಲಿ ಹಣ್ಣೆಲೆ ಚಿಗುರಿದಾಗ ಚಿತ್ರದ ಹಾಡುಗಳು ಇವತ್ತಿನ ಚಿತ್ರತಾನಕ್ಕಾಗಿ ಆರಿಸಿಕೊಂಡಿರುವಂಥದ್ದು. 1968 ಬಂದ ಸಿನಿಮಾ ಇದು. ಇದು 68-69 ಸಾಲಿನಲ್ಲಿ ಮೊದಲ ಅತ್ಯುತ್ತಮ ಚಲನಚಿತ್ರ. ಅತ್ಯುತ್ತಮ ನಟ ಆರ್ ನಾಗೇಂದ್ರ ರಾವ್ ಅಂತ, ಅತ್ಯುತ್ತಮ ನಟಿ ಕಲ್ಪನಾ ಅವರಿಗೆ, ಅತ್ಯುತ್ತಮ ಸಂಗೀತ ನಿರ್ದೇಶಕ ಅಂತ ಹೇಳಿ ಎಂ ರಂಗರಾವ್ ಅವರಿಗೆ, ಅತ್ಯುತ್ತಮ ಕಥೆಗಾರ್ತಿ ಅಂತ ಹೇಳಿ ತ್ರಿವೇಣಿಯವರಿಗೆ ಪ್ರಶಸ್ತಿಗಳನ್ನು ಗಳಿಸಿಕೊಟ್ಟಂಥ ಸಿನಿಮಾ. ಹೂವು ಚೆಲುವೆಲ್ಲ ನಂದೆಂದಿತು, ಬಾರ ಒಲಿದು ಬಾರೋ, ಇದೇ ಹುಡುಗಿ ಇದೇ ಬೆಡಗಿ, ಹಾಲಲ್ಲಿ ಮಿಂದವಳು, ಮಲ್ಲೆ ಮಾಲೆ ನಲ್ಲಗೆಂದು ಹಿಡಿದು ಬಾರಮ್ಮ, ಇಂತಹ ಸುಂದರವಾದ ಹಾಡುಗಳನ್ನು ನಾವು ಈ ಸಿನಿಮಾದ ಚಿತ್ರತಾನ ಕಾರ್ಯಕ್ರಮದಲ್ಲಿ ಕೇಳಬಹುದು. ಹಣ್ಣೆಲೆ ಚಿಗುರಿದಾಗ ಸಿನಿಮಾ ಡೈರೆಕ್ಷನ್ ಬಂದು ಎಂ ಆರ್ ವಿಠಲ್ ಅವರು, ಚಿತ್ರಕಥೆ ಕೂಡ ಅವರದ್ದೇ. ಸಿನಿಮಾದಲ್ಲಿ ನಮಗೆಲ್ಲ ಗೊತ್ತಿರುವ ಹಾಗೆ ಆರ್ ನಾಗೇಂದ್ರ ರಾವ್ ಅವರಿದ್ದಾರೆ, ಡಾಕ್ಟರ್ ರಾಜ್ಕುಮಾರ್, ಕಲ್ಪನಾ, ಅರುಣ್ ಕುಮಾರ್, ದಿನೇಶ್, ಬಿ ವಿ ರಾಧಾ, ಜಯಶ್ರೀ, ಪಾಪಮ್ಮ ಅವರು, ಪ್ರಧಾನ್, ವಿಜಯಕುಮಾರ್, ಇಂದ್ರ, ಬೇಬಿ ರಾಣಿಯವರು ಕೂಡ ನಟಿಸಿದ್ದಾರೆ. ಹೀಗೆ ಸಾಕಷ್ಟು ಜನರ ನಟ ನಟಿಯರ ಗುಂಪು ಇಲ್ಲಿದೆ. ಹಣ್ಣೆಲೆ ಚಿಗುರಿದಾಗ ಇದು ಸಾಕಷ್ಟು ಪ್ರಶಸ್ತಿಗಳನ್ನು ಪಡ್ಕೊಂಡಂಥ ಸಿನಿಮಾ ಇದು. ಕೇಳೋಣ ಚಿತ್ರತಾನ ಕಾರ್ಯಕ್ರಮದಲ್ಲಿ ಇದೀಗ ಎಲ್ಲ ಹಾಡುಗಳು ಒಂದಾದ ನಂತರ ಒಂದಾಗಿ ನಿಮಗೆ ಕೇಳಿ.

0: ಚಿತ್ರತಾನ ಕಾರ್ಯಕ್ರಮದಲ್ಲಿ ಇದುವರೆಗೂ ಒಂದೇ ಚಿತ್ರದ ಹಾಡುಗಳನ್ನು ಕೇಳಿದ್ರಿ, ಹಣ್ಣೆಲೆ ಚಿಗುರಿದಾಗ ಚಿತ್ರದ ಹಾಡುಗಳು, ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು, ಮನೆಯಲ್ಲಿ ಹೋಳಿಗೆ ಊಟ ಮಾಡಿ ಎಲ್ಲರೂ ಕೂಡ ಹಬ್ಬವನ್ನು ಎಂಜಾಯ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ರೇಖಾ ಕರಿಬಸಪ್ಪ, ಆದರ್ಶ ಕೆ ಪಿ, ಅಮೋಘ ಕರಿಬಸಪ್ಪ ಇವರೆಲ್ಲ ಸಂದೇಶವನ್ನು ಹರಪನಹಳ್ಳಿಯಿಂದ ಕಳಿಸ್ಕೊಟ್ಟಿದ್ದಾರೆ. ಆಮೇಲೆ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ, ಕಾರ್ಯಕ್ರಮ ಚೆನ್ನಾಗಿದೆ, ಹಾಡುಗಳು ಕೂಡ ಇಷ್ಟ ಆಯಿತು ಅಂತ ಹೇಳಿದ್ರೆ, ಚಿತ್ರತಾನ ಕಾರ್ಯಕ್ರಮಕ್ಕೆ ಅತ್ಯುತ್ತಮ ಹಾಡುಗಳನ್ನು ಆಯ್ಕೆ ಮಾಡಿದ್ದೀರಿ ರಾಜ್ಕುಮಾರ್, ಹಾಗೆ ಕಲ್ಪನಾ ಅವರ ಮನೋಜ್ಞ ಅಭಿನಯದ ಹಾಡುಗಳು, ಸುಂದರವಾದ ಕಥೆ ಅಂತ ನಾಗರಾಜ್ ಅವರು ಕೊಡೆಕಲ್ ಗಂಗಾವತಿಯಿಂದ ಹೇಳಿದ್ರೆ, ನಿರ್ಮಲ ಅವರು ಗೊರಗುಂಟೆ ಪಾಳ್ಯದಿಂದ ಅದ್ಭುತವಾದಂತಹ ಹಾಡುಗಳು ಅಂತ ಹೇಳ್ತಾರೆ. ಮಹಾಲಿಂಗಪ್ಪ ಜಾಲ್ವಾದಿ ಅವರು ಹೇಳ್ತಾ ಇದ್ದಾರೆ, ಬಾರ ಒಲಿದು ಬಾರ ಈ ಹಾಡನ್ನು ನಾನು ನಮ್ಮ ಮಕ್ಕಳನ್ನು ಮಲಗಿಸೋದಕ್ಕೆ ಹಾಡ್ತಾ ಇದ್ದೆ ಅಂತ ಹೇಳ್ತಾ, ಸಂಗೀತ ವಾದ್ಯಗಳಲ್ಲಿ ಪರಸ್ಪರ ಜೋಡಿಯಾಗಿರುವಂಥ ಕೊಳಲು ಮತ್ತು ಸಿದಾರ್ನ ಅದ್ಭುತ ಸಂಗಮ ಇದರಲ್ಲಿದೆ ಅಂತ ಹೇಳ್ತಾರೆ. ಹರೀಶ್ ಅವರು ಚೆನ್ನಾಗಿದೆ ಹಾಡುಗಳು ಅಂತ ಹೇಳ್ತಾರೆ. ಮುತ್ತಿನಂತಹ ಹಾಡುಗಳು ಇರುವ ಕಾರ್ಯಕ್ರಮ ಚಿತ್ರತಾನ ತುಂಬ ಚೆನ್ನಾಗಿತ್ತು ಅಂತ ವಾಣಿಶ್ರೀ ಧಾರವಾಡದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ.
1: ಜೀವನದ ಯಶಸ್ಸಿನ ಗುಟ್ಟುಗಳಲ್ಲಿ ನಾವು ತಿನ್ನುವ ಆಹಾರವೂ ಒಂದು. ಊಟ ಬಲ್ಲವನಿಗೆ ರೋಗವಿಲ್ಲ ಎಂದಿದ್ದಾರೆ ಹಿರಿಯರು.
2: ಅಸುರಕ್ಷಿತ ಆಹಾರ ಮತ್ತು ಅಶುದ್ಧ ನೀರಿನ ಸೇವನೆ ಅಪಾಯಕಾರಿ. ಹೆಚ್ಚು ಹೆಚ್ಚು ತರಕಾರಿ ಹಣ್ಣು ಹಂಪಲುಗಳನ್ನು ಬಳಸಿ ಸಾಕಷ್ಟು ನೀರನ್ನು ಕುಡಿಯಿರಿ. ಆಹಾರ ಪದಾರ್ಥಗಳನ್ನು ವ್ಯರ್ಥ ಪೋಲು ಮಾಡದೆ ಪುನರ್ಬಳಕೆಯ ವಿಧಾನಗಳನ್ನು ತಿಳಿದುಕೊಳ್ಳಿ.
1: ಆಹಾರ ಪದಾರ್ಥಗಳನ್ನು ಗೌರವಿಸಿ, ಅದು ನಿಮ್ಮ ಗೌರವ ಉಳಿಸುತ್ತದೆ. ಆರೋಗ್ಯಕರ ಆಹಾರ ಪದ್ಧತಿಯನ್ನು

ಕೇಳುಗರೆ, ಸಮಯ ಆಗಿದೆ 3 ಗಂಟೆ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. ಇನ್ನೀಗ ಹಿಂದಿ ಕಾರ್ಯಕ್ರಮ ಸಖಿ ಸಹೇಲಿ ಪ್ರಸಾರ ಆಗುತ್ತೆ. 4 ಗಂಟೆಯಿಂದ ಪರಿಮಳ ಕಾರ್ಯಕ್ರಮದಲ್ಲಿ ಮತ್ತೆ ಚಂದದ ಹಾಡುಗಳು, ಸಿನಿಮಾ ಮಾಹಿತಿಯ ಜೊತೆಗೆ ಮುಂದೆ ಸಾಗೋಣ. ಕೇಳ್ತಾರೆ ನಿಮ್ಮ ರೇಡಿಯೋ, ಇದು ನಿಮ್ಮ ನಿತ್ಯದ ಸಂಗಾತಿ ವಿವಿಧ ಭಾರತಿ. ಬೆಳಗ್ಗೆಯಿಂದನೂ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿದ್ದೇನೆ ಬಾನುಲಿ ಬಂಧು, ನಾನು ಚಂದು.

ಮತ್ತೊಮ್ಮೆ ವಿವಿಧ ಭಾರತೀಯ ಪ್ರಸಾರ ಕಾರ್ಯಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. 4:35 ಸಮಯ ಆಗಿದೆ. ಪರಿಮಳ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕೋರ್ತಾ ಇರೋದು ಚಂದು ಬಾನುಲಿ ಬಂಧು. ಪ್ರತಿ ಸಂಜೆ 4:00-5:00 ಪರಿಮಳ ಕಾರ್ಯಕ್ರಮದಲ್ಲಿ ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾತಾಡ್ತಾ, ಸಿನಿಮಾಗಳ ಬಗ್ಗೆ, ನಟ ನಟಿಯರ ಬಗ್ಗೆ ಮಾತಾಡ್ತಾ, ಚಂದದ ಹಾಡುಗಳ ಸಂಯೋಜಿತ ಕಾರ್ಯಕ್ರಮ ಪರಿಮಳ. ಪರಿಮಳ ಕಾರ್ಯಕ್ರಮದಲ್ಲಿ ಸಿನಿಮಾ ಮಾತುಗಳ ಜೊತೆಗೆ ಒಂದಷ್ಟು ಚಂದದ ಹಾಡುಗಳನ್ನು ಕೇಳ್ತಾ ಸಾಕ್ತೇವೆ ಅಂತ ಹೇಳ್ತಾ ಇದ್ವಲ್ಲ. ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಸೊಗಸಾದ ಹಾಡನ್ನು ಕೇಳ್ಕೊಂಡು ಬರೋಣ ನಾವು. ಈ ಹಾಡು ನನ್ನೆದೆಯ ಹಾಡು ಚಿತ್ರದಾಗಿದೆ. ಕುನಾಲ್ ಗಾಂಜಾವಲ, ಅನುರಾಧ ಭಟ್ ಅವರು ಹಾಡಿದ್ದಾರೆ. ಉಮಾಶಂಕರ್ ಅವರ ಸಾಹಿತ್ಯ ಇದೆ. ಎ ಟಿ ರವೀಶ್ ಅವರ ಸಂಗೀತ ಸಂಯೋಜನೆ.

ಪರಿಮಳ ಕಾರ್ಯಕ್ರಮ ಅಂತ ಹೇಳಿದ್ರೆ ಸಿನಿಮಾ ಬಗ್ಗೆನೇ ಮಾತಾಡುವಂತಹ ಒಂದು ವಿಶೇಷವಾದ ವೇದಿಕೆ. ಸಿನಿಮಾ ಅಂದ್ರೆ ಒಂದು ಕಾಲಕ್ಕೆ ಜನರಲ್ಲಿ ತುಂಬಾ ಆಸಕ್ತಿ ಇತ್ತು, ಕುತೂಹಲ ಇತ್ತು. ಅದು ಟೆಂಟಲ್ ಆಗಿರಲಿ, ಥಿಯೇಟರ್ನಲ್ಲಾಗಿರಲಿ, ಎಲ್ಲೇ ಆದರೂ ಕೂಡ ಸಿನಿಮಾ ನೋಡುವಾಗ ಸಿನಿಮಾದಲ್ಲಿ ಬರುವಂತಹ ಪಾತ್ರಗಳು, ಕತೆಗಳು, ಆ್ಯಕ್ಷನ್ ಅಥವಾ ಫೈಟ್ಗಳು, ಹಾಡುಗಳು, ಹೀಗೆ ಎಲ್ಲವೂ ಕೂಡ ಸಿನಿಮಾ ನೋಡೋರಿಗೆ ಒಂದು ವಿಶೇಷ ಅನ್ನಿಸ್ತಾ ಇತ್ತು. ಹೇಗಪ್ಪ ಈ ಜನ ಆ ಚಿಕ್ಕ ಡಬ್ಬಿಯಲ್ಲಿ ಬರ್ತಾರೆ ಅನ್ನುವಂಥ ಒಂದು ಕುತೂಹಲ ಮೊದಲೆಲ್ಲ ಇರ್ತಾ ಇತ್ತು. ಯಾವುದಾದ್ರೂ ಒಂದು ಪಾತ್ರ ಸಾವು ನೋವು ಆದಾಗ ಜನರು ಅದನ್ನು ತುಂಬ ತೀವ್ರವಾಗಿ ಅನುಭವಿಸ್ತಾ ಇದ್ರು, ಸಿನಿಮಾದಲ್ಲಿ ನಡೆಯುವಂಥ ಕತೆಗೆ ತುಂಬ ಸ್ಪಂದಿಸ್ತಾ ಇದ್ರು. ಒಂದ್ಸಲ ಸತ್ತವರು ಮತ್ತೆ ಹೇಗೆ ಎದ್ದು ಬರ್ತಾರೆ, ನೆಕ್ಸ್ಟ್ ಫಿಲ್ಮಲ್ಲೂ ಅವ್ರು ಹೇಗೆ ಬರ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ರು. ಅಂದರೆ ಎಲ್ಲವನ್ನು ಕೂಡ ಕುತೂಹಲ ಬೆರಗುಗಣ್ಣಿನಿಂದ ನೋಡ್ತಾ ಇದ್ದಂತಹ ಕಾಲ ಅದಾಗಿತ್ತು. ಆದರೆ ಈಗ ಎಲ್ರಿಗೂ ಗೊತ್ತಿದೆ ಇದೆಲ್ಲ ಸಿನಿಮಾ, ಬರೀ ಆ್ಯಕ್ಟಿಂಗ್ ಅಂತ. ಆಗೆಲ್ಲ ಸಿನಿಮಾ ನೋಡೋದಕ್ಕೆ ಎತ್ತಿನ ಗಾಡಿನೋ ಸೈಕಲ್ನೋ ನಡ್ಕೊಂಡು ಹೋಗಿ ಬರ್ತಾಯಿದ್ರು. ಆದರೆ ಈಗ ಹೇಗಿದೆ ಜನರ ಸಿನಿಮಾ ಪ್ರೀತಿ? ಈಗ ಜನ ಸಿನಿಮಾನ ಮೊದಲಿನ ಹಾಗೆ ಇಷ್ಟಪಟ್ಟು ಏನೇ ರಿಸ್ಕ್ ಇದ್ರೂ ಕೂಡ ಸಿನಿಮಾ ನೋಡಬೇಕು ಅಂತ ಹೋಗ್ತಾ ಇದ್ದಾರಾ? ಸಿನಿಮಾಗಳನ್ನು ಜನ ಥಿಯೇಟರಲ್ಲಿ ದುಡ್ಡು ಕೊಟ್ಟು ನೋಡೋದಕ್ಕೆ ಇಷ್ಟಪಡ್ತಾ ಇದ್ದಾರಾ ಅಂತ ನಾವೇನಾದರೂ ಚೆಕ್ ಮಾಡಿಕೊಂಡ್ರೆ, ನಮಗೆ ನಾವೇ ಕೇಳಿಕೊಂಡ್ರೆ ಅಥವಾ ಅದ್ರ ಬಗ್ಗೆ ಒಂದಿಷ್ಟು ಹುಡುಕಾಟ ಮಾಡಿದ್ರೆ ಆ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಜನ ಹೇಳ್ತಾರೆ, ಹೌದು ಮೊದಲಿನ ಹಾಗೆ ಜನ ಈಗ ಥಿಯೇಟರ್ಗೆ ಹೋಗಿ ದುಡ್ಡು ಕೊಟ್ಟು ಸಿನಿಮಾ ನೋಡೋದಕ್ಕೆ ಇಷ್ಟಪಡ್ತಾ ಇಲ್ಲ ಅಂತಲೇ ಹೇಳ್ತಾ ಇದ್ದಾರೆ. ಅಂದರೆ ಯಾಕೆ ಜನ ಇತ್ತೀಚೆಗೆ ಥಿಯೇಟರ್ಗೆ ಹೋಗಿ ದುಡ್ಡು ಕೊಟ್ಟು ಸಿನಿಮಾ ನೋಡ್ತಾ ಇಲ್ಲ ಅಂತ ಕೇಳಿದ್ರೆ, ಕಲಾವಿದರು, ಹೀರೋ ಹೀರೋಯಿನ್ಗಳು, ನಿರ್ದೇಶಕರು, ನಿರ್ಮಾಪಕರು ಯಾಕೆ ಹೀಗೆ ಅಂತ ಅವ್ರಿಗವರೇ ಪ್ರಶ್ನೆಗಳನ್ನು ಕೇಳಿಕೊಂಡ್ರೆ ಅಥವಾ ನಮಗೆ ನಾವೇ ಕೇಳಿಕೊಂಡಾಗ, ಸಿನಿಮಾ ಅನ್ನೋದು ನೂರಾರು ಸಾವಿರಾರು ಜನರ ಬದುಕನ್ನು ರೂಪಿಸುವಂಥ ಜಗತ್ತು. ಹಿಂದಿಗಿಂತಲೂ ಈಗ ಭಾರತದ ಅಥವಾ ಕನ್ನಡ ಚಿತ್ರರಂಗ ಒಂದು ಅಗಾಧವಾಗಿ ಬೆಳೆದು ನಿಂತಿದೆ. ಇಲ್ಲಿ ಪ್ರತಿ ದಿನ ಪ್ರತಿ

ವರ್ಷವೂ ಕೂಡ ಹೊಸ ಹೊಸ ಕಲಾವಿದರು, ತಂತ್ರಜ್ಞರು, ಸಂಗೀತಗಾರರು, ಗಾಯಕರು ಎಲ್ಲರೂ ಕೂಡ ಅವಕಾಶವನ್ನು ಅರಸಿ ಬರ್ತಾನೆ ಇರ್ತಾರೆ. ಮೊದಲೆಲ್ಲ ಪೈಸೆಗಳ ಲೆಕ್ಕದಲ್ಲಿತ್ತು ಟಿಕೆಟ್, ಈಗ ನೂರಾರು ರೂಪಾಯಿಗಳು. ಅಂದರೆ ಆಯಾ ಪ್ರದೇಶ ಏರಿಯಾ ಮೇಲೆ, PVR ಅಥವಾ ಬೇರೆ ಥಿಯೇಟರ್ಗಳ ಮೇಲೆ ಕೂಡ ಅಮೌಂಟ್ ನಿರ್ಧಾರ ಆಗಿರುತ್ತೆ. ಸಿನಿಮಾ ಮಾಡೋದು ಜನ ಸಿನಿಮಾ ನೋಡಲಿ ಅಂತ, ಪ್ರೀತಿಯಿಂದ ನಾವು ಸಿನಿಮಾ ಮಾಡ್ತೀವಿ, ನೀವು ಸಹ ಪ್ರೀತಿಯಿಂದ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹೇಳಿ ಅಂತಾರೆ ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಜನ. ಪರಿಮಳ ಕಾರ್ಯಕ್ರಮದಲ್ಲಿ ಸಿನಿಮಾಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರಗಳನ್ನು ಮಾತಾಡ್ತಾ ಚಂದದ ಹಾಡುಗಳ ಜೊತೆಗೆ ನಾವು ಸಾಗೋಣ. ಪರಿಮಳ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿರೋದು ಬಾನುಲಿ ಬಂಧು, ನಾನು ಚಂದು. ಇದು ಸೀನಾ ಚಿತ್ರದ ಗೀತೆ, ಹರಿಹರನ್ ಮತ್ತು ಚಿತ್ರ ಅವರ ಧ್ವನಿಯಲ್ಲಿದೆ, ಕವಿರಾಜ್ ಅವರು ಬರೆದಿದ್ದಾರೆ, ATRavish ಅವರದ್ದೇ ಸಂಗೀತ ಸಂಯೋಜನೆ.

ನಮಸ್ತೆ, ನಾನು ನಿಮ್ಮ ಕವಿರಾಜ್ ಮಾತಾಡ್ತಾ ಇದ್ದೀನಿ. ವಿವಿಧ ಭಾರತಿ ಅನ್ನೋದು ನಮ್ಮ ಬದುಕಲ್ಲಿ ಅಸೋಕಾಗಿದೆ. ಯಾಕಂದ್ರೆ ಬಾಲ್ಯದಲ್ಲಿ ರೇಡಿಯೋ ಅನ್ನೋದೇ ಅದ್ಭುತ ಪ್ರಪಂಚ ನಮ್ಗೆ. ಎಲ್ಲಿ ನೋಡಿದ್ರು ಅಬ್ಬರ ಉದ್ವೇಗ ತುಂಬಿರುವ ದಿನಗಳಲ್ಲಿ ವಿವಿಧ ಭಾರತಿ ಅಂದ ತಕ್ಷಣ ಇದೊಂದು ನೆಮ್ಮದಿ, ಇದೊಂದು ಶಾಂತಿ ಅಂತ ಹೇಳ್ತೀನಿ. ನಾನು ಯಾವಾಗ್ಲೂ ಕೇಳ್ತೀನಿ ವಿವಿಧ ಭಾರತಿ, ನೀವು ಕೇಳಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಅನ್ನದಾನ, ವಿದ್ಯಾದಾನ, ರಕ್ತದಾನದಂತೆ ದೇಹದಾನವು ಒಂದು ಮಹತ್ವದ ದಾನ.
2: ದಾನವಾಗಿ ಪಡೆದ ದೇಹವನ್ನು ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳು ವೈದ್ಯಕೀಯ ಸಂಶೋಧನೆಗೆ ಬಳಸಿಕೊಳ್ಳುತ್ತವೆ. ಸರ್ಕಾರದಿಂದ ಮಾನ್ಯತೆ ಪಡೆದ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳಲ್ಲಿ ದೇಹದಾನದ ಉಯಿಲನ್ನು ನೋಂದಾಯಿಸಬೇಕು. ವ್ಯಕ್ತಿ ಮರಣ ಹೊಂದಿದ ಕೂಡಲೇ ಸಂಬಂಧಪಟ್ಟವರು ವೈದ್ಯಕೀಯ ವಿದ್ಯಾಲಯಕ್ಕೆ ಮಾಹಿತಿ ನೀಡಬೇಕು.
1: ದೇಹದಾನ ಜೀವದಾನಕ್ಕೆ ಸಮಾನ.
3: ಪರಿಮಳ ಕಾರ್ಯಕ್ರಮದಲ್ಲಿ ರಾಮ್ ಚಿತ್ರದಿಂದ ಒಂದು ಹಾಡು ಕೇಳಿದ್ರಿ. ಸೋನು ನಿಗಮ್ ಹಾಗೂ ನಂದಿತ್ ಅವರು ಧ್ವನಿಯಾಗಿದ್ರು. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತೆಗೆ ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇತ್ತು. ಪರಿಮಳ ಕಾರ್ಯಕ್ರಮ ಅಂದ್ರೆ ಸಿನಿಮಾ ಬಗ್ಗೆನೇ ಮಾತುಕತೆ ಹೆಚ್ಚಾಗಿ ನಾವು ಮಾಡೋದು. ಪರಿಮಳ ಕಾರ್ಯಕ್ರಮದಲ್ಲಿ ನಟ ನಟಿಯರು ಅಥವಾ ಸಿನಿಮಾ ಜಗತ್ತಿನ ಬಗ್ಗೆ ಮಾತಾಡುವಾಗ ಇವತ್ತಿನ ದಿನಮಾನಗಳಲ್ಲಿ ಹೇಗಿದೆ ಜನರ ಟ್ರೆಂಡ್ ಸಿನಿಮಾ ನೋಡುವಂಥದ್ದು? ಅವಾಗೆಲ್ಲ ತುಂಬ ಇಂಟ್ರೆಸ್ಟಿಂದ ದುಡ್ಡು ಖರ್ಚು ಮಾಡಿಕೊಂಡು ನೋಡ್ತಾ ಇದ್ರು. ಅದಕ್ಕೆ ಕಾರಣಗಳು ಕೂಡ ಬೇಕಾದಷ್ಟಿದೆ ಬಿಡಿ. ಇವಾಗಿನ ಹಾಗೆ ಮನರಂಜನೆಯ ಬೇರೆ ರೂಪಗಳು ಅವಾಗ ಇರಲಿಲ್ಲ. ಇದ್ದರೆ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡೋದು, ನಾಟಕ ನೋಡೋದು, ಅಥವಾ ರೇಡಿಯೋದಲ್ಲಿ ಕಥೆ ಮತ್ತು ನಾಟಕಗಳು ಹಾಡುಗಳನ್ನು ಕೇಳೋದಷ್ಟೇ ಇರ್ತಾ ಇತ್ತು. ಆದರೆ ಈಗ ಹಾಗಲ್ಲ. ತುಂಬ ಬದಲಾವಣೆಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ಬೆರಳ ತುದಿಯಲ್ಲೇ ನಮಗೆ ಎಲ್ಲ ರೀತಿಯ, ಬರೀ ನಮ್ಮ ದೇಶದ ಮಾತ್ರ ಅಲ್ಲ, ಬೇರೆ ಬೇರೆ ದೇಶಗಳ ಕಥೆಗಳನ್ನು ಸಿನಿಮಾಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ, ನೋಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇವತ್ತು ಜನ ಚಿತ್ರಮಂದಿರಗಳಿಗೆ ಬರ್ತಾ ಇಲ್ಲ ಎಂಬ ಒಂದು ಉತ್ತರ ನಮಗೆ ಸಿಕ್ಕಿದ್ರು ಕೂಡ ಅಷ್ಟೇ ಅಲ್ಲ, ಅದರ ಜೊತೆಗೆ ಇನ್ನೂ ಬೇಕಾದಷ್ಟು ಕಾರಣಗಳನ್ನು ಕೂಡ ನಾವು ಹುಡುಕ್ತಾ ಹೋಗಬಹುದು. ಸಿನಿಮಾ ಯಾಕೆ ಜನ ಇಷ್ಟಪಟ್ಟು ನೋಡ್ತಾ ಇಲ್ಲ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ನಾನು ಓದಿದ್ದ ನೆನಪು, ಇವಾಗ ಸಿನಿಮಾದು ಒಂದು ಟಿಕೆಟ್ ರೇಟ್ ಕೂಡ ಸ್ವಲ್ಪ ಜಾಸ್ತಿ ಅಂತ ಅನಿಸುತ್ತೆ. ಆದರೂ ಪರವಾಗಿಲ್ಲ. ಅದ್ರ ಜೊತೆಗೆ ಏನಾಗ್ತಾ ಇದೆ ಅಂದರೆ, ಈಗಾಗಲೇ ಹೇಳಿದ ಹಾಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ಒಂದು ಮೊಬೈಲ್ನಲ್ಲೋ ಲ್ಯಾಪ್ಟಾಪ್ನಲ್ಲೋ ನಮಗೆ ಎಲ್ಲ ರೀತಿಯ ಮನರಂಜನೆಗಳು ಸಿಗ್ತಾ ಹೋಗುತ್ತೆ. ಅದ್ರ ಮೂಲಕ ನಾವು ಯಾವ ಸಿನಿಮಾಗಳನ್ನು ಬೇಕಾದರೂ ನೋಡ್ತಾ ಹೋಗಬಹುದು, ಸಿನಿಮಾ ನೋಡಬಹುದು. ಸಿನಿಮಾ ಅಷ್ಟೇ ಅಲ್ಲ, ಬೇರೆ ಬೇರೆ ಆಟಗಳನ್ನು ಕೂಡ ನೋಡಬಹುದು. ನಾವು ಎಷ್ಟೆಲ್ಲ ಗೇಮ್ಸ್, ಎಲ್ಲೆಲ್ಲಿ ಆಟಗಳು ನಡೆಯುತ್ತೋ ಆ ಎಲ್ಲ ಆಟಗಳು ಕೂಡ ನಮಗೆ ಲೈವ್ ಆಗಿ ಸಿಗುತ್ತೆ, ರೆಕಾರ್ಡೆಡ್ ಸಿಗುತ್ತೆ. ಅದರ ಜೊತೆಗೆ ಈ ಒಂದು ಸಿನಿಮಾ ಕ್ಷೇತ್ರದಲ್ಲಿ ಕೂಡ ಅಷ್ಟೊಂದೇನು ವಿಶೇಷವಾದಂಥ ಬದಲಾವಣೆಗಳನ್ನು ನಾವು ಗಮನಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂದರೆ ಯಾರೋ ಒಂದು ವರ್ಷದಲ್ಲಿ ಬರುವಂಥ ಸಿನಿಮಾಗಳನ್ನು ಗಮನಿಸಿದರೆ ಕೆಲವು ಮಾತ್ರ ಒಂದು ರೀತಿ ವಿಶೇಷವಾದಂಥ ವಿಭಿನ್ನವಾದಂಥ ಪ್ರಯೋಗಗಳನ್ನು ಕಾಣಬಹುದೇ ಹೊರತಾಗಿ, ಉಳಿದಂತೆ ಅದದೇ ರೀತಿಯ ಕಥೆಗಳು, ಅದದೇ ಟ್ರೆಂಡ್ ಇರುವಂಥ ಸಿನಿಮಾಗಳನ್ನು ನಾವು ಕಾಣ್ತಾ ಇದ್ದೇವೆ. ಅಂದರೆ ಯಾರೋ ಒಬ್ಬರು ಒಂದು ಏನು ಸೆಂಟಿಮೆಂಟಲ್, ಅಮ್ಮನ ಸೆಂಟಿಮೆಂಟ್ ಇರುವಂಥ ಸಿನಿಮಾ ತೆಗೆದ್ರು ಅಂದರೆ ಮತ್ತೆ ಒಂದಷ್ಟು ಅದೇ ರೀತಿಯ ಸಿನಿಮಾಗಳು ಬರುತ್ತೆ. ಯಾವುದೋ ಒಂದು ಲವ್ ಸ್ಟೋರಿ ಸಕ್ಸಸ್ ಆಯಿತು ಅಂತ ಹೇಳಿದ್ರೆ ಎಲ್ಲರೂ ಲವ್ ಸ್ಟೋರಿ ಮಾಡ್ತಾರೆ. ಅಥವಾ ಒಂದು ಏನು ಹೇಳ್ಬೋದು, ಕರಾವಳಿ ಕಡೆ ಸಿನಿಮಾ ತೆಗೆದ್ರು ಅಂತ ಹೇಳಿದ್ರೆ ಅದದೇ ಬರುವಂಥದ್ದು. ಅಥವಾ ಒಂದು ಪೊಲೀಸ್ ಸ್ಟೋರಿ, ಅಥವಾ ಒಂದು ಏರಿಯಾ ವೈಸ್, ಲೈಕ್ ಚಾಮರಾಜನಗರದ ಭಾಷೆ ಅಥವಾ ಮಂಡ್ಯದ ಭಾಷೆ, ಈ ಥರ ಅದದೇ ಟ್ರೆಂಡ್ಗಳು ಮುಂದುವರಿತಾ ಹೋಗ್ತಾ ಇರೋದ್ರಿಂದನೂ ಕೂಡ ಜನರಿಗೆ ಒಂದು ರೀತಿಯ ನಿರಾಸೆ ಅಥವಾ ಅದೇ ಬರುತ್ತೆ, ಒಂದು ಒಂದು ನಂಬಿಕೆ, ಒಂದು ವಿಶ್ವಾಸ ಇವೆಲ್ಲವೂ ಕೂಡ ಕಡಿಮೆ ಆಗಿ ಜನ ಥಿಯೇಟರ್ಗಳ ಕಡೆಗೆ ಹೋಗೋದಕ್ಕೆ ಹಿಂಜರಿಕೆ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಅಭಿಪ್ರಾಯ ಕೂಡ ಅಂದರೆ ಸಿನಿಮಾ ಕ್ಷೇತ್ರದಲ್ಲಿ ಆ ಕ್ಷೇತ್ರವನ್ನು ನೋಡ್ತಾ ಇರೋರು, ಗಮನಿಸ್ತಾ ಇರೋರು ಹೇಳುವಂತಹ ಮಾತುಗಳೇನು ಅಂತ ಹೇಳಿದ್ರೆ, ಈ ರೀತಿ ಅಂದರೆ ಬೇರೆ ಬೇರೆ ಭಾಷೆಯ ಸಿನಿಮಾಗಳನ್ನು

ಪರಭಾಷೆಯ ಸಿನಿಮಾಗಳು, ನಮ್ಮ ನಮ್ಮ ನೇಟಿವಿಟಿಗೆ ಒಗ್ಗದೇ ಇರುವಂತಹ ಸಿನಿಮಾಗಳನ್ನು ಕೂಡ ಕೊಡ್ತಾ ಇರೋದು ಕೂಡ ಜನ ಸಿನಿಮಾ ಥಿಯೇಟರ್ಗಳಿಂದ ಹಿಂದೆ ಸರಿಯೋದಕ್ಕೆ ಕಾರಣ ಆಗ್ತಾ ಇದೆ ಅನ್ನುವ ಮಾತನ್ನು ಕೂಡ ನಾವು ಕೇಳ್ತಾ ಇದ್ದೇವೆ.

ಪರಿಮಳ ಕಾರ್ಯಕ್ರಮದಲ್ಲಿ ಎರಡು ಹಾಡುಗಳನ್ನು ನೀವು ಕೇಳ್ಕೊಂಡು ಬಂದ್ರಿ. ಮನಸಾರೆ ಚಿತ್ರದ ಗೀತೆ, ಒಂದೇ ನಿನ್ನ ನೋಟ ಸಾಕು ನಲ್ಲನಾಗೋಕೆ ಅನ್ನುವ ಗೀತೆ ಹಾಡಿದ್ದು ಸೋನು ನಿಗಮ್ ಅವರು. ಜಯಂತ್ ಕಾಯಕಿಣಿಯವರು ಬರೆದ ಗೀತೆಗೆ ಮನೋಮೂರ್ತಿ ಅವರ ಸಂಗೀತ ಇತ್ತು. ಅದರ ಜೊತೆಗೆ ರಾಜ್ ಚಿತ್ರದ ಹಾಡು, ಪೋಲಿಯವನು ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದ ಹಾಡು, ವಿ ಹರಿಕೃಷ್ಣ ಅವರ ಸಂಗೀತ, ಶ್ರೇಯಾ ಘೋಷಾಲ್ ಅವರು ಹಾಡಿಗೆ ಧ್ವನಿಯಾಗಿದ್ದರು. ಸಿನಿಮಾ ಕ್ಷೇತ್ರದ ಮಾತುಕತೆಯ ಜೊತೆಗೆ ಹಾಡುಗಳ ಪ್ರಯಾಣ ನಮ್ಮ ಪರಿಮಳ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದೆ. ಯಾಕೆ ಜನ ಮೊದಲಿನ ಹಾಗೆ ಇಷ್ಟಪಟ್ಟು ಪ್ರೀತಿಯಿಂದ ಸಿನಿಮಾಗಳನ್ನು ನೋಡೋದಕ್ಕೆ ಬರ್ತಾ ಇಲ್ಲ ಅನ್ನೋದಕ್ಕೆ ಬೇಕಾದಷ್ಟು ಕಾರಣಗಳು ಇದೆ. ಹೌದು, ಕೂತ ಜಾಗದಲ್ಲೇ ಎಲ್ಲ ರೀತಿಯ ಸಿನಿಮಾಗಳು, ಎಲ್ಲ ರೀತಿಯ ಸಿನಿಮಾ ಅಂದರೆ ನಮ್ಮ ದೇಶದ ಎಲ್ಲ ರೀತಿಯ ಸಿನಿಮಾಗಳು, ವಿದೇಶಗಳ ಸಿನಿಮಾಗಳನ್ನು ಕೂಡ ನೋಡೋದಕ್ಕೆ ಸಾಧ್ಯ ಇದೆ ಅನ್ನೋದು. ಮತ್ತು ಆಟಗಳು, ಎಲ್ಲೆಲ್ಲಿ ಯಾವ್ಯಾವ ರೀತಿಯ ಆಟಗಳು ನಡೆಯುತ್ತೆ ಆ ಎಲ್ಲ ಆಟಗಳನ್ನು ಕೂಡ ಕೇವಲ ಒಂದು ನೆಟ್ ಪ್ಯಾಕ್ ಹಾಕ್ಕೊಂಡು ನೋಡೋದಕ್ಕೆ ಸಾಧ್ಯ ಆಗಿರೋದು. ಮತ್ತು ಒಂದೇ ಫ್ರೇಮ್ ಅನ್ನುವ ಹಾಗೆ ಅದು ಅಮ್ಮನ ಸೆಂಟಿಮೆಂಟ್ ಅಥವಾ ಅದೇ ಪ್ರೀತಿ ಪ್ರೇಮ, ಮರ ಸುತ್ತೋದು, ಹಾಡು, ಫೈಟ್ಸು, ಅಂದರೆ ಯಾವುದೋ ಒಂದು ಸಿನಿಮಾ ಸಕ್ಸಸ್ ಆಯಿತು ಅಂದರೆ ಉಳಿದಂತಹ ಅವರು ಕೂಡ ಅದೇ ದಾರಿಯನ್ನು ಹಿಡಿಯೋದು. ಅಂದರೆ ಜನ ಸಿನಿಮಾ ಸ್ಟೋರಿಯನ್ನು ಗೆಸ್ ಮಾಡಿಬಿಡುವಂತಹ ಸಾಧ್ಯತೆ ಈಗೀಗ ಜಾಸ್ತಿ ಆಗ್ತಾ ಇದೆ. ಅಂದರೆ ಎಲ್ಲೋ ಒಂದು ಕಡೆ ಒಂದು ಒಂದು ಇಂಟರ್ವ್ಯೂನಲ್ಲಿ ನಾನು ನೋಡಿದ ಹಾಗೆ ಕೇಳಿದ ಹಾಗೆ ನಮ್ಮ ಇವರು ಸಾಯಿಕುಮಾರ್ ಅವರು ಹೇಳ್ತಾರೆ,

1996 2002 ಅವರು 54 ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದು. ಆ ಎಲ್ಲ ಸಿನಿಮಾಗಳು ಕೂಡ ರೌಡಿ ಮತ್ತು ಪೊಲೀಸ್ ಸಿನಿಮಾಗಳೇ ಆಗಿತ್ತು. ಈಗ ಹೇಳಿದ ಹಾಗೆ ಒಂದು ಸಿನಿಮಾ ಗೆಲ್ತು ಅಂದ ತಕ್ಷಣ ಅದೇ ಟ್ರೆಂಡ್ನಲ್ಲಿ ಸಿನಿಮಾಗಳು ಬರ್ತಾನೇ ಹೋಗುತ್ತೆ. ಓಂ ಇದು ಒಂದು ರೀತಿಯ ರೌಡಿಸಮ್ ಸಿನಿಮಾ, ಅದಾದ ಮೇಲೆ ಎಷ್ಟೊಂದು ರೌಡಿಸಮ್ ಅಂತಹ ಸಿನಿಮಾಗಳು ಬಂತು. ಹಾಗೆ ಒಂಥರ ಅದೇ ದಾರಿಯನ್ನು ಹಿಡ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಜನರಿಗೆ ಸುಲಭವಾಗಿ ಸಿನಿಮಾವನ್ನು ಗಮನಿಸಿದಾಗ ಗೊತ್ತಾಗ್ಬಿಡುತ್ತೆ ಇದರಲ್ಲಿ ಏನೆಲ್ಲ ಕಥೆ ಇರ್ಬೋದು, ಏನೆಲ್ಲ ಇರಬಹುದು ಅನ್ನುವ ಒಂದು ಕುತೂಹಲನೇ ಇಲ್ದಂಗೆ ಆಗಿಬಿಟ್ಟು ಹಾಗಾಗಿ ಸಿನಿಮಾಗಳ ಕಡೆಗೆ ಮುಖ ಮಾಡೋದಕ್ಕೆ ಹಿಂಜರಿತಾರೆ ಅನ್ನುವಂಥ ವರದಿಗಳನ್ನು ಕೂಡ ನಾವು ಗಮನಿಸಬಹುದು.

ಡೈಲಾಗ್ಸ್ ಅಂದರೆ ತಮ್ಮ ಮೆಚ್ಚಿನ ನಟ ನಟಿಯರಿಗೆ ಅಂತಲೇ ವಿಶೇಷವಾದಂಥ ಡೈಲಾಗ್ಗಳು ಕೂಡ ಇರುತ್ತೆ. ನಾಡು ನುಡಿಯ ವಿಚಾರ ಎಲ್ಲವೂ ಕೂಡ ಇರುತ್ತೆ ಸಿನಿಮಾ ಕ್ಷೇತ್ರದಲ್ಲಿ. ಯಾವುದೋ ಒಂದಷ್ಟು ಸಿನಿಮಾಗಳಲ್ಲಿ ಒಂದಷ್ಟು ಸಂದೇಶಗಳನ್ನು ಕೂಡ ಕೊಡ್ತಾರೆ, ಬೇರೆ ಬೇರೆ ರೀತಿಯ ಸಂದೇಶಗಳನ್ನು ಕೂಡ ಹೇಳಿಸ್ತಾರೆ. ಅಥವಾ ಯಾವುದೋ ಒಂದು ಸಿನಿಮಾ ಕಥೆ ಎಲ್ಲವನ್ನು ಕೂಡ ಆಧರಿಸಿ ನೋಡ್ತಾ ಇರಬೇಕಾದ್ರೆ ಒಂಥರ ವಿಚಿತ್ರವಾಗಿ ಇರುವಂಥ ಸಿನಿಮಾಗಳನ್ನು ಕೂಡ ನಾವು ಗಮನಿಸ್ತೇವೆ. ಆಮೇಲೆ ಯಾವುದೋ ಒಂದು ಹಳೆಯ ಸಿನಿಮಾದ ಪ್ರಭಾವಕ್ಕೆ ಒಳಗಾಗಿ ಕೂಡ ಕೆಲವು ಸಿನಿಮಾಗಳನ್ನು ಗಮನಿಸಿದಾಗ ಇದು ಆ ಸಿನಿಮಾದ ಥರನೇ ಇದೆಯಲ್ವಾ, ಅದರದ್ದೇ ಪ್ರಿಂಟ್ ಏನೋ ಅನ್ನುವಂಥ ಒಂದು ಮನೋಭಾವ ಬರುತ್ತೆ. ಮತ್ತು ಕಥೆಗಳಲ್ಲೂ ಕೂಡ ಅದೇ ರೀತಿಯ ಏಕತಾನತೆಯನ್ನು ಕಾಣಬಹುದು. ಕಥೆ ಮತ್ತು ಪಾತ್ರಗಳು ಬದಲಾಗ್ತಾ ಹೋದರೂ ಕೂಡ ಹೆಚ್ಚಿನ ವ್ಯತ್ಯಾಸಗಳನ್ನೇನು ನಾವು ಕಾಣೋದಕ್ಕೆ ಸಾಧ್ಯವೇ ಇರೋದಿಲ್ಲ. ಹಾಗಾಗಿ ಇಷ್ಟೆಲ್ಲ ಸಮಸ್ಯೆಗಳು ಇರುವಾಗ ಜನರಿಗೆ ಕೂಡ ಸಹಜವಾಗಿ ಹಿಂದಿನ ಹಾಗೆ ವೈಭವಯುತವಾದಂತಹ ಕಥೆಗಳು, ನಟನೆಗಳು, ಕಲಾವಿದರು ಇವೆಲ್ಲವೂ ಕೂಡ ಬೇಕು ಅಂತ ಅಂದುಕೊಂಡು ಅಲ್ಲಿಯೇ ಕೂಡ ಉಳ್ಕೊಳ್ಳುವಂತಹ ಸಾಧ್ಯತೆ ಅಂದರೆ ಸಿನಿಮಾ ಕ್ಷೇತ್ರಗಳ ಕಡೆಗೆ, ಸಿನಿಮಾ ಥಿಯೇಟರ್ಗಳ ಕಡೆಗೆ ಬರೋದಕ್ಕೆ ಮನಸ್ಸು ಮಾಡ್ತಾ ಇಲ್ಲ ಅಂತ ಕೂಡ ವರದಿಗಳು ಹೇಳುತ್ತೆ.

ಮಳೆಯಲ್ಲಿ ಜೊತೆಯಲ್ಲಿ ಚಿತ್ರದ ಗೀತೆಗಾಗಿ ಸೋನು ನಿಗಮ್ ಅವರು ಧ್ವನಿಯಾಗಿದ್ರು. ಜಯಂತ್ ಕಾಯ್ಕಿಣಿಯವರು ಬರೆದ ಗೀತೆಗೆ ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇತ್ತು. ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಏನೆಲ್ಲ ಹೇಳಿದ್ರು, ಎಷ್ಟೆಲ್ಲ ಮಾತಾಡಿದ್ರು ಕೂಡ ಬಹಳಷ್ಟು ಏಳು ಬೀಳುಗಳು, ಅಂದರೆ ನಮ್ಮ ಸಿನಿಮಾ ಕನ್ನಡ ಚಿತ್ರರಂಗದ ಗ್ರಾಫ್ ಮೇಲೆ ಕೆಳಗೆ ಸದಾ ಏರಿಳಿತಗಳನ್ನು ಕಾಣ್ತಾ ಇದ್ರು ಕೂಡ, ನಾವೆಷ್ಟು ಎಷ್ಟೊಂದು ಸಮಸ್ಯೆಗಳಿವೆ ಅಂತ ಹೇಳ್ತಾ ಇದ್ರೂ ಕೂಡ ಗೆಲುವಿನ ಪ್ರಮಾಣ ಸಿನಿಮಾಗಳಲ್ಲಿ ಪಡ್ಕೊಳ್ತಾ ಇರುವಂಥ ಲಾಭ ಅನ್ಬೇಕು ಅಥವಾ ಗೆಲುವು ಅನ್ಬೇಕು ಅದು ಕಡಿಮೆ ಆಗಿದ್ರೂ ಕೂಡ ಒಂದಷ್ಟು ಸಿನಿಮಾಗಳಿಂದ ಬರುವಂಥ ಲಾಭವನ್ನು ನಾವು ಬರ್ತಾ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಒಂದಷ್ಟು ಸಿನಿಮಾಗಳು ಗಳಿಸುವಂಥ ಒಟ್ಟಾರೆ ಹಣವನ್ನು ಲೆಕ್ಕ ಹಾಕಿ ನೋಡಿದಾಗ ಕೋಟ್ಯಾಂತರ ರೂಪಾಯಿಗಳ ವ್ಯವಹಾರ ಸಿನಿಮಾ ಜಗತ್ತಿನಲ್ಲಿ ನಡೆಯುತ್ತೆ. ಸೋಲು ಗೆಲುವು ಲಾಭ ನಷ್ಟ ಏನೇ ಇದ್ದರೂ ಕೂಡ ಪ್ರತಿ ವರ್ಷ ಕನ್ನಡ ಸಿನಿಮಾ ಕ್ಷೇತ್ರಕ್ಕೆ ಒಂದು ಅಂದಾಜಿನ ಪ್ರಕಾರ 150-200 ಜನರು, ನಿರ್ದೇಶಕರು, ನಾಯಕ ನಾಯಕಿಯರು, 100ಕ್ಕೂ ಹೆಚ್ಚು ಛಾಯಾಗ್ರಾಹಕರು, ಸಂಗೀತ ನಿರ್ದೇಶಕರು, ಸಂಕಲನಕಾರರು, 10-15 ನಿರ್ಮಾಪಕರು ಸಿನಿಮಾ ಮಾಡಿರೋರು ಇದ್ದಾರೆ. ಯಾವ್ಯಾವ ಕ್ಷೇತ್ರದಿಂದ ಅಂದರೆ ಅದು ಬೇರೆ ಬೇರೆ ರಾಜ್ಯಗಳಿಂದ ಬಂದವರಿರಬಹುದು, ಬಹಳಷ್ಟು ಮಲ್ಟಿಪಲ್ ಅನ್ನೋಂಗೆ ದಕ್ಷಿಣ ಭಾರತದ ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಅಂತ ಇರಬಹುದು. ಹೀಗೆ ಬೇರೆ ಬೇರೆ ಮೂಲಗಳಿಂದ ಬಂದಂಥವರು ಇಲ್ಲಿ ಬಂದಿದ್ದಾರೆ, ಬಂಡವಾಳವನ್ನು ಹಾಕಿ ಲಾಭವನ್ನು ಪಡೀತಾ ಇದ್ದಾರೆ, ಒಂದು ಉದ್ಯಮವನ್ನಾಗಿ ನಡೆಸ್ತಾ ಇರೋದು ಕೂಡ ಖಂಡಿತ ನಿಜ. ಸೋಲು ಗೆಲುವು ಲಾಭ ನಷ್ಟ ಏನೇ ಇದ್ದರೂ ಕೂಡ ಕೆಲವೊಂದಷ್ಟು ವಿಚಾರಗಳು ನಾವು ಅಂದುಕೊಂಡ ಹಾಗೆ ಅಥವಾ ಅಲ್ಲಿ ಸ್ಟಡಿ ಮಾಡುವವರು ಹೇಳುವ ಹಾಗೆ ಆಗದೇ ಇದ್ದರೂ ಕೂಡ ಒಂದಷ್ಟು ಲಾಭ ನಷ್ಟ ಈಗಾಗಲೇ ಹೇಳಿದ ಹಾಗೆ ಅದೆಲ್ಲವನ್ನೂ ಕೂಡ ಮೀರಿ ಕೆಲವು ಜನರ ಬದುಕು ಭವಿಷ್ಯ ಇಲ್ಲಿ ನಿರ್ಮಾಣ ಆಗಿರುವುದಂತೂ ಖಂಡಿತ ಸತ್ಯ. ಸಿನಿಮಾ ಕ್ಷೇತ್ರ ಅನ್ನೋದು ನಿಂತ ನೀರಲ್ಲ, ಅದು ಹರಿತಾನೇ ಇರುತ್ತೆ. ಯಾವ ಕ್ಷೇತ್ರದಲ್ಲಿ ಯಾವ ಸಿನಿಮಾಗಳು ಯಾವ ಯಾವ ವರ್ಷದಲ್ಲಿ ಯಾವ್ಯಾವ ಕಾಲದಲ್ಲಿ ಹೇಗೆ ಹೈಪನ್ನು ತಗೊಳ್ಳುತ್ತವೆ, ಯಾವ ಕಾರಣಕ್ಕೆ ಹೈಪ್ ಆಗುತ್ತೆ, ಯಾವ ಕಾರಣಕ್ಕಾಗಿ ಕೆಲವು ಸಿನಿಮಾಗಳು ಸೋಲುತ್ತೆ ಅನ್ನೋದು ನಿಜಕ್ಕೂ ಗೊತ್ತಾಗಲ್ಲ. ಯಾಕಂದರೆ ಜನರ ಒಂದು ಅನಿಸಿಕೆ, ಅಭಿಪ್ರಾಯ, ಅಭಿರುಚಿಗಳು ಯಾವಾಗ ಹೇಗೆ ಬದಲಾಗುತ್ತೆ ಅನ್ನೋದು ಖಂಡಿತವಾಗಲೂ ಗೊತ್ತಾಗೋದಿಲ್ಲ. ಹಾಗಾಗಿ ಇಂತಹ ವಿಷಯಗಳನ್ನು ಇದು ಹೀಗೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ನಾವು ನಮ್ಮ ಗಮನಿಸುವಿಕೆಯನ್ನು, ಅನಿಸುವಿಕೆಯನ್ನು, ಅಭಿಪ್ರಾಯಗಳನ್ನು ಆ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ತಜ್ಞರ ವರದಿಗಳನ್ನು ಅನುಸರಿಸಿ ನಾವೊಂದಿಷ್ಟು ಅನಿಸಿಕೆ ಅಭಿಪ್ರಾಯಗಳನ್ನು ಕೊಡಬಹುದು. ಇದಿಷ್ಟು ಇವತ್ತಿನ ಪರಿಮಳ ಕಾರ್ಯಕ್ರಮದ ವಿಶೇಷತೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ನಾನು ಹೊರಡ್ತಾ ಇದ್ದೇನೆ. ಮತ್ತೊಮ್ಮೆ ಮತ್ತೊಂದು ಪ್ರಸಾರದಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದದ್ದು ಚಂದು ಬಾನುಲಿ ಬಂಧು.

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ 5 ಗಂಟೆ ಆಗ್ತಿದೆ. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ತಮಿಳುನಾಡಿಗೆ ನೀರು ಹರಿಸುವಂತೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ನೀಡಿದ ಆದೇಶವನ್ನು ಪಾಲಿಸುವಂತೆ ಸುಪ್ರೀಂಕೋರ್ಟ್ ರಾಜ್ಯಕ್ಕೆ ಸೂಚಿಸಿದೆ. ನಿತ್ಯ 12,000 ಕ್ಯೂಸೆಕ್ ನೀರು ಹರಿಸುವಂತೆ ನೀಡಲಾಗಿದ್ದ ನಿರ್ದೇಶನವನ್ನು ನ್ಯಾಯಾಲಯ ಎತ್ತಿಹಿಡಿದಿದೆ. ರಾಜ್ಯಾದ್ಯಂತ ಆಹಾರ ಸುರಕ್ಷತೆ ಖಚಿತಪಡಿಸಿಕೊಳ್ಳಲು ಆರೋಗ್ಯ ಇಲಾಖೆ ಅಧಿಕಾರಿಗಳು

ದಾಳಿ ಮುಂದುವರಿಸಲಿದ್ದಾರೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಇದೇ ವೇಳೆ ರಾಜ್ಯದಲ್ಲಿ ಗುಟ್ಕಾ ನಿಷೇಧ ಆದೇಶ ಹಿಂಪಡೆಯುವುದಿಲ್ಲ ಎಂದು ಹೇಳಿದ್ದಾರೆ. ವಿಧಾನಮಂಡಲದ ಉಭಯ ಸದನಗಳಲ್ಲಿಂದು ಸಚಿವ ನಾಗೇಂದ್ರ ಅವರನ್ನು ಸಂಪುಟದಿಂದ ವಜಾಗೊಳಿಸುವಂತೆ ಆಗ್ರಹಿಸಿ ಪ್ರತಿಪಕ್ಷಗಳ ಸದಸ್ಯರು ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದರು. ಮುಂಬರುವ ವಿಧಾನಸಭೆ ಹಾಗೂ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ನೂತನ ರಾಷ್ಟ್ರೀಯ ಪದಾಧಿಕಾರಿಗಳ ಪಟ್ಟಿ ಪ್ರಕಟಿಸಿದೆ. ರಾಜ್ಯದ ಪ್ರೊಫೆಸರ್ ಎಂ ನಾಗರಾಜ್ ಅವರಿಗೆ ರಾಷ್ಟ್ರೀಯ ಉಪಾಧ್ಯಕ್ಷ ಸ್ಥಾನ ನೀಡಲಾಗಿದೆ. ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಬಿಎಲ್ ಸಂತೋಷ್ ಮುಂದುವರೆದಿದ್ದಾರೆ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಸುಧಾರಣೆಗೆ ಸೈಬರ್ ಭದ್ರತೆ, ಪ್ರಶ್ನೆ ಪತ್ರಿಕೆ ವಿನ್ಯಾಸ ಸೇರಿದಂತೆ ವಿವಿಧ ವಿಶೇಷ ಕ್ಷೇತ್ರಗಳಿಗೆ ಖಾಸಗಿ ವಲಯದ ತಜ್ಞರನ್ನು ನೇಮಿಸಿಕೊಳ್ಳಲಾಗುತ್ತಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ನವದೆಹಲಿಯಲ್ಲಿ ತಿಳಿಸಿದ್ದಾರೆ. ಭಾರತೀಯ ನೌಕಾಪಡೆಗಾಗಿ 2 MQ-9B ಸಾಗರ ರಕ್ಷಣೆಗಾಗಿ ಸುಧಾರಿತ ತಂತ್ರಜ್ಞಾನಗಳನ್ನು 30 ತಿಂಗಳ ಅವಧಿಗೆ ಗುತ್ತಿಗೆ ಪಡೆಯಲು ರಕ್ಷಣಾ ಸಚಿವಾಲಯ ಇಂದು ಜನರಲ್ ಅಟಾಮಿಕ್ಸ್ ಏರೋನಾಟಿಕಲ್ ಸಿಸ್ಟಮ್ಸ್ ಇಂಕ್ ಜೊತೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ನವದೆಹಲಿಯಲ್ಲಿ ನಡೆದ BWIF ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ನ ಪುರುಷರ ಡಬಲ್ಸ್ ವಿಭಾಗದಲ್ಲಿ ಭಾರತದ ಜೋಡಿ MR ಅರ್ಜುನ್ ಮತ್ತು ಹರಿಹರನ್ ಎರಡನೇ ಸುತ್ತಿಗೆ ಮುನ್ನಡೆ ಪಡೆದಿದ್ದಾರೆ. ಗಾಲೆಯಲ್ಲಿ ನಡೆಯುತ್ತಿರುವ ಶ್ರೀಲಂಕಾ ಭಾರತ ನಡುವಿನ ಮೊದಲ ಟೆಸ್ಟ್ನ ಮೊದಲ ಇನ್ನಿಂಗ್ಸ್ನಲ್ಲಿ 3ನೇ ದಿನವಾದ ಇಂದು ಭಾರತ ನೀಡಿದ 462 ರನ್ಗಳ ಗುರಿ ಬೆನ್ನತ್ತಿದ ಶ್ರೀಲಂಕಾ ಎಲ್ಲಾ ವಿಕೆಟ್ ಕಳೆದುಕೊಂಡು 284 ರನ್ ಗಳಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

ನಾದ ಮಕರಂದದ ಸವಿಯನ್ನ ಉಣಬಡಿಸುವಂತಹ ವಿವಿಧ ಭಾರತೀಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಿ. ಇದು 102.9 FM. 5:04 ಇನ್ನೀಗ ಇಂದು ನಮ್ಮ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳ ಕಿರು ಪರಿಚಯ. ಈ ಕಾರ್ಯಕ್ರಮ ವಿವರಣೆಯ ನಂತರ 5:05 ಓಲ್ಡ್ ಈಸ್ ಗೋಲ್ಡ್, ಇದು ಸೇಫ್ ಡ್ರೈವ್ನಲ್ಲಿ ಮೂಡಿಬರುತ್ತೆ. ಈ ನಡುವೆ 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಇಂದು ಸಂಜೆ 6:02 ಸೇಫ್ ಡ್ರೈವ್ನಲ್ಲಿ ಗಾನ ಬಜಾನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್. ಇಂದು ರಾತ್ರಿ 8:02 ಭಾವಚಿತ್ತಾರ ಭಾವಗೀತೆಗಳನ್ನು ಕೇಳೋಣ. 9:15 ಹಿಂದಿ ಮೆಲೋಡೀಸ್. 10:02 ಎಂದಿನಂತೆ ಪ್ರೇಮ ನಿನಾದ ಕಾರ್ಯಕ್ರಮ. ಕೇಳಿದ್ರೆ ಇದುವರೆಗೆ ಈ ಸಂಜೆಯ ಕಾರ್ಯಕ್ರಮಗಳು ಯಾವ ಸಮಯಕ್ಕೆ ನಿಮಗಾಗಿ ಮೂಡಿಬರುತ್ತೆ ತಿಳ್ಕೊಂಡ್ರಿ ಅಲ್ವಾ? ಇನ್ನೀಗ ನಾಳಿನ ಕಾರ್ಯಕ್ರಮಗಳ ಕಿರು ಪರಿಚಯ. ನಾಳೆ ಬೆಳಿಗ್ಗೆ 6:05 ನಾದೋಪಾಸನೆ, ಇದರಲ್ಲಿ ಭಕ್ತಿಗೀತೆಗಳು ನಿಮಗಾಗಿ ಮೂಡಿಬರುತ್ತೆ. 7:15 ಶುಭೋದಯ ಕರ್ನಾಟಕ, ಮೊದಲಿಗೆ ಕನ್ನಡ ರತ್ನ ಭಂಡಾರ, ಆನಂತರ ಭಾವಗೀತೆಗಳು.

ಶುಭೋದಯ ಕರ್ನಾಟಕ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 9 ಗಂಟೆಯವರೆಗೂ ಪ್ರಸಾರವಾಗುತ್ತೆ. 9 ಗಂಟೆಗೆ ಇಂದಿನ ವಿಶೇಷ, 10 ಗಂಟೆ 2 ನಿಮಿಷಕ್ಕೆ ಓಲ್ಡ್ ಈಸ್ ಗೋಲ್ಡ್, 11 ಗಂಟೆ 2 ನಿಮಿಷಕ್ಕೆ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳು, 11 ಗಂಟೆ 30 ನಿಮಿಷಕ್ಕೆ ಕೇಳಿ ಕಲಾ ಭಾರತಿ, ನಾಳೆ ಮಧ್ಯಾಹ್ನ 12 ಗಂಟೆ 5 ನಿಮಿಷಕ್ಕೆ ಕರೆಗೊಂದು ಹಾಡು. ಕೇಳುಗರೆ, ನೀವು ಕರೆ ಮಾಡಿ ನಿಮ್ಮ ಮೆಚ್ಚಿನ ಗೀತೆಯನ್ನ ಕೇಳಬಹುದು. 1 ಗಂಟೆ 20 ನಿಮಿಷಕ್ಕೆ ಗೇಮ್ ಶೋನಲ್ಲಿ ರಸಪ್ರಶ್ನೆ, 2 ಗಂಟೆ 40 ನಿಮಿಷಕ್ಕೆ ಚಿತ್ರತಾನ, ಒಂದೇ ಚಿತ್ರದ ಗೀತೆಗಳು, 3 ಗಂಟೆಗೆ ಸಖಿ ಸಹೇಲಿ, 4 ಗಂಟೆಗೆ ಪರಿಮಳ, 5 ಗಂಟೆ 2 ನಿಮಿಷಕ್ಕೆ ಕಾರ್ಯಕ್ರಮ ವಿವರಣೆ, 5 ಗಂಟೆ 5 ನಿಮಿಷಕ್ಕೆ ಸೇಫ್ ಡ್ರೈವ್ನಲ್ಲಿ ಓಲ್ಡ್ ಈಸ್ ಗೋಲ್ಡ್, 5 ಗಂಟೆ 40 ನಿಮಿಷಕ್ಕೆ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, 6 ಗಂಟೆ 2 ನಿಮಿಷಕ್ಕೆ ಗಾನ ಭಜಾನ ಕಾರ್ಯಕ್ರಮ, 7 ಗಂಟೆ 22 ನಿಮಿಷಕ್ಕೆ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ, ಡಾ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ನಾಳೆ ರಾತ್ರಿ 8 ಗಂಟೆ 2 ನಿಮಿಷಕ್ಕೆ ನಿಮ್ಮ ಆಯ್ಕೆ, 9 ಗಂಟೆ 15 ನಿಮಿಷಕ್ಕೆ ಹಿಂದಿ ಮೆಲೋಡೀಸ್, 10 ಗಂಟೆ 2 ನಿಮಿಷಕ್ಕೆ ಪ್ರೇಮ ನಿನಾದ. ಪ್ರೀತಿಯ ಕೇಳುಗರೆ, ಇದುವರೆಗೆ ಇಂದು ಮತ್ತು ನಾಳೆ ನಮ್ಮ ನಿಲಯದಿಂದ ನಿಮಗಾಗಿ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡ್ರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ 102.9 FM. ಇನ್ನೀಗ ಸಂಜೆಯ ಕಾರ್ಯಕ್ರಮಗಳನ್ನು ಆರಂಭಿಸೋಣ. ಓಲ್ಡ್ ಈಸ್ ಗೋಲ್ಡ್.

ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಆರಂಭ ಆಗಿದೆ. ಆರಂಭದ ಗೀತೆಯನ್ನ ಕೇಳಿದ್ರಿ, ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಆಕಸ್ಮಿಕ ಚಿತ್ರದ ಹಾಡನ್ನ, ಈ ಹೆಣ್ಣಿಗೂ ಕಣ್ಣಿಗೂ ಏನು ಬಂದವೋ ಅನ್ನೋ ಹಾಡನ್ನ ಕೇಳಿದ್ರಿ ಅಲ್ವಾ. ಮುಂದಿನ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿದೆ, ಗಂಗಾ ಯಮುನಾ ಚಿತ್ರದ್ದು. ಈ ಹಾಡಿನಲ್ಲಿ ಪ್ರಿಯಾ ನಿನ್ನ ನೀಲಿ ಕಣ್ಣಲ್ಲಿ ಅಂತ ಹಾಡ್ತಾ ಇದ್ದಾರೆ. ನೀಲಿ ಕಣ್ಣಲ್ಲಿ ಏನ್ ಕಾಣಿಸ್ತು ಈ ಪ್ರೇಮಿಗಳಿಗೆ? ಬನ್ನಿ ಹಾಡಲಿ ಕೇಳೋಣ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: 5:18 ಕೇಳ್ತಾ ಇದ್ದೀರಾ 102.9 FM ಅಲ್ಲಿ ಓಲ್ಡೀಸ್ ಗೋಲ್ಡ್ ಕಾರ್ಯಕ್ರಮ. ಇನ್ನೀಗ ಹೃದಯ ಗೀತೆ ಚಿತ್ರದ ಟೈಟಲ್ ಟ್ರ್ಯಾಕ್ ನಿಮಗಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ, ದೊಡ್ಡರಂಗೇಗೌಡ ಅವರ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತ.

ಹೌದು ಕೇಳಿದ್ರೆ, ಹಾಡುಗಳನ್ನ ಕೇಳ್ತಾ ಇದ್ರೆ ಈ ಭೂಮಿ ಸ್ವರ್ಗ ಅನ್ಸುತ್ತೆ. ಓಲ್ಡ್ ಈಸ್ ಗೋಲ್ಡ್ ಅಲ್ಲಿ 70, 80, 90 ದಶಕದ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಿ. ಇನ್ನೀಗ 7 ಸುತ್ತಿನ ಕೋಟೆ ಚಿತ್ರದ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿದೆ. ಇವರ ಜೊತೆಗೆ ರತ್ನಮಾಲಾ ಪ್ರಕಾಶ್ ಮತ್ತು ಸಂಗಡಿಗರು ದನಿಗೊಡಿಸಿದ್ದಾರೆ. ವಿ ಮನೋಹರ್ ಅವರು ಈ ಗೀತೆಯನ್ನ ಬರೆದಿರೋದು. ಎಲ್ ವೈದ್ಯನಾಥನ್ ಅವರ ಸಂಗೀತವಿದೆ

ಹಾಡಿನ ಆರಂಭದಲ್ಲಿ ಎಷ್ಟು ಚಂದನೆಯ ಆಲಾಪ ಇದೆ ಅಲ್ವಾ. ಈ ಆಲಾಪವನ್ನು ನೀಡಿದ್ದು ಗಾಯಕಿ ಚಿತ್ರ ಅವರು. ನಮ್ಮೂರ ಮಂದಾರ ಹೂವೆ ಸಿನಿಮಾದ ಗೀತೆಯನ್ನು ಕೇಳ್ತಾ ಇದ್ದೀರಿ. ಕೆ ಕಲ್ಯಾಣ್ ಅವರ ರಚನೆಗೆ ಇಳಯರಾಜ ಅವರ ಸಂಗೀತ.

ಸೊಗಸಾದ ಹಾಡುಗಳು ನಾದದ ಅಲೆಯಾಗಿ ಹೊಮ್ಮುವಾಗ, ಚಂದದ ಗೀತೆಗಳನ್ನು ಕೇಳುವಾಗ ಮನದ ನೋವು ಮರೆಯಾಗಿ ಬಿಡುತ್ತೆ ಅಂತ ಹೇಳಿ ಮುತ್ತುರಾಜ್ ಅಂಗಡಿ ಅವರು ರಾಜೂರು ತಾಲೂಕು ಕುಕನೂರು ಜಿಲ್ಲೆ ಕೊಪ್ಪಳದಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹೌದಲ್ವಾ, ಕೇಳಿದ್ರೆ ಹಾಡುಗಳಿಗೆ ಇರುವ ಸಾಮರ್ಥ್ಯವೇ ಅಂಥದ್ದು. ಚಂದದ ಗೀತೆಗಳನ್ನು ಕೇಳುವಾಗ ಮನದ ನೋವು ಮರೆಯಾಗತ್ತೆ, ಒಂದು ರೀತಿಯ ಹೊಸತನ ನಲಿವು ನಮ್ಮಲ್ಲಿ ಹುಟ್ಟಿಕೊಳ್ಳುತ್ತೆ. ಮುಂದಿನ ಹಾಡು ಪೂಜಾ ಚಿತ್ರದ್ದು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ, ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ.

0: 5:40 ಇನ್ನೀಗ ನ್ಯಾಯವಾಣಿ
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ಇವತ್ತು ನಾವು ಈ MGNREGA ಅಂದ್ರೆ ಏನು ಮತ್ತು ಇತ್ತೀಚಿನ ಬದಲಾವಣೆ ಇದಕ್ಕೆ ಏನೇನು ಆಗಿದೆ ಅಂತ ಅನ್ನೋದನ್ನು ತಿಳ್ಕೊಳ್ಳೋಣ. ಮಾಹಿತಿ ಮಾಡಿಕೊಡಲು ನಮ್ಮ ಜೊತೆಗಿದ್ದಾರೆ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರು. ಸರ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಹೇಳಿ ಸರ್, ಇದರಲ್ಲಿ ಏನು ಬದಲಾವಣೆ ಇದೆ ಅಂತ?
3: ನೋಡಿ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ

0: ಇದು 2005 ಜಾರಿಗೆ ಬಂದಿರುವಂಥದ್ದು. ಗ್ರಾಮೀಣ ಪ್ರದೇಶದ ಪ್ರತಿ ಕುಟುಂಬಕ್ಕೆ ವರ್ಷದಲ್ಲಿ ಕನಿಷ್ಠ 100 ದಿನದ ಕೆಲಸ ಕೊಡಬೇಕು, ಕಾನೂನು ಬಾಧ್ಯತೆ ಅನ್ನುವಂಥ ಕಾನೂನು ಬಾಧ್ಯತೆ ಸರ್ಕಾರಕ್ಕೆ ಇದ್ದದ್ದು. ಕೆಲಸ ಸಿಗದಿದ್ದರೆ ನಿರುದ್ಯೋಗ ಭತ್ತೆ ನೀಡಬೇಕಿತ್ತು. ಈ ಕಾಯ್ದೆ ಬಡ ಕುಟುಂಬಗಳ ಜೀವನಕ್ಕೆ ಒಳ್ಳೆಯ ಆಧಾರ ಕೂಡ ಆಗಿದೆ.
1: ಈಗ ಏನು ಬದಲಾವಣೆ ಆಯ್ತಾ?
0: ಕಳೆದ December 2025 ಸಂಸತ್ತು ಹೊಸ ಕಾಯ್ದೆಯನ್ನು ಅಂಗೀಕರಿಸಿತು. ಅಂದರೆ ಇದೇ MGNREGA ಕಾಯ್ದೆಯನ್ನು ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ 2025, ಅಂದ್ರೆ ಸಂಕ್ಷಿಪ್ತವಾಗಿ ಹೇಳುವುದಂದ್ರೆ VBG Ramji ಅನ್ನುವಂತ ಕಾಯ್ದೆಯನ್ನು ಜಾರಿಗೆ ಮಾಡಿದೆ. ಇದರಲ್ಲಿ ಮೊದಲ 100 ದಿವಸ ಇದ್ದ ಕೆಲಸದ ಖಾತ್ರಿ ಈಗ 125 ದಿವಸ, ವಾರ್ಷಿಕವಾಗಿ 125 ದಿವಸಕ್ಕೆ ಹೆಚ್ಚಾಗಿದೆ. ವಾರ್ಷಿಕ ಆದಾಯ ಅಂದ್ರೆ ಸುಮಾರು ಶೇಕಡ 25% ಹೆಚ್ಚಾಗ್ತದೆ. ಇನ್ನೊಂದೇನಂದ್ರೆ ವೇತನಕ್ಕೆ ಸಂಬಂಧಪಟ್ಟ ಹಾಗೆ ದೈನಿಕ ವೇತನ 349 ಇದ್ದಂಥದ್ದು ₹370 April 2025 ಆಗಿದೆ.
1: ಏನೇನು ಕೆಲಸಗಳು ನಡೀತವೆ ಅದರಲ್ಲಿ?
0: ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀರಿನ ಸುರಕ್ಷತೆ, ಗ್ರಾಮೀಣ ಮೂಲಸೌಕರ್ಯ, ಜೀವನೋಪಾಯ ಅಥವಾ ಹವಾಮಾನ ತುರ್ತು ಕಾಮಗಾರಿಗಳು, ಈ ಕ್ಷೇತ್ರಗಳಲ್ಲಿ ಕೆಲಸವನ್ನು ಒದಗಿಸಲಾಗ್ತದೆ. ಈಗ ಹೊಸದಾಗಿ AI ಆಧಾರಿತ ಮೇಲ್ವಿಚಾರಣೆ ಮತ್ತೆ GPS ಟ್ರ್ಯಾಕಿಂಗ್ ಹಾಗೂ ಆಧಾರ್ ಆಧಾರಿತ ಹಾಜರಾತಿ ಕೂಡ ಜಾರಿಗೆ ಬರ್ತಾ ಇದೆ. ನಿಗದಿತ ಅವಧಿಯಲ್ಲಿ ಕೆಲಸ ಕೊಡದಿದ್ರೆ 15 ದಿವಸದ ನಂತರ ನಿರುದ್ಯೋಗ ಭತ್ತೆಯನ್ನು ಕೂಡ ನೀಡಬೇಕು ಅಂತ ಮಾಡಲಾಗಿದೆ.
1: ಅಂದ್ರೆ ಇಲ್ಲಿ ಈ ಕೆಲಸ ಪಡಿಬೇಕು ಅಂತ ಹೇಳಿ ನಮ್ದೇ ಒಂದು ಏನಾದ್ರು ಹಕ್ಕಿರುತ್ತಾ?
0: ಹೌದು, ಕೆಲಸಕ್ಕೆ ಅರ್ಜಿ ಹಾಕಿ 15 ದಿವಸದ ಒಳಗಡೆ ಕೆಲಸ ಸಿಗದಿದ್ರೆ ನೀವು ನಿರುದ್ಯೋಗ ಭತ್ತೆಯನ್ನು ಕೇಳಬಹುದು. ವೇತನ 15 ದಿನದ ಒಳಗಡೆ ನೇರ ಬ್ಯಾಂಕಿಂಗ್ ಖಾತೆಗೆ ಬರಬೇಕು. ಇನ್ನೊಂದೇನಂದ್ರೆ ತೊಂದರೆ ಆದರೆ ಗ್ರಾಮ ಪಂಚಾಯತ್ ಅಥವಾ ಹತ್ತಿರದ ಬ್ಲಾಕ್ ಡೆವಲಪ್ಮೆಂಟ್ ಆಫೀಸ್ಗೆ ದೂರು ನೀಡುವಂತಹ ಅವಕಾಶಗಳನ್ನು ಕೂಡ ಈ ಕಾಯ್ದೆ ಕಲ್ಪಿಸಿದೆ.
1: ಮುಖ್ಯವಾದಂತಹ ಏನಾದರೂ ಸಲಹೆ ಇದೆಯಾ?
0: ನೋಡಿ, ಹೊಸ ಕಾಯ್ದೆ ಜಾರಿಯಾಗಿದೆ, ಆದರೆ ರಾಜ್ಯ ಮಟ್ಟದ ನಿಯಮಗಳು ಇನ್ನೂ ಅಂತಿಮಗೊಳ್ತಾ ಇವೆ. ನನ್ನ ಸಲಹೆ ಏನಂದ್ರೆ, ನಿಮ್ಮ ಜಾಬ್ ಕಾರ್ಡ್ ಇದ್ದಂಥದ್ರಲ್ಲಿ ಅದನ್ನು ನವೀಕರಿಸಿಕೊಳ್ಳಿ. ಯಾವುದು ನಿಮ್ಮ ಬ್ಯಾಂಕ್ ಖಾತೆ ಇದೆ ಅದಕ್ಕೆ ಆಧಾರ್ ಕಾರ್ಡ್ ಅನ್ನು ಲಿಂಕ್ ಮಾಡಿಸಿಕೊಳ್ಳಿ. ಹೊಸದಾಗಿ ಇರುವಂತಹ ಡಿಜಿಟಲ್ ವ್ಯವಸ್ಥೆಯಲ್ಲಿ ಈ ಎರಡೂ ವ್ಯವಸ್ಥೆಗಳು ಅನಿವಾರ್ಯ ಆಗಿರುವಂತದ್ದು.
1: ತುಂಬಾ ಧನ್ಯವಾದಗಳು ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರೇ, ತಾವು ಈ ಮಾಹಿತಿಯನ್ನು ಬಹಳ ಉತ್ತಮ ರೀತಿಯಲ್ಲಿ ಕೊಟ್ಟಿದ್ದಕ್ಕೆ ಕೇಳುಗರ ಪರವಾಗಿ ನಮಗೆ ಧನ್ಯವಾದ. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಗಂಟೆ 44 ನಿಮಿಷಗಳಾಗಿದೆ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ 80-90 ದಶಕದ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಿ. ಇನ್ನೀಗ ಕಲಾವಿದ ಚಿತ್ರದ ಹಾಡು ಮನು, ಸ್ವರ್ಣಲತಾ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಈ ಅಪರೂಪದ ಹಾಡು ನಿಮಗಾಗಿ.

90.9 ಎಫ್ಎಂ ಅಲ್ಲಿ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ 90ರ ದಶಕದ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಕೇಳುಗ್ರೆ, ಈ ಸಂಜೆ 6:02 ಸೇಫ್ ಡ್ರೈವ್ನ ಗಾನ ಭಜನ ಕಾರ್ಯಕ್ರಮದಲ್ಲಿ ಒಂದು ವಿಷಯದ ಬಗ್ಗೆ ಮಾತಾಡೋಣ. ವಿಷಯ ಏನಪ್ಪ ಅಂದ್ರೆ, ನಾಳೆ ಮಾಡ್ತೀನಿ ಅನ್ನೋ ಕೆಲಸಗಳು, ಅಂದ್ರೆ ಈ ಮುಂದೂಡುವ ಪ್ರವೃತ್ತಿ ಅಂತಾರಲ್ಲ, ಅದ್ರ ಬಗ್ಗೆ ಮಾತಾಡೋಣ. ನಾಳೆ ಮಾಡ್ತೀನಿ ಅನ್ನೋ ಅನೇಕ ಕೆಲಸಗಳು ನಮ್ಮ ನಡುವೆ ಇದ್ದೇ ಇರುತ್ತೆ ಅಲ್ವಾ. ನಾಳೆಯಿಂದ ಬೇಗ ಎದ್ದೇಳ್ತೀನಿ, ನಾಳೆಯಿಂದ ಫೋನ್ ಬಳಕೆ ಕಡಿಮೆ ಮಾಡ್ತೀನಿ, ನಾಳೆಯಿಂದ ಪುಸ್ತಕ ಓದ್ಬಿಡ್ತೀನಪ್ಪ ನಾನಂತೂ, ನಾಳೆಯಿಂದ ಖರ್ಚು ಕಡಿಮೆ ಮಾಡ್ತೀನಿ, ನಾಳೆಯಿಂದ ಎಕ್ಸಸೈಸ್ ಶುರು ಮಾಡ್ತೀನಿ, ಹೀಗೆ ಅನೇಕ ವಿಚಾರಗಳು ನಮ್ಮ ನಡುವೆ ಇರುತ್ತೆ. ಈ ರೀತಿ ನಾಳೆಯಿಂದ ಮಾಡ್ತೀನಿ ಅನ್ನೋ ಕೆಲಸಗಳಿದೆಯಲ್ಲ, ಈ ಕೆಲಸಗಳ ಬಗ್ಗೆ ಒಂದಷ್ಟು ಮಾತಾಡೋಣ, ಹಾಗೆ ಹಾಡುಗಳನ್ನ ಕೇಳ್ತಾ ಸಾಗೋಣ. ನೀವೆಲ್ಲರೂ ನಮ್ಮ ಜೊತೆನೆ ಇರ್ತೀರಾ ಅಲ್ವಾ? ಎಸ್, ಟ್ಯೂನ್ ಮಾಡಿಯೇ ಇರಿ. ಇದು 102.9 FM.

0: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸ್ವಾತಂತ್ರ್ಯ ದಿನದ ಮುನ್ನವೇ ದೇಶದ ರಕ್ಷಣಾ ಪಡೆಗಳು ಐಎಸ್ಐ ಬೆಂಬಲಿತ ಉಗ್ರಗಾಮಿ ಗುಂಪು ಶಹಜಾದ್ ಭಟ್ಟಿ ಕಾರ್ಯಜಾಲವನ್ನು ಧ್ವಂಸಗೊಳಿಸಿವೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ನವದೆಹಲಿಯಲ್ಲಿಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಹಾಗೂ ಉನ್ನತ ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಸ್ಥಾಪಿತ ಪರೀಕ್ಷಾ ಶಿಷ್ಟಾಚಾರಗಳನ್ನು ಕಟ್ಟುನಿಟ್ಟಾಗಿ ಅನುಪಾಲನೆ ಮಾಡುವಂತೆ ನಿರ್ದೇಶನ ನೀಡಿದರು. ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಬಿಹಾರದ ರಾಜಗೀರ್ನಲ್ಲಿರುವ ನಳಂದಾ ವಿಶ್ವವಿದ್ಯಾಲಯದಲ್ಲಿ ಇಂದು ಬೂತ್ ಮಟ್ಟದ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಿದರು. ಚುನಾವಣಾ ಪ್ರಕ್ರಿಯೆಯನ್ನು ಪರಿಣಾಮಕಾರಿ, ಪಾರದರ್ಶಕ ಹಾಗೂ ಜನಕೇಂದ್ರಿತವನ್ನಾಗಿ ಮಾಡುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. ಮುಂಬರುವ 2027 ಜನಗಣತಿ ಅಂಗವಾಗಿ ಜಮ್ಮು ಮತ್ತು ಕಾಶ್ಮೀರದ ಹಿಮಾವೃತ ಪ್ರದೇಶಗಳಲ್ಲಿ ಇಂದು ಡಿಜಿಟಲ್ ಸ್ವಗಣತಿ ಪ್ರಕ್ರಿಯೆ ಆರಂಭವಾಯಿತು. ಜಮ್ಮು, ಶ್ರೀನಗರ, ಸಾಂಬಾ ಮತ್ತು ರಜೌರಿ ಹೊರತುಪಡಿಸಿ ಜಮ್ಮು ಕಾಶ್ಮೀರದ 16 ಜಿಲ್ಲೆಗಳಲ್ಲಿ ಈ ಪ್ರಕ್ರಿಯೆ ಆರಂಭಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಗ್ರಾಮ ಪಂಚಾಯಿತಿ ಹಾಗೂ ನಗರ ಪ್ರದೇಶಗಳಲ್ಲಿ ಒಟ್ಟು 170 ಭಾರ್ಚೋಡೋ ಯುವ ಜನಸಂಘಗಳನ್ನು ರಚಿಸಲು ಉದ್ದೇಶಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಸ್ವಯಂ ಉದ್ಯೋಗ ಹಾಗೂ ಉದ್ಯಮ ಆರಂಭಿಸಲು ಆಸಕ್ತಿ ಹೊಂದಿರುವವರಿಗಾಗಿ ದೊಡ್ಡಬಳ್ಳಾಪುರದಲ್ಲಿ ಇದೇ 19-29 10 ದಿನಗಳ ಉದ್ಯಮಶೀಲತಾ ಅಭಿವೃದ್ಧಿ ತರಬೇತಿ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿದೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಬೆಂಗಳೂರು ವಾರ್ತಾ ಶಾಖೆ ನೇತೃತ್ವದಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಕುರಿತು ಮಾಧ್ಯಮ ಪ್ರತಿನಿಧಿಗಳಿಗಾಗಿ ನಾಳೆ ಕಾರವಾರ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಮಾಹಿತಿ ಕಾರ್ಯಾಗಾರ ವಾರ್ತಾಲಾಪ ಹಮ್ಮಿಕೊಳ್ಳಲಾಗಿದೆ. ನೆದರ್ಲ್ಯಾಂಡ್ನ ಆಮ್ಸ್ಟಿಲ್ವಿನ್ ವ್ಯಾಗರ್ನರ್ ಹಾಕಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಎಫ್ಐಎಚ್ ವಿಶ್ವಕಪ್ ಹಾಕಿ ಪಂದ್ಯದಲ್ಲಿ ಇಂದು ಭಾರತ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ಭಾರತೀಯ ಕಾಲಮಾನ 6:30 ಈ ಪಂದ್ಯ ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 7:00.
1: ಮನೆಗೆಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು, 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.
4: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
6: ವಿವಿಧ ಭಾರತಿ 102.9 FM.
7: ನಮಸ್ಕಾರ, ಗುಡ್ ಈವ್ನಿಂಗ್ ಎಲ್ರಿಗೂ. ಇದು 102.9 FM ಸೇಫ್ ಡ್ರೈವ್ನಲ್ಲಿ ಗಾನ ಭಜಾನ ಕಾರ್ಯಕ್ರಮ. ಕೆಳಗಡೆ ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ನಾವು ಒಂದಷ್ಟು ವಿಚಾರಗಳನ್ನು ಮಾತಾಡ್ತೀವಿ, ಜೊತೆಗೆ ಸೊಗಸಾದ ಹಾಡುಗಳನ್ನು ಕೇಳ್ತಾ ಈ ಸಂಜೆಯ ಸೊಬಗನ್ನು ಸವಿತಾ ವಿವಿಧ ಭಾರತಿಯಲ್ಲಿ ನಾವು ಸಾಕ್ತೀವಿ. ಹಾಗಾದರೆ ಇವತ್ತು ಮಾತನಾಡುವ ವಿಷಯ ಏನಪ್ಪ ಅಂದರೆ, ನಾಳೆ ಮಾಡ್ತೀನಿ ಅನ್ನೋ ಕೆಲಸಗಳು. ಸಾಕಷ್ಟು ಸಲ ನಾವು ಹೀಗೆ ಅಂದ್ಕೊಂಡಿರ್ತೇವೆ, ನಾಳೆಯಿಂದ ನಾನು ಈ ಕೆಲಸ ತಪ್ಪದೆ ಮಾಡ್ತೀನಪ್ಪ ಅಂತ ಹೇಳಿ. ಆದರೆ ಕೆಲಸ ಎಷ್ಟರ ಮಟ್ಟಿಗೆ ಆಗುತ್ತೆ ಅನ್ನೋದೇ ಇಲ್ಲಿ ವಿಷಯ. ಮುಂದೂಡುವ ಪ್ರವೃತ್ತಿ ಅಂತೀವಲ್ಲ, ಈ ಪ್ರವೃತ್ತಿಯ ಬಗ್ಗೆ ಇವತ್ತು ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಹಾಡುಗಳ ಜೊತೆಗೆ ಸಾಗೋಣ.

ಆರು ಗಂಟೆ ಹತ್ತು ನಿಮಿಷಗಳಾಗಿದೆ. ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ದೀವಿ. ನಾಳೆ ಈ ಕೆಲಸ ನಾನಂತೂ ಖಂಡಿತ ಮಾಡ್ತೀನಪ್ಪ ಅಂತ ಅಂದ್ಕೊಳ್ತೀವಿ. ಆದರೆ ಅದು ಮುಂದಕ್ಕೆ ಹೋಗುತ್ತೆ. ಈ ವಿಷಯದ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ನಾಳೆಯಿಂದ ನಾನಂತೂ ಬೇಗ ಎದ್ದೇಳ್ತೀನಿ ಅಂತ ಅಂದ್ಕೊಳ್ತೀವಿ. ಅಲ್ರಾಮ್ ಸಹ ಇಟ್ಕೊಳ್ತಾರೆ. ಬೆಳಿಗ್ಗೆ ಅಲ್ರಾಮ್ ಹೊಡೆದ್ಕೊಳ್ಳುತ್ತೆ, ಅಯ್ಯೋ ಇವತ್ತು ಬೇಡ, ನಾಳೆಯಿಂದ ಬೇಗ ಎದ್ದೇಳೋಣ, ಇವತ್ತು ಸ್ವಲ್ಪ ಹೊತ್ತು ಮಲ್ಕೊಂಬಿಡೋಣ ಅಂಥೇಳಿ ಅಲ್ರಾಮ್ ಆಫ್ ಮಾಡಿ ಮಲಗುವವರು ಸಾಕಷ್ಟು ಜನರು ಇದ್ದಾರೆ. ಪುಸ್ತಕ ಓದಬೇಕಪ್ಪ ಅಂತ ಅಂದ್ಕೊಂಡಿರ್ತಾರೆ, ಪುಸ್ತಕನ ಕೈಗೆ ಎತ್ಕೊಳ್ತಾರೆ, ಆದರೆ ಇವತ್ತು ಯಾಕೋ ಮನಸ್ಸೇ ಇಲ್ಲ, ನಾಳೆಯಿಂದ ಓದೋಣ ಅಂಥೇಳಿ ಮತ್ತೆ ಪುಟಗಳನ್ನು ಮಡಚಿಟ್ಟು ಹಾಗೆ ಮಲಗ್ತಾರೆ. ಇನ್ನು ಕೆಲವರು ನಾನಂತೂ ಎಕ್ಸಸೈಸ್ ಮಾಡಬೇಕು ಅಂದ್ಕೊಳ್ತಾರೆ. ಎಕ್ಸಸೈಸ್ ಮಾಡ್ಕೊಳ್ಬೇಕು ಅಂಥೇಳಿ ಶೂ ಹಾಕ್ಕೊಂಡು ಇನ್ನೇನೋ ಶುರು ಮಾಡೋಣ ಅನ್ನೋಷ್ಟೊಳಗಡೆ ಇವತ್ತು ಸ್ವಲ್ಪ ಸುಸ್ತಾಗಿದೆ, ನಾಳೆಯಿಂದ ಪಕ್ಕಾ ಮಾಡ್ತೀನಿ ಎಕ್ಸಸೈಸ್ ಅಂತ ಹೇಳಿ ಮತ್ತೆ ಸುಮ್ಮನಾಗೋರು ಇದ್ದಾರೆ. ಹೀಗೆ ಅನೇಕ

ವಿಷಯಗಳು ಇದ್ದಾವೆ, ಈ ವಿಷಯಗಳ ಬಗ್ಗೆ ಮಾತಾಡೋಣ. ಕೇಳುಗರೆ, ನೀವು ಅಷ್ಟೇ ಈ ಕಾರ್ಯಕ್ರಮ ಕೇಳ್ತಾ ನಿಮ್ಮ ಪ್ರತಿಕ್ರಿಯೆಯನ್ನ ತಿಳಿಸಬಹುದು. ನಾಳೆಯಿಂದ ಮಾಡ್ತೀನಿ ಅಂತ ಅಂದುಕೊಂಡಿರೋ ಕೆಲಸಗಳು ನಿಮ್ಮ ನಡುವೆ ಯಾವೆಲ್ಲ ಇದ್ದಾವೆ, ಯಾವ ವಿಚಾರಗಳಲ್ಲಿ ನೀವು ನಾಳೆಯಿಂದ ಮಾಡ್ತೀನಿ ಅಂತ ಅಂದುಕೊಂಡು ಮಾಡಲು ಆಗಿಲ್ಲ ಅನ್ನೋ ಕೆಲಸಗಳ ಪಟ್ಟಿಯನ್ನು ನೀವು ನೀಡಬಹುದು. ನಮ್ಮ ಸಂಖ್ಯೆ 9483091029 ಈ ಸಂಖ್ಯೆಗೆ ಕಳುಹಿಸಿಕೊಡಿ. ನಾಳೆಯಿಂದ ಮಾಡ್ತೀನಿ ಅಂದುಕೊಂಡ ಕೆಲಸಗಳು ಯಾವುವು ಮತ್ತು ಅವುಗಳು ನೆರವೇರಿದ್ದಾವಾ ಇಲ್ವಾ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹಾಡುಗಳ ಜೊತೆಗೆ ಸಾಕೋಣ.

ತುಂಬಾ ಜನರು ಅಂದ್ಕೊಳ್ಳೋದು ಮೊಬೈಲ್ ಅನ್ನ ಬಳಸುವಾಗ ಮೊಬೈಲ್ನಲ್ಲಿ ತುಂಬಾ ಹೊತ್ತು ಸಮಯ ಕಳೆದು ಬಿಡ್ತಾರೆ. ಈಗಂತೂ ಸೋಷಿಯಲ್ ಮೀಡಿಯಾ ಇದೆ, ಸ್ಕ್ರಾಲಿಂಗ್ ಮಾಡ್ತಾ ಇರ್ತಾರೆ. ತುಂಬಾ ಹೊತ್ತು ಸಮಯ ಕಳೆದ ಮೇಲೆ ಅಂದ್ಕೊಳ್ತಾರೆ ಸಾಕು ಸಾಕು ನಾಳೆಯಿಂದ ಫೋನ್ ಯೂಸೇಜ್ ಅನ್ನ ಕಡಿಮೆ ಮಾಡಬೇಕು, ಫೋನ್ ಬಳಕೆಯನ್ನ ಕಡಿಮೆ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಒಂದು ವಿಚಿತ್ರ ಏನಪ್ಪ ಅಂದ್ರೆ, ನಾವು ನಾಳೆ ನಾಳೆ ಅನ್ನೋ ಪದನ ಬಳಸ್ತೇವೆ ಹೊರತು ಇವತ್ತು ಅನ್ನೋ ಪದನ ಬಳಸೋದೇ ಇಲ್ಲ. ನಾಳೆಯಿಂದ ಅನ್ನೋ ಬದಲು ಇವತ್ತಿನಿಂದ, ಈಗಿನಿಂದನೇ ಕಡಿಮೆ ಮಾಡ್ತೀನಿ, ಈಗಿನಿಂದನೇ ನಾನು ಎಕ್ಸಸೈಸ್ ಮಾಡ್ತೀನಿ, ಈಗಿನಿಂದನೇ ಮೊಬೈಲ್ ಬಳಕೆ ಕಡಿಮೆ ಮಾಡ್ತೀನಿ, ಅಥವಾ ಈಗಿನಿಂದನೇ ಪುಸ್ತಕ ಓದ್ತೀನಿ, ಈ ರೀತಿಯ ಪದಗಳನ್ನು ನಾವು ಬಳಸೋದೇ ಇಲ್ಲ. ಹೆಚ್ಚಾಗಿ ಬಳಸೋದು ನಾಳೆಯಿಂದ ಅಂತ ಹೇಳಿ, ಇದನ್ನು ಮುಂದೂಡುವ ಪ್ರವೃತ್ತಿ ಅಂತ ಕರೆಯಲಾಗತ್ತೆ. ಅನೇಕರು ಸಂದೇಶ ಕಳಿಸ್ತಾ ಇದ್ದೀರಿ, ನಾನು ಇಷ್ಟೆಲ್ಲ ವಿಷಯಗಳನ್ನು ಅಂದ್ಕೊಳ್ತೀನಿ ಆದರೆ ಅದು ಮುಂದಕ್ಕೆ ಹೋಗುತ್ತೆ ಅಂತ ಹೇಳಿ ನಿಮ್ಮ ಸಂದೇಶಗಳನ್ನು ಓದಲಾಗತ್ತೆ. ಈಗ ಮತ್ತೊಂದು ಹಾಡು ನಿಮಗಾಗಿ.

ನಿನ್ನ ಗೆಲ್ಲೋ ಹಠದಲ್ಲಿ ನನ್ನ ಹೃದಯನೇ ಸೋತೋಯ್ತು. ಬೇಜಾರಿಲ್ಲ, ನಿನ್ನ ಹೆಸರು ಬರಿತಾ ಬರಿತಾ ನನ್ನ ಹೆಸರೇ ಮರ್ತೋಯ್ತು. ಪರವಾಗಿಲ್ಲ, ನಿನ್ ನೋಡಿ ಕ್ಷಣದಿಂದ ನನ್ನ ಬದುಕೇ ಬದಲಾಯ್ತು. ತಪ್ಪೇನಿಲ್ಲ, ನಿನಗೋಸ್ಕರ ಎಷ್ಟು ಜನ್ಮ ಬೇಕಾದರೂ ಎತ್ತು ಬರ್ತೀನಿ. ಮುಲಾಜೇ ಇಲ್ಲ.

ಬದುಕಿದಾಗ ಮಮತಾಜು ಗೊತ್ತಿರಲಿಲ್ಲ ಅವಳು ಗೋರಿ ತಾಜ್ ಮಹಲ್ ಆಗುತ್ತೆ ಅಂತ. ಸತ್ ಮೇಲೆ ಶಾಜಾನ ಗೊತ್ತಾಗ್ಲಿಲ್ಲ ಎಷ್ಟೋ ಪ್ರೀತಿಗೆ ಆ ಗೋರಿ ಸ್ಫೂರ್ತಿ ಆಗುತ್ತೆ ಅಂತ. ನಾನ್ ಶಾಜಾನ್ ಅಲ್ಲ, ನೀನ್ ಮಮತಾಜ್ ಅಲ್ಲ, ಆದ್ರೂ ನಮ್ ಪ್ರೀತಿ ಅವ್ರಿಗಿಂತೇನ್ ಕಮ್ಮಿ ಅಲ್ಲ.

ನಮ್ಮ ಹಿರಿಯರು ಒಂದು ಮಾತನ್ನ ಹೇಳ್ತಾರೆ, ನಾಳೆ ಅನ್ನೋದು ಹಾಳು ಅಂತ ಹೇಳಿ. ಅಂದ್ರೆ ನಾಳೆ ಮಾಡ್ತೀನಿ ಅನ್ನೋ ಕೆಲಸನ ಇವತ್ತೇ ಮಾಡಿಬಿಡಿ ಅಂತ ನಮ್ಮ ಹಿರಿಯರು, ದೊಡ್ಡವರು, ತಿಳಿದವರು ಹೇಳ್ತಾರೆ. ಆದ್ರೆ ನಾವು ನಾಳೆಯಿಂದ ಅನ್ನೋ ಪದನ ಆಗಾಗ ಬಳಸ್ತಾ ಇರ್ತೀವಿ. ಈ ನಾಳೆಯಿಂದ ಅನ್ನೋ ಪದ ಇದೆಯಲ್ಲ, ಅದೊಂದು ಅದ್ಭುತ ಪದ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವತ್ತಿನ ತಪ್ಪುಗಳನ್ನ ಅದು ಕ್ಷಮಿಸ್ಬಿಡತ್ತೆ. ಈಗ ಒಂದು ಉದಾಹರಣೆ ತಗೊಳ್ಳೋಣ. ತುಂಬಾ ಸಿಹಿ ತಿನ್ನೋ ಅಭ್ಯಾಸ ಇರೋರಿಗೆ ಇವತ್ತು ಎಷ್ಟು ಸಾಧ್ಯನೋ ಅಷ್ಟು ಸ್ವೀಟ್ಸ್ ತಿಂದುಬಿಡ್ತೀನಿ, ನಾಳೆಯಿಂದ ಡಯಟ್ ಮಾಡ್ತೀನಿ ಅಂತ ಅಂದ್ಕೊಳ್ತಾರೆ. ಆದರೆ ನಾಳೆನೂ ಸಿಹಿ ತಿನ್ನೋ ಅಭ್ಯಾಸ ಮುಂದುವರಿಯುತ್ತೆ. ಡಯಟ್ ಮಾಡೋದು ನಾಳೆಯಿಂದ ಡಯಟ್ ಮಾಡೋಣ ಅಂಥೇಳಿ ಮತ್ತೆ ಮುಂದೂಡುತ್ತೆ. ಹಾಗೆ ಇವತ್ತು ರಾತ್ರಿ ಸ್ವಲ್ಪ ತಡವಾಗಿ ಮಲ್ಕೊಂಬಿಡೋಣ, ನಾಳೆಯಿಂದ ಆನ್ ಟೈಮ್ ಅಂದರೆ ಸರಿಯಾದ ವೇಳೆಗೆ ಮಲಗೋಣ ಅಂತ ಅಂದುಕೊಳ್ಳೋರು ಇದ್ದಾರೆ. ಆದರೆ ದಿನ ರಾತ್ರಿ ಮಲಗೋದು ಲೇಟ್ ಆಗೋ ಸಾಧ್ಯತೆ ಇರುತ್ತೆ. ಈ ರೀತಿ ನಾಳೆ ನಾಳೆ ಅಂತ ಅಂದ್ಕೊಳ್ತೀವಲ್ವ, ಕೆಲವರಂತೂ ಅಂದ್ಕೊಳ್ತಾರೆ ಇವತ್ತು ಆಫೀಸ್ ಕೆಲಸ ಸ್ವಲ್ಪ ಉಳಿದ್ಬಿಟ್ಟಿದೆ, ಇವತ್ತು ಬೇಗ ಮನೆಗೆ ಹೋಗ್ಬಿಡೋಣ, ನಾಳೆ ಬೇಗ ಬಂದು ಬೆಳಿಗ್ಗೆ ಈ ಕೆಲಸನ ಮುಗಿಸೋಣ ಅಂತ ಅಂದ್ಕೊಳ್ಳೋರು ಇದ್ದಾರೆ. ಆದರೆ ನಾಳೆ ಯಾವಾಗ ಕೇಳಿದ್ರೆ ನಾಳೆ ನಾಳೆ ನಾಳೆ ಅದೇ ಮುಂದುವರ್ಕೊಂಡು ಹೋಗುತ್ತಾ ಅನ್ನೋದು. ನಾಳೆಯಿಂದ ಪಕ್ಕಾ ಮಾಡ್ತೀವಿ ಅಂತ ಅಂದ್ಕೊಳ್ತೀವಿ. ಹಾಗೆ ನಿಮ್ಮ ನಾಳೆ ಯಾವುದು ಅಂತ ನೀವು ಸಹ ತಿಳಿಸ್ಬಹುದು. ನಿಮ್ಮ ಜೀವನದಲ್ಲೂ ಹೀಗೆ ಯಾವ ಕೆಲಸ ಉಳಿದ್ಕೊಂಡು ಬಿಟ್ಟಿದೆ, ನಾಳೆಯಿಂದ ಮಾಡ್ತೀನಿ ಅಂತ ನೀವು ಮುಂದೂಡ್ತಿರೋ ಕೆಲಸ ಯಾವುದು? ಫೋನ್ ಬಳಕೆ ಕಡಿಮೆ ಮಾಡಬೇಕು ಅಂದ್ಕೊಂಡಿರೋದಾ, ಪುಸ್ತಕ ಓದಬೇಕು ಅಂದ್ಕೊಂಡಿರೋದಾ, ಅಥವಾ ಯಾವುದಾದ್ರೂ ನಾವೆಲ್ ನಿಮ್ಮ ಮುಂದೆ ಇದ್ದು ಅದನ್ನು ಓದೋಣ ಅಂದ್ಕೊಂಡು ಮುಂದೂಡ್ತಿದ್ದೀರಾ, ಅಥವಾ ಬೆಳಿಗ್ಗೆ ಬೇಗ ಎದ್ದೇಳಬೇಕು ಅಂದ್ಕೊಳ್ಳೋದಾ, ಮನೆ ಕ್ಲೀನ್ ಮಾಡಬೇಕು ಅಂದ್ಕೊಳ್ಳೋದಾ? ಬಹಳ ದಿನಗಳಿಂದ ಯಾರಿಗೋ ಫೋನ್ ಮಾಡಬೇಕು ಅಂದ್ಕೊಂಡಿರ್ತೀವಿ ಸ್ನೇಹಿತರಿಗೆ, ಆದರೆ ನಾಳೆ ಮಾತಾಡೋಣ ಅಂತ ಅದನ್ನು ಮುಂದೂಡುವವರು ಇದ್ದಾರೆ. ಸೊ ನಿಮ್ಮ ನಾಳೆಯ ಕಥೆಗಳನ್ನು ನಮಗೆ ಬರೆದು ಕಳಿಸಿ 948309910 29 ಈ ಸಂಖ್ಯೆಗೆ. ಇದು 102.9 FM.

ಕೆಲಸವನ್ನ ಮುಂದೂಡೋದ್ರ ಬಗ್ಗೆ ಅಂದ್ರೆ ನಾಳೆ ಮಾಡೋಣ ಅನ್ನೋ ಕೆಲಸಗಳ ಬಗ್ಗೆನೂ ಮಾತಾಡಿದ್ವಿ. ಆದ್ರೆ ಯಾಕೆ ಹೀಗೆ ಅಂದ್ಕೊಳ್ಳೋದು, ನಾವು ನಾಳೆ ಮಾಡೋಣ ಅಂತ ಯಾಕೆ ಅಂದ್ಕೊಳ್ತೀವಿ ಅನ್ನೋದ್ರ ಬಗ್ಗೆಯೂ ಒಮ್ಮೆ ಯೋಚನೆ ಮಾಡಿದಾಗ ಕೆಲವೊಮ್ಮೆ ನಾವು ಕೆಲಸವನ್ನ ಮುಂದೂಡೋದು ಸೋಮಾರಿತನ ಅಂತ ಅಂದ್ಕೊಳ್ತೀವಿ. ಆದರೆ ಸೋಮಾರಿತನ ಮಾತ್ರ ಕಾರಣ ಆಗಿರೋದಿಲ್ಲ. ಕೆಲಸ ದೊಡ್ಡದಾಗಿ ಕಾಣಬಹುದು, ಎಲ್ಲಿ ಶುರು ಮಾಡಬೇಕು ಅನ್ನೋದೇ ಗೊತ್ತಾಗದೇ ಇರಬಹುದು, ಅಥವಾ ಒಂದೇ ಸಲ ಪರಿಪೂರ್ಣವಾಗಿ ಕೆಲಸ ಮುಗಿಸ್ಬಿಡೋಣ ಅನ್ನೋ ಒತ್ತಡ ಸಹ ಇರಬಹುದು. ಆಮೇಲೆ ಒಂದು ಸಣ್ಣ ಬದಲಾವಣೆ ನಾವು ಮಾಡ್ಕೊಳ್ಬೋದು, ಅಂದರೆ ನಾಳೆ ಮಾಡೋಣ ಅನ್ನೋ ವಿಚಾರವನ್ನು ಬಿಡಬೇಕು ಅನ್ನೋದಾದರೆ ನಾಳೆ ಮಾಡ್ತೀನಿ ಅನ್ನೋದನ್ನು ಇವತ್ತು ಸ್ವಲ್ಪ ಮಾಡ್ತೀನಿ ಅಂತ ಬದಲಾಯಿಸ್ಕೊಳ್ಬೋದು. ಈಗ ಒಂದು ಗಂಟೆ ಪುಸ್ತಕ ಓದೋದಕ್ಕೆ ಸಾಧ್ಯ ಆಗಲ್ಲ, ಕನಿಷ್ಠ 10 ನಿಮಿಷ ಓದಬಹುದಲ್ವಾ? ಹಾಗೆ ಒಂದು ಗಂಟೆ ಎಕ್ಸಸೈಸ್ ಮಾಡೋಕ್ಕಾಗಲ್ಲ, 10 ನಿಮಿಷ ನಡಿಬಹುದು, ವಾಕಿಂಗ್ ಮಾಡಬಹುದು. ಅಂದರೆ ನಾಳೆ ಮಾಡ್ತೀವಿ ಅನ್ನೋದಕ್ಕಿಂತ ಇದು ಬೆಟರ್ ಅಂತ ಅನಿಸುತ್ತೆ. ಇನ್ನು ಮನೆ ಪೂರ್ತಿ ಕ್ಲೀನ್ ಮಾಡೋದಕ್ಕೆ ಆಗಲ್ಲ, ಒಂದು ಸಣ್ಣ ಜಾಗದಿಂದ ಶುರು ಮಾಡಬಹುದು. ಹಾಗೆ ಸ್ನೇಹಿತರು ಯಾರೋ ಇರ್ತಾರೆ, ಅವ್ರಿಗೆ ಕಾಲ್ ಮಾಡಿ ಒಂದಷ್ಟು ಸಮಯ ಮಾತಾಡಬೇಕು ಅಂದ್ಕೊಂಡಿರ್ತೀವಿ, ಮಾತಾಡೋದಕ್ಕೆ ಸಾಧ್ಯ ಆಗಿರೋದಿಲ್ಲ, ಕೆಲಸದ ಒತ್ತಡ ಇರುತ್ತೆ, ಆಗ ಒಂದು ಸಣ್ಣ ಮೆಸೇಜ್ ಸಹ ಕಳಿಸ್ಬಹುದು. ಹೀಗೆ ನಾವು ಮುಂದೂಡುವಂತಹ ಪ್ರವೃತ್ತಿ ಏನಿದೆ, ನಾಳೆ ಮಾಡೋಣ ಅನ್ನೋ ಕೆಲಸಗಳನ್ನು ಸಣ್ಣ ಸಣ್ಣದಾಗಿ ಒಂದೊಂದೇ ಹೆಜ್ಜೆಯನ್ನು ಇಡ್ತಾ ನಾವು ಕೆಲಸಗಳನ್ನು ಮಾಡಬಹುದು. ಏನಂತೀರಾ?

ಈ ಕಾರ್ಯಕ್ರಮ ಕೇಳ್ತಾ ನಮ್ಮ ಕೇಳುಗರು ಮೆಸೇಜ್ ಮಾಡಿದ್ದಾರೆ, ಈಗ ಮೆಸೇಜ್ ಗಳನ್ನ ಓದೋಣ. ಪ್ರವೀಣ್ ಕಬ್ಜೂರು ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ ಬೈಲ ಹೊಂಗಲ ಇಲ್ಲಿಂದ. ನಾನು ಪ್ರತಿದಿನ ಅಂದ್ಕೊಳ್ತೀನಿ ಅಂದರೆ ಒಂದು ವಾರದಿಂದ ಅಂದ್ಕೊಳ್ತಾನೆ ಇದ್ದೀನಿ, ಮುಂಜಾನೆ ಬೇಗ ಎದ್ದು ವ್ಯಾಯಾಮ ಮಾಡಬೇಕು, ವಾಕಿಂಗ್ ಮಾಡಬೇಕು ಅಂತ ಯೋಜನೆಗಳನ್ನು ಹಾಕ್ಕೊಳ್ತೀನಿ. ಅಲ್ರಾಮ್ ಬಾರಿಸಿದಾಗ ಅಯ್ಯೋ ನಾಳೆಯಿಂದ ಶುರು ಮಾಡೋಣ ಅಂತ ಅಲ್ರಾಮ್ ಆಫ್ ಮಾಡಿ ಮಲಗುವಂತಹ ಸನ್ನಿವೇಶಗಳು ಸಾಕಷ್ಟು ನನ್ನ ಬದುಕಿನಲ್ಲಿ ಇದೆ ಅಂತ ಮೆಸೇಜ್ ಮಾಡಿದ್ದಾರೆ ಬೈಲ ಹೊಂಗಲದ ಪ್ರವೀಣ್ ಅವರು. ಹಾಗೆ ತೀರ್ಥೇಶ್ ಚನ್ನಪಟ್ಟಣದಿಂದ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅಭಿಷೇಕ್ ಅವರು ಸಂದೇಶ ಕಳಿಸಿ, ನಾನು ಹೇಗಾದರೂ ಮಾಡಿ ಸರ್ಕಾರಿ ಕೆಲಸವನ್ನ ಗಿಟ್ಟಿಸ್ಕೊಳ್ಬೇಕು, ಅದಕ್ಕಾಗಿ ಚೆನ್ನಾಗಿ ಓದಬೇಕು ಅಂದ್ಕೊಳ್ತೀನಿ, ಆದರೆ ಓದುವ ಕೆಲಸ ಸ್ವಲ್ಪ ಮುಂದೆ ಹೋಗ್ತಾನೆ ಇದೆ ಅಂತ ಅಭಿಷೇಕ್ ಅವರು ಸಂದೇಶ ಕಳಿಸಿದ್ದಾರೆ. ಅಲಸೂರು ರಾಜೇಶ್ ಅವರು ಸಹ ಸಂದೇಶ ಕಳಿಸಿ, ನಾನು ನಾಳೆ ಇವತ್ತು ಮಾಡೋ ಕೆಲಸನ ನಾಳೆ ಮಾಡಿದರೆ ಆಯಿತು ಅಂತ ಹೇಳಿ ಆ ಕೆಲಸವನ್ನು ಮರೆತು ಬಿಡ್ತೀನಿ, ಈ ಥರ ಅನುಭವ ಸಾಕಷ್ಟು ಸಲ ಆಗಿದೆ, ಆದರೆ ಅದು ತಪ್ಪು ಅಂತಲೂ ಹೇಳ್ತಾ ಇದ್ದಾರೆ.

ಶಾಂತಕುಮಾರ್ ರೆಡ್ಡಿ ಅವರು ಚಿತ್ತಾಪುರಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಹೂವೆಲೆ ಲಕ್ಷ್ಮಿ ಚಂದ್ರಶೇಖರ್ ಅವರು ಮೆಸೇಜ್ ಮಾಡಿ ಹೇಳ್ತಾರೆ, ಬೆಳಿಗ್ಗೆ ಬೇಗ ಎದ್ದು ವಾಕ್ ಹೋಗೋಣ ಅಂದ್ಕೊಳ್ತೀನಿ, ಆದರೆ ಅದು ಮುಂದೂಡ್ತಾನೆ ಇದ್ದೀನಿ ಅಂತ. ಚಿಕ್ಕಮಗಳೂರು ಜಿಲ್ಲೆ ಗಾಳಿಪೇಟೆ ಗ್ರಾಮದಿಂದ ಬಲರಾಮ ಶೇಖರ್, ಲತಾಮಣಿ, ಹರ್ಷಿಣಿ ಅವರು ಸಹ ಮೆಸೇಜ್ ಮಾಡಿ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತಿದ್ದಾರೆ. ಹಾಗೆ ನಿಮ್ಮ ಕಾನ್ಸೆಪ್ಟ್ ನಮಗೆ ಇಷ್ಟ ಆಯಿತು, ನಾನಂತೂ ನಾಳೆಯಿಂದ ಅನ್ನೋದನ್ನು ನನ್ನ ಡಿಕ್ಷನರಿಯಲ್ಲಿ ತೆಗೆದು ಹಾಕ್ಬಿಡ್ತೀನಿ, ಆದಷ್ಟು ಇವತ್ತಿನ ಕೆಲಸ ಇವತ್ತೇ ಮಾಡಬೇಕು ಅನ್ನೋದು ನನ್ನ ಗುರಿ ಅಂತ ಹೇಳಿ ಮೆಸೇಜ್ ಮಾಡಿರೋದು ಚಿನ್ನದಹಟ್ಟಿ ಗ್ರಾಮದಿಂದ. ಇವರ ಹೆಸರು ಅಮರಗುಂಡಪ್ಪ ಅನ್ನೋರು.

ಶಾಲಿನಿ ಮುರಳೀಧರ್ ಅವರು ಸಂದೇಶ ಕಳಿಸಿದರೆ, ನಮ್ಮ ಮನೆಯಲ್ಲಿ ಕೆಲವು ಬುಕ್ಸ್ ಇವೆ ಅಂದ್ರೆ ನಾವೆಲ್ಸ್ ಇವೆ, ಅವುಗಳನ್ನ ಓದ್ಬೇಕು ಅನ್ಕೊಳ್ತೀನಿ, ನಾಳೆಯಿಂದ ಓದೋಣ ಅಂತ ಹಾಗೆ ಇಟ್ಬಿಟ್ಟಿದ್ದೀನಿ ಅಂತ ಮೆಸೇಜ್ ಮಾಡಿದ್ದಾರೆ. ಇನ್ನು ರಜಿನಿ ಪ್ರಸನ್ನ ಕುಶಾಲನಗರದಿಂದ ಸಂದೇಶ ಕಳಿಸಿದರೆ, ನಾಳೆ ಬೆಳಿಗ್ಗೆ ಕರೆಕ್ಟ್ ಆಗಿ 5 ಗಂಟೆ ಎದ್ದೇಳ್ಬೇಕು ಅಂತಾನೇ ಮಲ್ಕೊಳ್ತೀನಿ, ಆದ್ರೆ 5 ಗಂಟೆ ಆಗ್ತಾ ಇದ್ದಾಗೆ ನಾಳೆ ಎದ್ದೇಳೋಣ ಅಂತ ಹೇಳಿ ಮಲಗ್ಬಿಡ್ತೀನಿ ಅಂತ ಮೆಸೇಜ್ ಮಾಡಿದ್ದಾರೆ. ಗಾನ ಭಜನ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ನಾಗರಾಜ್ ಕೊಡಿಕಲ್ಲು ಗಂಗಾವತಿಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಬಸವರಾಜ್ ಅವರು ಸಂದೇಶ ಕಳಿಸಿದ್ದಾರೆ, ನಮ್ಮ ಮನೆಯಲ್ಲಿ ಒಂದು ಮಿಷಿನ್ ಇದೆ, ಆ ಮಿಷಿನ್ಗೆ ಪೇಂಟಿಂಗ್ ಮಾಡಬೇಕು ಅಂತ ಬಹಳ ದಿನಗಳಿಂದ ಅಂದ್ಕೊಳ್ತಾ ಇದ್ದೀನಿ, ಆದರೆ ನಾಳೆ ಮಾಡೋಣ ಅಂತ ಹೇಳಿ ಮುಂದೂಡ್ತಾ ಇದ್ದೀನಿ ಅಂತ ಮೆಸೇಜ್ ಮಾಡಿದ್ದಾರೆ. ಮಂಡಿಕಲ್ ಕೃಪಾ ಉಮೇಶ್ ಅವರು ಸಹ ಮೆಸೇಜ್ ಮಾಡಿದ್ದಾರೆ, ನಾಳೆ ಮಾಡಬೇಕು ಅಂತ ಅಂದ್ಕೊಳ್ಬಾರ್ದು, ಇವತ್ತೇ ಮಾಡ್ತೀನಿ ಅಂತ ಅಂದ್ಕೊಂಡು ನಾಳೆ ಮಾಡೋ ಕೆಲಸನ ಇವತ್ತೇ ಮಾಡೋದು ಬಹಳ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಹೌದು, ಒಳ್ಳೆಯದು, ಆದರೆ ಎಷ್ಟರ ಮಟ್ಟಿಗೆ ನಾವು ಪಾಲಿಸ್ತೀವಿ ಅನ್ನೋದು ಮುಖ್ಯ. ಇನ್ನು ಕವಿತಾ ಶ್ರೀನಿವಾಸ್ ಅವರು ಸಹ ಮೆಸೇಜ್ ಮಾಡಿದ್ದಾರೆ, ನಾನು ನಾಳೆ ಮಾಡ್ತೀನಿ ಅಂತ ಅಂದ್ಕೊಳ್ಳಲ್ಲ, ಸಾಧ್ಯ ಆದಷ್ಟು ಇವತ್ತೇ ಕೆಲಸವನ್ನು ಮಾಡಿ ಮುಗಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಅನೇಕ ಮೆಸೇಜ್ಗಳು ಬಂದಿವೆ, ನಿಮ್ಮ ಸಂದೇಶಗಳನ್ನು ನಂತರ ಓದ್ತೇನೆ ಕೇಳುಗರೆ. ಈಗ ಸಮಯ 6:40 ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ. 7:05 ಮತ್ತೆ ಸೇಫ್ ಡ್ರೈವ್ ಕಾರ್ಯಕ್ರಮ ಮುಂದುವರಿಯುತ್ತೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಇದೇ 28ರೊಳಗೆ ಬಾಕಿ ಇರುವ ಸರ್ಕಾರಿ ಶಾಲಾ ಮಕ್ಕಳಿಗೆ ಶೂ ಸಾಕ್ಸ್ ವಿತರಣೆ, ಮೇಲ್ಮನೆಯಲ್ಲಿ ಸಚಿವ ಮಧು ಬಂಗಾರಪ್ಪ ಸ್ಪಷ್ಟನೆ. ಹೋಟೆಲ್ಗಳ ಅಡುಗೆ ಕೋಣೆಗೆ ಸಿಸಿ ಕ್ಯಾಮೆರಾ ಕಡ್ಡಾಯ, ಆರೋಗ್ಯ ಸಚಿವ ಯುಟಿ ಖಾದರ್. ನೈಸ್ ಯೋಜನೆ ಸ್ವಾಧೀನಪಡಿಸಿಕೊಳ್ಳಲು ಯತ್ನ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪ. ಸ್ವಾತಂತ್ರ್ಯ ದಿನದಂದು ದಾಖಲೆ ಪ್ರಮಾಣದಲ್ಲಿ ಎಚ್ಎಂಟಿ ಕೈಗಡಿಯಾರ ಮಾರಾಟ, 35 ಲಕ್ಷ ರೂಪಾಯಿ ವಹಿವಾಟು. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ ಸುಪ್ರೀಂಕೋರ್ಟ್ ಸೂಚನೆ, ಮಂಡ್ಯದಲ್ಲಿ ರೈತರಿಂದ ಪ್ರತಿಭಟನೆ. ಇದೇ 28ರೊಳಗೆ ಬಾಕಿ ಇರುವ ಸರ್ಕಾರಿ ಶಾಲಾ ಮಕ್ಕಳಿಗೆ ಶೂ ಸಾಕ್ಸ್ ವಿತರಣೆ.

0: ಮಾಡಲಾಗುವುದು ಎಂದು ಸಚಿವ ಮಧು ಬಂಗಾರಪ್ಪ ಸ್ಪಷ್ಟಪಡಿಸಿದ್ದಾರೆ. ಮೇಲ್ಮನೆಯಲ್ಲಿಂದು ನಡೆದ ಪ್ರಶ್ನೋತ್ತರ ಕಲಾಪದಲ್ಲಿ ಕಾಂಗ್ರೆಸ್ ಸದಸ್ಯೆ ಬಲ್ಕೀಸ್ ಬಾನು ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಶಾಲೆಗೆ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತೆ ಆಕರ್ಷಿಸಲು ಸರ್ಕಾರ ಶೂ ಹಾಗೂ ಸಾಕ್ಸ್ ನೀಡುತ್ತಿದೆ. ಇದರ ವಿತರಣೆಗೆ ನೋಡಲ್ ಅಧಿಕಾರಿ ನೇಮಿಸಿ ಸಮಸ್ಯೆ ಬಗೆಹರಿಸಲಾಗುವುದೆಂದು ಸದನದಲ್ಲಿ ಭರವಸೆ ನೀಡಿದ್ದಾರೆ. ವಿಧಾನಸಭೆಯಲ್ಲಿಂದು ಹನೂರು ಶೂಟೌಟ್ ಪ್ರಕರಣ ಹಾಗೂ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ವಿಚಾರ ಪ್ರತಿಧ್ವನಿಸಿತು. ಭೋಜನ ವಿರಾಮದ ಬಳಿಕ ಸದನ ಸೇರಿದಾಗ ಪ್ರತಿಪಕ್ಷ ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವ ನಾಗೇಂದ್ರ ರಾಜೀನಾಮೆ ಪಡೆಯುವಂತೆ ಆಗ್ರಹಿಸಿದರು. ಈ ವೇಳೆ ಸರ್ಕಾರದ ಪರವಾಗಿ ಉತ್ತರಿಸಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಮರ್ಪಕ ಉತ್ತರ ನೀಡಲು ಸರ್ಕಾರ ಸಿದ್ದವಿದೆ. ರಾಜ್ಯದಲ್ಲಿ ಬರಗಾಲ, ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗಿದ್ದು ಈ ಕುರಿತಂತೆ ಚರ್ಚೆ ನಡೆಸಿ ಎಂದು ಪ್ರತಿಪಕ್ಷಗಳ ವಿರುದ್ದ ಅಸಮಾಧಾನ ಹೊರಹಾಕಿದರು. ಗದ್ದಲ ಮುಂದುವರೆದಾಗ ಸಭಾಧ್ಯಕ್ಷರು ಕಲಾಪವನ್ನು ಮುಂದೂಡಿದರು. ಬಳಿಕ ಸದನ ಸೇರಿದರೂ ಪ್ರತಿಪಕ್ಷಗಳ ಸದಸ್ಯರು ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿದರು. ರಾಜ್ಯಾದ್ಯಂತ ಆಹಾರ ಸುರಕ್ಷತೆ ಖಚಿತಪಡಿಸಿಕೊಳ್ಳಲು ಆರೋಗ್ಯ ಇಲಾಖೆ ಅಧಿಕಾರಿಗಳು ದಾಳಿ ಮುಂದುವರೆಸಿದ್ದಾರೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಿಜಿಗಳು, ಹಾಸ್ಟೆಲ್ಗಳು, ಕ್ಯಾಟರಿಂಗ್ ಸೇವೆಗಳು, ಆಹಾರ ಗುಣಮಟ್ಟದ ಪರಿಶೀಲನೆ ನಡೆಸಲಾಗುವುದೆಂದು ಹೇಳಿದ್ದಾರೆ. ಪಿಜಿಗಳಲ್ಲಿ ಸ್ವಚ್ಛತೆ ಕಾಪಾಡುವಂತೆ ತಿಳಿಸಿದ ಅವರು, ತಪ್ಪು ಮಾಡಿದರೆ ಕ್ಷಮಿಸುವ ಮಾತೇ ಇಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಸಾರ್ವಜನಿಕರು ದೂರು ನೀಡಲು ಅನುಕೂಲವಾಗುವಂತೆ ಹೋಟೆಲ್ಗಳು ಮತ್ತು ಮೆಡಿಕಲ್ ಸ್ಟೋರ್ಗಳಲ್ಲಿ ಕ್ಯೂಆರ್ ಕೋಡ್ ವ್ಯವಸ್ಥೆ ಪರಿಚಯಿಸಲಾಗುವುದು. ಹೋಟೆಲ್ಗಳ ಅಡುಗೆ ಕೋಣೆಯಲ್ಲಿ ಸಿಸಿ ಕ್ಯಾಮೆರಾ ಕಡ್ಡಾಯ ಮಾಡಲಾಗುವುದೆಂದು ಹೇಳಿದ್ದಾರೆ. ಇದೇ ವೇಳೆ ಪಾನ್, ಗುಟ್ಕಾ ಬ್ಯಾನ್ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಆದೇಶ ಹಿಂಪಡೆದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಒಂದು ವೇಳೆ ನಿಷೇಧ ಮಾಡಿದರೆ ಅಡಿಕೆ ಬೆಳೆಗಾರರಿಗೆ ಯಾವುದೇ ಸಮಸ್ಯೆ ಇಲ್ಲ ಎಂದು ತಿಳಿಸಿದ್ದಾರೆ. ನೈಸ್ ಯೋಜನೆಯನ್ನು ನೈಸ್ ಕಂಪನಿಯಿಂದ ಸ್ವಾಧೀನಪಡಿಸಿಕೊಳ್ಳಲು ಯತ್ನಿಸಲಾಗುತ್ತಿದೆ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಹಾಸನದ ಹೊಳೆ ನರಸೀಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಕುರಿತಂತೆ ಹೋರಾಟ ಮುಂದುವರಿಸಲಾಗುವುದೆಂದು ಎಚ್ಚರಿಕೆ ನೀಡಿದ್ದಾರೆ. ನೈಸ್ ರಸ್ತೆಯಲ್ಲಿ ಅಕ್ರಮವಾಗಿ ಟೋಲ್ ಸಂಗ್ರಹ ಮಾಡಲಾಗುತ್ತಿದ್ದು ಇದೊಂದು ದೊಡ್ಡ ಹಗರಣ ಎಂದು ದೂರಿದ್ದಾರೆ. ನೈಸ್ ಸಮೀಪವಿರುವ ಬೆಲೆಬಾಳುವ ಭೂಮಿಯನ್ನು ಒತ್ತುವರಿ ಮಾಡಲು ಎಲ್ಲರೂ ಒಂದಾಗಿದ್ದಾರೆ ಎಂದು ಆರೋಪಿಸಿದ್ದಾರೆ. ಇದೇ ವೇಳೆ ವಂದೇ ಮಾತರಂ ದೇಶಭಕ್ತಿ ಗೀತೆ ನಿಲ್ಲಿಸಲು ಹೇಳಿದ ಕಾಂಗ್ರೆಸ್ ಹಿರಿಯ ನಾಯಕಿ ಸೋನಿಯಾ ಗಾಂಧಿ ವಿರುದ್ದ ಕುಮಾರಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಅಂಬೇಡ್ಕರ್ ವೃತ್ತದ ಬಳಿಯ ಸರೋವರದಲ್ಲಿ ಮೀನುಗಳ ಸಾವುಗಳ ಕುರಿತು ರಾಷ್ಟೀಯ ಹಸಿರು ನ್ಯಾಯಮಂಡಳಿ ರಾಜ್ಯ ಸರ್ಕಾರ ಮತ್ತು ಇತರ ನಾಲ್ಕು ಅಧಿಕಾರಿಗಳಿಂದ ಪ್ರತಿಕ್ರಿಯೆ ಕೋರಿದೆ. ಜನವರಿ 29ರಂದು ನಡೆದ ಈ ಘಟನೆಯಲ್ಲಿ ಕೊಳಚೆ ನೀರು, ಪುರಸಭೆಯ ತ್ಯಾಜ್ಯದಿಂದ ನೀರು ಕಲುಷಿತಗೊಂಡು ಆಮ್ಲಜನಕ ಕ್ಷೀಣಿಸಿದ ಪರಿಣಾಮ ಮೀನುಗಳು ಸಾವನ್ನಪ್ಪಿವೆ ಎಂದು ಅರ್ಜಿದಾರರು ಆರೋಪಿಸಿದ್ದಾರೆ. ಈ ಆರೋಪಗಳು ಪರಿಸರಕ್ಕೆ ಸಂಬಂಧಿಸಿದ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಎಂದು ರಾಷ್ಟೀಯ ಹಸಿರು ನ್ಯಾಯಮಂಡಳಿ ಅಭಿಪ್ರಾಯಪಟ್ಟಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದು ದಾಖಲೆಯ ಪ್ರಮಾಣದಲ್ಲಿ ಎಚ್ಎಂಟಿ ಕೈಗಡಿಯಾರಗಳ ಮಾರಾಟವಾಗಿದೆ. ಒಂದೇ ದಿನ ಸುಮಾರು 35 ಲಕ್ಷ ರೂಪಾಯಿಗೂ ಹೆಚ್ಚು ವಹಿವಾಟು ನಡೆದಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಎಚ್ಎಂಟಿ ಗಡಿಯಾರಗಳ ಬಗ್ಗೆ ಜನರಲ್ಲಿ ಇವತ್ತಿಗೂ ಅಭಿಮಾನ ಹಾಗೂ ಗೌರವವಿದೆ. ಎಚ್ಎಂಟಿ ಗಡಿಯಾರ ಕಟ್ಟುವುದು ಎಂದರೆ ಹೆಮ್ಮೆ ಮತ್ತು ಪ್ರತಿಷ್ಠೆಯ ವಿಷಯವಾಗಿತ್ತು. ಆ ವೈಭವವನ್ನು ಮರಳಿ ತರುವುದು ತಮ್ಮ ಉದ್ದೇಶವಾಗಿದೆ ಎಂದು ಹೇಳಿದ್ದಾರೆ. ಕಾರ್ಖಾನೆಗೆ ಮರುಜೀವ ನೀಡುವ ಕುರಿತಂತೆ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರೊಂದಿಗೆ ಮಾತುಕತೆ ನಡೆಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನದಿ ನೀರು ಹಂಚಿಕೆ ಕುರಿತು CWMA ಆದೇಶ ಪಾಲಿಸುವಂತೆ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂಕೋರ್ಟ್ ಸೂಚನೆ ನೀಡಿರುವ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಕಾವೇರಿ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಮಂಡ್ಯ ನಗರದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತ ಹಾಗೂ ಸರ್ ಎಂ ವಿಶ್ವೇಶ್ವರಯ್ಯ ಪ್ರತಿಮೆ ಮುಂಭಾಗ ನೂರಾರು ರೈತರು, ಕನ್ನಡಪರ ಸಂಘಟನೆಗಳು

ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಹೋರಾಟ ನಡೆಸಿ ಬೆಂಗಳೂರು ಮೈಸೂರು ಹೆದ್ದಾರಿ ತಡೆ ನಡೆಸಿದ್ದಾರೆ. ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ಬಿಜೆಪಿ ನಡೆಸುತ್ತಿದ್ದ ಪ್ರತಿಭಟನೆ ವೇಳೆ ಟೈರ್ಗೆ ಬೆಂಕಿ ಹಚ್ಚುವ ವಿಚಾರದಲ್ಲಿ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ನಡೆದು ತಳ್ಳಾಟ ನಡೆದಿದೆ. ಈ ವೇಳೆ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಮಣಿ ಎಂಬುವರ ಕೈಗೆ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮತ್ತೊಂದೆಡೆ ಮಂಡ್ಯದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದಲ್ಲಿ ನಡೆಯುತ್ತಿರುವ ಪ್ರತಿಭಟನೆಯಲ್ಲಿ ರೈತ ಸಂಘಟನೆಗಳು ಸುಪ್ರೀಂಕೋರ್ಟ್ನಲ್ಲಿ ಸಮರ್ಥ ವಾದ ಮಂಡಿಸುವಲ್ಲಿ

0: ಪರಿಷತ್ ಸದಸ್ಯ ಸಿಟಿ ರವಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರ ನೇಮಿಸಿದ ಎಸ್ಐಟಿ ತನಿಖೆಯಲ್ಲಿ ಹಣ ದುರುಪಯೋಗ ಸಾಬೀತಾಗಿದೆ. ಆದರೂ ಮತ್ತೆ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ನೀಡಿದ್ದರ ಉದ್ದೇಶ ಏನು ಎಂದು ಪ್ರಶ್ನಿಸಿದ್ದಾರೆ. ಈ ಹಣ ತೆಲಂಗಾಣ ಚುನಾವಣೆ ಹಾಗೂ ಬಳ್ಳಾರಿ ಲೋಕಸಭಾ ಚುನಾವಣೆಗೆ ಬಳಕೆಯಾಗಿದೆ ಎಂದು ಆಪಾದಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರತಿಕ್ರಿಯೆಯ ಫಲಿತಾಂಶ ಆಘಾತಕಾರಿಯಾಗಿದೆ ಎಂದು ರಾಜ್ಯದ ವಿವಿಧ ನಾಗರಿಕ ಸಂಘಟನೆಗಳು ಹಾಗೂ ಒಕ್ಕೂಟಗಳು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದಿವೆ. ಪತ್ರದಲ್ಲಿ ರಾಜ್ಯದಲ್ಲಿ 1,09,00,000 ಮತದಾರರು ಎಎಸ್ಡಿಡಿಒ ಪಟ್ಟಿಯಲ್ಲಿದ್ದಾರೆ. ರಾಜ್ಯದ 3,000 ಬೂತ್ಗಳಲ್ಲಿ ಹೆಸರು ಅಳಿಸಿ ಹಾಕಿದ ಪ್ರಮಾಣ ಶೇಕಡ 60%ಕ್ಕಿಂತ ಹೆಚ್ಚಿದೆ. ಇದು ರಾಜ್ಯದ ಜನರಿಗೆ ಮಾಡಿದ ಅನ್ಯಾಯವಾಗಿದೆ ಎಂದು ಪತ್ರದಲ್ಲಿ ದೂರಿದೆ. ರಾಜ್ಯದಲ್ಲಿ ಇಂತಹ ಅನ್ಯಾಯ ನಡೆಯಲು ಅವಕಾಶ ನೀಡಬಾರದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಮನವಿ ಮಾಡಿದೆ. ಮುಂಬರುವ ವಿಧಾನಸಭೆ ಹಾಗೂ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ನೂತನ ರಾಷ್ಟೀಯ ಪದಾಧಿಕಾರಿಗಳ ಪಟ್ಟಿಯನ್ನು ಪ್ರಕಟಿಸಿದೆ. ರಾಜ್ಯದ ಪ್ರೊಫೆಸರ್ ಎಂ ನಾಗರಾಜ್ ಅವರಿಗೆ ರಾಷ್ಟೀಯ ಉಪಾಧ್ಯಕ್ಷ ಸ್ಥಾನ ನೀಡಲಾಗಿದೆ. ಪಕ್ಷದ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಬಿಎಲ್ ಸಂತೋಷ್ ಅವರನ್ನು ಮುಂದುವರೆಸಲಾಗಿದೆ. ಸ್ಮೃತಿ ಇರಾನಿ ಅವರನ್ನು ಪಕ್ಷದ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಲಾಗಿದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಕೋವಿಡ್ ಲಾಕ್ಡೌನ್ ಸಮಯದಲ್ಲಿ ಸ್ಥಗಿತಗೊಳಿಸಲಾಗಿದ್ದ ಗುಂತಕಲ್ ಚಿಕ್ಕಜಾಜೂರು ರೈಲಿನ ನಿಲುಗಡೆಯನ್ನು ಚಿತ್ರದುರ್ಗ ಜಿಲ್ಲೆಯ ತಳಕು ರೈಲ್ವೆ ನಿಲ್ದಾಣದಲ್ಲಿ ಅಧಿಕೃತವಾಗಿ ಪುನರಾರಂಭಿಸಲಾಗಿದೆ. ಕಳೆದ 1 ವರ್ಷದ ಅವಧಿಯಲ್ಲಿ ಗದಗ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ನಡೆದ ಕಳ್ಳತನ, ಮೋಸ, ವಂಚನೆ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಜಿಲ್ಲೆಯ ಪೊಲೀಸರು 3,68,00,000 ರೂಪಾಯಿ ಮೌಲ್ಯದ ಬಂಗಾರ, ಬೆಳ್ಳಿ, ವಾಹನ, ನಗದು, ಮೊಬೈಲ್ ಸೇರಿದಂತೆ ಇತರೆ ಬೆಲೆ ಬಾಳುವ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 107 ಗ್ರಾಮ ಪಂಚಾಯಿತಿಗಳಲ್ಲಿ ಹಾಗೂ ನಗರ ವ್ಯಾಪ್ತಿಯಲ್ಲಿ 63ರಂತೆ ಒಟ್ಟಾರೆ 170 ಭಾರತ್ ಜೋಡೋ ಯುವಜನರ ಸಂಘಗಳನ್ನು ರಚಿಸಲು ಉದ್ದೇಶಿಸಲಾಗಿದೆ. ಜಿಲ್ಲೆಯಲ್ಲಿ ಭಾರತ್ ಜೋಡೋ ಯುವ ಸಂಘಗಳ ರಚನೆಗೆ ಆನ್ಲೈನ್ ಮೂಲಕ ಸದಸ್ಯತ್ವ ನೋಂದಣಿ ಪ್ರಾರಂಭವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇದೇ 28ರೊಳಗೆ ಬಾಕಿ ಇರುವ ಸರ್ಕಾರಿ ಶಾಲಾ ಮಕ್ಕಳಿಗೆ ಶೂ ಸಾಕ್ಸ್ ವಿತರಣೆ, ಮೇಲ್ಮನೆಯಲ್ಲಿ ಸಚಿವ ಮಧುಬಂಗಾರಪ್ಪ ಸ್ಪಷ್ಟನೆ. ಹೋಟೆಲ್ಗಳ ಅಡುಗೆ ಕೋಣೆಗೆ ಸಿಸಿ ಕ್ಯಾಮೆರಾ ಕಡ್ಡಾಯ, ಆರೋಗ್ಯ ಸಚಿವ ಯುಟಿ ಖಾದರ್. ನೈಸ್ ಯೋಜನೆ ಸ್ವಾಧೀನಪಡಿಸಿಕೊಳ್ಳಲು ಯತ್ನ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪ. ಸ್ವಾತಂತ್ರ್ಯ ದಿನದಂದು ದಾಖಲೆ ಪ್ರಮಾಣದಲ್ಲಿ ಎಚ್ಎಂಟಿ ಕೈಗಡಿಯಾರ ಮಾರಾಟ, 35,00,000 ರೂಪಾಯಿ ವಹಿವಾಟು. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ ಸುಪ್ರೀಂಕೋರ್ಟ್ ಸೂಚನೆ, ಮಂಡ್ಯದಲ್ಲಿ ರೈತರಿಂದ ಪ್ರತಿಭಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35ಕ್ಕೆ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM.

0: ಸೇಫ್ ಡ್ರೈವ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ನಾಳೆ ಮಾಡಬೇಕು ಅನ್ನೋ ಕೆಲಸಗಳ ಬಗ್ಗೆ ಮಾತಾಡ್ತಾ ಇದ್ವಿ ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ. ಕೇಳಿದ್ರೆ 7:02 ಮತ್ತೆ ನಮ್ಮ ಕಾರ್ಯಕ್ರಮ ಮುಂದುವರಿಯುತ್ತೆ. ಈಗ ಸಮಯ 6:55 ಕೇಳಿ ಕನ್ನಡ ರತ್ನ ಭಂಡಾರ
1: ಆಕಾಶವಾಣಿ.
2: ಆಯಿಸು ಕನ್ನಡ ಡಿಂ ಡಿಮವಾ, ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು.
2: ಆರಿಸು ಕನ್ನಡ ಡಿಂ ಡಿಮವಾ, ಓ ಕರ್ನಾಟಕ ಹೃದಯ ಶಿವ.
3: ಜೀವನ ನಾಟ್ಯ ವಿಲಾಸಿ ಸಂಘ ಸ್ಥಾಪನೆ ಮಾಡಿ ಎನ್ಕೆ ಬೇಂದ್ರೆ ಶ್ರೀರಂಗರ ಜೊತೆ ಒಡನಾಡಿದವರು, ಸ್ವಾತಂತ್ರ್ಯ ಹೋರಾಟಗಾರರು, ಪುರಾಣದ ವಸ್ತುಗಳನ್ನು ಆಧರಿಸಿ ಸಾಹಿತ್ಯ ಸೃಷ್ಟಿ ಮಾಡಿದವರು, ಕೃಷಿ ಮಾಡುವುದು ಹೇಗೆ ಎಂದೂ ತೋರಿಸಿದವರು ಸತ್ಯಕಾಮರು, ಹಲವು ಶಾಸ್ತ್ರಗಳನ್ನು ಆಳವಾಗಿ ಅಭ್ಯಾಸ ಮಾಡಿದ ವಿದ್ವಾಂಸರು, ಅನುಭವದ ವಲಯವನ್ನು ವಿಸ್ತರಿಸಿದವರು, ಮನಸ್ಸಿನ ಗತಿ ಶಕ್ತಿಯನ್ನು ತಿಳಿಸಿದವರು. ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಾಗ ಆಕಾಶವಾಣಿ ಅವರನ್ನು ಮಾತನಾಡಿಸಿತ್ತು. ಕೇಳಿ.
4: ಮನಸ್ಸಿನ ಬಗ್ಗೆ ಪ್ರಾಚೀನರೇ ಆಗಲಿ, ಇವತ್ತಿನವರೇ ಆಗಲಿ, ನಾಳೆ ಬರುವವರೇ ಆಗಲಿ, ಯಾರೇ ಹೇಳಿದರೂ ಅದರ ಗತಿಶೀಲತೆಯನ್ನು, ವೇಗಯುಕ್ತವಾದ ಗತಿಶೀಲತೆಯನ್ನು ಯಾರೂ ಬದಿಗಿಸರಿಸಿ ಮಾತನಾಡಲಾರರು. ಸತ್ಯವನ್ನು ನಾವು ಒಂದು ಮುಚ್ಚಳದಿಂದ ಮುಚ್ಚಬಹುದು, ಆದರೆ ಅಲ್ಲಗಳೆಯುವುದು ತುಂಬ ಕಷ್ಟದ್ದು ಹಾಗೂ ಅನಿಷ್ಟದ್ದು ಆಗಿದೆ. ಈ ಅರ್ಥದಲ್ಲಿ ಮನಸ್ಸನ್ನು ಎಂದಿಗೂ ಯಾರೂ ಅತ್ಯಂತ ಗತಿಶೀಲವಾದ ವಸ್ತು ಅಂತ ಹೇಳಬಹುದು. ಹೇಳ್ತಿದ್ದಾರೆ, ಎಷ್ಟು ಗತಿಶೀಲ ಅಂತ ಕೇಳಿದರೆ, ಇವತ್ತು ಯಾವುದು ಭೌತವಿಜ್ಞಾನದಲ್ಲಿ ಅತ್ಯಂತ ವೇಗಶಾಲಿಯಾದ ಬೆಳಕನ್ನು ಕುರಿತು ಹೇಳುತ್ತಿದ್ದೇವೆಯೋ, ನಮ್ಮ ಅವರು ಬೆಳಕಿಗಿಂತಲೂ ವೇಗಶಾಲಿಯಾದ ವಸ್ತು ಮನಸ್ಸೇ ಆಗಿದೆ. ಮನಸ್ಸಿಗೆ ಬೆಳಕಿಗಿಂತಲೂ ತೀಕ್ಷ್ಣವಾದ, ಅತಿ ಶೀಘ್ರವಾದ ವೇಗ ಇದೆ. ಅನೇಕರಿಗೆ ಈ ಮನೋವೇಗವೇ ಒಂದು ಅಸಹ್ಯ ಎನಿಸಿ, ಮನಸ್ಸಿನ ವೇಗವನ್ನು ಹೇಗೆ ನಿಯಂತ್ರಿಸುವುದು ಅನ್ನುವುದೇ ಒಂದು

0: ಯೋಗವಾಗಿ ಪರಿಣಮಿಸಿ ಮನೋನಿರೋಧ ಅನ್ನುವುದು ಒಂದು ಯೋಗಾಂಗವಾಯಿತು. ಈ ಅರ್ಥದಲ್ಲಿ ಎಂದು ಯಾರು ಮನಸ್ಸಿನ ವೇಗವನ್ನು ಕುಂಠಿತಗೊಳಿಸಿದರೆ ವಿಶ್ವದ ಒಂದು ಮಹತ್ತರವಾದಂತಹ, ಇಲ್ಲವೇ ಈಗಿನ ಮಟ್ಟಿಗೆ ಮಹತ್ತಮವಾದಂತಹ ಒಂದು ವಸ್ತುವಿನ ಉಪಯೋಗವನ್ನು ನಿರಾಕರಿಸಿದಂತಾಗುತ್ತಿದೆ. ಆದ್ದರಿಂದ ಮನಸ್ಸಿಗೆ ವೇಗ ಅತಿ ಅಗತ್ಯವಾದದ್ದು. ಈ ವೇಗದಿಂದ ಯಾರು ಇಂದು ಆಢ್ಯರಾಗಿ ಬದುಕಿದ ವಿಶ್ವ ಜೀವನದ ಕಿರೀಟವನ್ನು ಹೊತ್ತಿದ್ದಾರೋ ಅವರು ವೇಗದ ಮನಸ್ಸನ್ನು ವಾಹಕ ಮಾಡಿಕೊಂಡು ನಡೆಯುವುದೇ ವಿಶ್ವದ ಮುಂದಿನ ದಾರಿಯಾಗಿದೆ. ನೋಡಿ, ಮನಸ್ಸು ಸ್ಥಿರ ಅಂತ ಯಾರೂ ಹೇಳೋದಿಲ್ಲ, ಹೇಳಿದರೆ ನಡೆಯೋದೂ ಇಲ್ಲ. ಅದಕ್ಕೆ ಒಂದು ಸ್ಥಿರತೆ ತರಬೇಕು ಅನ್ನುವ ವ್ಯರ್ಥ ಪ್ರಯತ್ನಗಳು ಇಂದಿನವರೆಗೆ ಈ ವಿಶ್ವದ ಭಾರತದ ಭಾಗದಲ್ಲಿ ಮಾತ್ರವಲ್ಲ ಯಾವುದೇ ಭಾಗದಲ್ಲಿ ನಡೆದಿದೆ, ವಿಫಲವೂ ಆಗಿದೆ.
1: ಕನ್ನಡ ರತ್ನಭಂಡಾರದಲ್ಲಿ ನೀವು ಈ ದಿನ ಸತ್ಯಕಾಮರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ನಮಸ್ತೆ, ನಾನು ನಿಮ್ಮ ಕವಿರಾಜ್ ಮಾತಾಡ್ತಾ ಇದ್ದೀನಿ. ವಿವಿಧ ಭಾರತಿ ಅನ್ನೋದು ನಮ್ಮ ಬದುಕಲ್ಲಿ ಹಾಸುಹೊಕ್ಕಾಗಿದೆ. ಯಾಕಂದ್ರೆ ಬಾಲ್ಯದಲ್ಲಿ ರೇಡಿಯೋ ಅನ್ನೋದೇ ಅದ್ಭುತ ಪ್ರಪಂಚ ನಮಗೆ. ಎಲ್ಲಿ ನೋಡಿದ್ರು ಅಬ್ಬರ ಉದ್ವೇಗ ತುಂಬಿರುವ ದಿನಗಳಲ್ಲಿ ವಿವಿಧ ಭಾರತಿ ಅಂದ ತಕ್ಷಣ ಇದೊಂದು ನೆಮ್ಮದಿ, ಇದೊಂದು ಶಾಂತಿ ಅಂತ ಹೇಳ್ತೀನಿ. ನಾನು ಯಾವಾಗ್ಲೂ ಕೇಳ್ತೀನಿ ವಿವಿಧ ಭಾರತಿ, ನೀವು ಕೇಳಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಸಮಯ 7 ಗಂಟೆ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು, ಆನಂತರ ಸೇಫ್ ಡ್ರೈವ್ ಕಾರ್ಯಕ್ರಮ ಮುಂದುವರಿಯುತ್ತೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಬೆಳಗಾವಿ ಜಿಲ್ಲೆ ಅಥಣಿ ನಗರದ ಅಂಬೇಡ್ಕರ್ ವೃತ್ತದ ಬಳಿಯ ಕೆರೆಯಲ್ಲಿ ಮೀನುಗಳ ಸಾಮೂಹಿಕ ಸಾವುಗಳ ಆಪಾದನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಷ್ಟೀಯ ಹಸಿರು ನ್ಯಾಯಮಂಡಳಿ, ಕರ್ನಾಟಕ ಸರ್ಕಾರ ಮತ್ತು ಇತರ ನಾಲ್ಕು ಪ್ರಾಧಿಕಾರಗಳಿಂದ ಪ್ರತಿಕ್ರಿಯೆ ಕೇಳಿದೆ. ಭಾರತದ ಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ ಅವರಿಗೆ ಕಠ್ಮಂಡುವಿನಲ್ಲಿ ಇಂದು ನೇಪಾಳದ ಅಧ್ಯಕ್ಷ ರಾಮಚಂದ್ರ ಪೌಡಲ್ ಅಲ್ಲಿನ ಸೇನೆಯ ಗೌರವ ಜನರಲ್ ಸ್ಥಾನವನ್ನು ಪ್ರದಾನ ಮಾಡಿದ್ದಾರೆ. ಆಂಧ್ರಪ್ರದೇಶದ ವಿಜಯನಗರಂ ಜಿಲ್ಲೆಯಲ್ಲಿರುವ ಅಲ್ಲೂರಿನಲ್ಲಿ ಸೀತಾರಾಮರಾಜು ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಇಂದು ತನ್ನ ವಾಣಿಜ್ಯ ಕಾರ್ಯಾಚರಣೆಯನ್ನು ಆರಂಭಿಸಿದೆ. ನೆರೆ ಸಂತ್ರಸ್ತರ ವಸತಿ ಯೋಜನೆಗಾಗಿ ನೀಡಲಾದ ಹಣವನ್ನು ಪಾಕಿಸ್ತಾನ ಸರ್ಕಾರ ಬೇರೆ ಉದ್ದೇಶಗಳಿಗೆ ಬಳಸುತ್ತಿದೆ ಎಂದು ವಿಶ್ವಬ್ಯಾಂಕ್ ಕಳವಳ ವ್ಯಕ್ತಪಡಿಸಿದೆ. ಜಮ್ಮು ಮತ್ತು ಕಾಶ್ಮೀರದ ಉಧಂಪುರದ ಜಿಲ್ಲೆಯಲ್ಲಿ ರಾಮನಗರ ಅರಣ್ಯ ಪ್ರದೇಶದಲ್ಲಿ ಅಪರಿಚಿತ ವ್ಯಕ್ತಿಗಳ ಸಂಶಯಾಸ್ಪದ ಚಲನವಲನಗಳ ಹಿನ್ನೆಲೆಯಲ್ಲಿ ಭದ್ರತಾ ಪಡೆಗಳು ಬೃಹತ್ ಕಾರ್ಯಾಚರಣೆ ನಡೆಸಿವೆ. ಮಹಾರಾಷ್ಟದ ಪಾಲ್ಗರ್ ಜಿಲ್ಲೆಯ ಬಯೋಸಾರ್ ತಾರಾಪುರ ಔದ್ಯಮಿಕ ಪ್ರದೇಶದ ಉಕ್ಕು ತಯಾರಿಕಾ ಘಟಕದಲ್ಲಿ ಸಂಭವಿಸಿದ ಸ್ಫೋಟದಲ್ಲಿ ಮೂವರು ಕಾರ್ಮಿಕರು ಮೃತಪಟ್ಟಿದ್ದಾರೆ. ವಿಧಾನಮಂಡಲ ಅಧಿವೇಶನದ ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ಸದನದಲ್ಲಿ ಚರ್ಚಿಸಬಹುದಾದ ವಿಷಯಗಳಿಗೆ ಸಂಬಂಧಿಸಿದಂತೆ ಸಮಾಲೋಚನೆ ನಡೆಸಲು ನಾಳೆ ಸಂಜೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆಯಲಾಗಿದೆ. ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಲಿದೆ ಎಂದು ಪಕ್ಷದ ಪ್ರಕಟಣೆ ತಿಳಿಸಿದೆ. ಕೋವಿಡ್ ಸಮಯದಲ್ಲಿ ಸ್ಥಗಿತಗೊಳಿಸಲಾಗಿದ್ದ ಗುಂದ್ಕಲ್ ಚಿಕ್ಕಜಾಜೂರು ರೈಲಿನ ನಿಲುಗಡೆಯನ್ನು ಚಿತ್ರದುರ್ಗ ಜಿಲ್ಲೆಯ ತಳಕು ರೈಲ್ವೆ ನಿಲ್ದಾಣದಲ್ಲಿ ಅಧಿಕೃತವಾಗಿ ಪುನರಾರಂಭಿಸಲಾಗಿದೆ. ಇದರಿಂದಾಗಿ ಸ್ಥಳೀಯ ಪ್ರಯಾಣಿಕರಿಗೆ ಹಾಗೂ ಧಾರ್ಮಿಕ ಕ್ಷೇತ್ರಗಳಿಗೆ ಆಗಮಿಸುವ ಭಕ್ತಾದಿಗಳಿಗೆ ಅನುಕೂಲವಾಗಿದೆ. ಶ್ರೀಲಂಕಾದ ಗಾಲಿಯಲ್ಲಿ ನಡೆಯುತ್ತಿರುವ ಮೊದಲ ಟೆಸ್ಟ್ ಕ್ರಿಕೆಟ್ನ ಮೂರನೇ ದಿನವಾದ ಇಂದು ಭಾರತದ ಬೌಲರ್ಗಳು ಶ್ರೀಲಂಕಾ ತಂಡವನ್ನು ಮೊದಲ ಇನ್ನಿಂಗ್ಸ್ನಲ್ಲಿ

94 ರನ್ಗಳಿಗೆ ಕಟ್ಟಿಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಿಂದಾಗಿ ಭಾರತ ತಂಡ ಮೊದಲ ಇನ್ನಿಂಗ್ಸ್ ಆಧಾರಿತದ ಮೇಲೆ 178 ರನ್ಗಳ ಮುನ್ನಡೆ ಪಡೆದಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8 ಗಂಟೆಗೆ.

0: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: 102.9 FM ಕೇಳ್ತಾ ಇದ್ದೀರಾ. ಇವತ್ತು ನಾವು ಮುಂದೂಡುವ ಪ್ರವೃತ್ತಿ ಅಂದರೆ ಇವತ್ತು ಮಾಡೋ ಕೆಲಸನ ನಾಳೆಯಿಂದ ಮಾಡೋಣ ಅಂತ ಹೇಳಿ ಅಂದ್ಕೊಳ್ತೀವಲ್ಲ, ಆ ಕೆಲಸಗಳ ಬಗ್ಗೆ ಮಾತಾಡ್ತಿದ್ದೀವಿ. ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನರು ಈ ವಿಷಯದ ಬಗ್ಗೆ ಸಂದೇಶ ಕಳಿಸಿದ್ದೀರಿ. ನಾವು ಮುಂದೂಡುವಂತಹ ಕೆಲಸಗಳು ಈ ರೀತಿ ಇದ್ದಾವೆ ಅಂತ ಹೇಳಿ ಆ ಕೆಲಸಗಳನ್ನು ಹಂಚಿಕೊಂಡಿದ್ದೀರಿ. ನಿಮ್ಮೆಲ್ಲರ ಸಂದೇಶಗಳನ್ನು ಓದ್ತಾ ಮತ್ತಷ್ಟು ಮಾತನಾಡ್ತಾ ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸಾಗೋಣ.

ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ಮುಂದೂಡುವಂತಹ ಕೆಲಸಗಳ ಬಗ್ಗೆ ಮಾತಾಡ್ತಿದ್ದೀವಿ. ಇವತ್ತು ಡಯಟ್ ಮಾಡಬೇಕು ಅಂತ ಅನ್ಕೊಳ್ತೀವಿ, ಇವತ್ತಿಂದ ಬೇಡ, ಇವತ್ತು ಏನೇನು ತಿನ್ನಬೇಕು ಅಂದರೆ ಸಿಹಿ ತಿಂಡಿಗಳನ್ನು ತಿಂದುಬಿಡೋಣ, ನಾಳೆಯಿಂದ ಡಯಟ್ ಮಾಡೋಣ ಅಂತ ಹೇಳಿ ನಾಳೆ ಮಾಡೋಣ ಅಂತ ಹೇಳಿ ಮುಂದುವರಿಸ್ತೀವಿ. ಹಾಗೆ ವಾಕಿಂಗ್ ಮಾಡೋದಿರ್ಬೋದು, ಎಕ್ಸಸೈಸ್ ಮಾಡೋದಿರ್ಬೋದು, ಪುಸ್ತಕ ಓದೋದಿರ್ಬೋದು, ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡೋದಿರ್ಬೋದು, ಅಥವಾ ಮನೆ ಖರ್ಚುಗಳನ್ನು ಕಡಿಮೆ ಮಾಡಬೇಕು ಅಂತಲೂ ಒಂದಷ್ಟು ಪಟ್ಟಿ ತಯಾರು ಮಾಡ್ಕೊಳ್ತೀವಿ. ಆದರೆ ಏನು ಮಾಡೋದು, ಅದನ್ನು ನಾಳೆಯಿಂದ ಕಡಿಮೆ ಮಾಡಿಕೊಳ್ಳೋಣ ಅಂತ ಹೇಳಿ ಮುಂದೂಡ್ತೀವಿ. ಈ ಒಂದು ವಿಷಯದ ಬಗ್ಗೆ ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ಮಾತಾಡ್ತಿದ್ವಿ. ಅನೇಕರು ಮೆಸೇಜ್ ಮಾಡಿ ಅವರ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾರೆ. ಚೆನ್ನಪ್ಪ ಜೆ ಪಿ ನಗರ್ ಹಾಡುಗಳನ್ನು ಮೆಚ್ಚಿದ್ದಾರೆ. ದಿನಚರಿಯಲ್ಲಿ ನಾವು ಬರೆದುಕೊಂಡ್ರೆ, ಅಂದರೆ ಮಾಡಬೇಕಾಗಿರೋ ಕೆಲಸಗಳನ್ನು ಮಾಡಿಕೊಂಡ್ರೆ ಅವಾಗ ಇಂದಿನ ಕೆಲಸವನ್ನು ಹಿಂದೆ ಮಾಡಬಹುದು ಅನಿಸುತ್ತೆ ಅಂಥೇಳಿ ಚಂದ್ರು ಪಾಟೀಲ್ ಕೊಪ್ಪಳ ಜಿಲ್ಲೆಯಿಂದ ಸಂದೇಶ ಕಳಿಸಿದರೆ, ಇಂದಿನ ಗಾನ ಭಜನ ಕಾರ್ಯಕ್ರಮದಲ್ಲಿ ನಾವು ಸಹ ಕಾರ್ಯಕ್ರಮ ಕೇಳ್ತಾ ಖುಷಿಯನ್ನು ಪಟ್ವಿ ಅಂತ ಚಿಕ್ಕೋಡಿಯಿಂದ ಕೆಂಪಣ್ಣ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಬೀದರ್ ಇಂದ ಗಣೇಶನಗರದಿಂದ ಮುದ್ದಾ ಮಹೇಶ್, ರಶ್ಮಿ ಶಾಂಭವಿ ಇವರು ಸಹ ಮೆಸೇಜ್ ಮಾಡಿದ್ದಾರೆ. ಇಂದು ಮಾಡುವ ಕೆಲಸವನ್ನು ಹಿಂದೆ ಮಾಡಬೇಕು, ನಾಳೆ ಅನ್ನೋದು ಹಾಳು ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಇದನ್ನು ನಮ್ಮ ತಂದೆ ಹೇಳ್ಕೊಟ್ಟಿದ್ರು ಅಂತಲೂ ಹೇಳ್ತಾ ಇದ್ದಾರೆ. ಇವತ್ತಿನ ಕೆಲಸ ಇವತ್ತೇ ಮಾಡಬೇಕು ಅನ್ನೋದು ನನ್ನ ಆಶಯ. ದಿನಾ ಬೆಳಿಗ್ಗೆ ವಾಕಿಂಗ್ ಮಾಡೋ ಹವ್ಯಾಸವನ್ನು ರೂಢಿಸ್ಕೊಂಡಿದ್ದೀನಿ ಅಂತ ಸುರೇಶ್ ಸುದೇಕಾರು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಇನ್ನೊಂದು ಸಂದೇಶ ಬಂದಿದೆ, ನಾನೊಂದು ಪುಸ್ತಕವನ್ನು ಕೊಂಡುಕೊಂಡಿದ್ದೀನಿ, ಭಗವದ್ಗೀತಾ ಪುಸ್ತಕವನ್ನು, ಅದನ್ನು ಓದಬೇಕು ಅಂತ ಅಂದ್ಕೊಳ್ತೀನಿ, ಆದರೆ ನಾಳೆಯಿಂದ ಓದೋಣ ಅಂಥೇಳಿ ಮುಂದೂಡ್ತಿದ್ದೀನಿ ಅಂತ ಹೇಳಿ ಕೇಳಿದ್ರೆ, ಈ ಹಿಂದೆ ನೀವು ಕಾರ್ಯಕ್ರಮ ಕೇಳಿದರೆ ಒಂದು ಮಾತನ್ನು ಹೇಳಲಾಗಿತ್ತು, ಈಗ ನಾವು ನಾಳೆಯಿಂದ ಪುಸ್ತಕ ಓದೋಣ ಅಂತ ಅಂದ್ಕೊಳ್ತೀವಿ. ಹೌದು, ಒಂದು ಪುಸ್ತಕ ಓದಬೇಕು ಅಂದರೆ ಗಂಟೆಗಟ್ಟಲೆ ಹಿಡಿಯುತ್ತೆ, ಆದರೆ ಕನಿಷ್ಠ ಒಂದೆರಡು ಪುಟಗಳನ್ನಾದರೂ ಓದ್ಬೋದಲ್ವಾ? ಅಂದರೆ 10 ನಿಮಿಷಗಳಾದರೂ ನಾವು ಸಮಯ ಕೊಡಬಹುದಲ್ವಾ? ಪುಸ್ತಕ ಓದೋದೇ ಇರ್ಬೋದು, ವಾಕಿಂಗ್ ಮಾಡೋದೇ ಇರ್ಬೋದು, ಯಾವುದೇ ಒಂದು ಕೆಲಸಗಳಿರ್ಬೋದು, ಗಂಟೆಗಟ್ಟಲೆ ಹಿಡಿಯುತ್ತೆ ಅನ್ನೋದಾದರೆ ನಾವು 5 ನಿಮಿಷದಿಂದ ಶುರು ಮಾಡಿದ್ರೆ, ಅಂದರೆ ಸಣ್ಣ ಸಣ್ಣ ಹೆಜ್ಜೆಗಳನ್ನು ಇಡ್ತಾ ಹೋದರೆ ಖಂಡಿತ ನಾವು ಆ ಕೆಲಸವನ್ನು ಒಂದಲ್ಲ ಒಂದು ದಿನ ಪೂರ್ಣಗೊಳಿಸ್ತೀವಿ ಅಂತ ಹೇಳೋದು ಇವತ್ತಿನ ಮಾತು. ಇನ್ನು ಚಿನ್ಮಯಿ ಪ್ರಭಾಸ್ ರಾಮನಗರದಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಚೇತನ್ ಕುಮಾರ್ ಜಿ, ಹಿರಿಯರು ಹೇಳಿಲ್ವಾ ಮನಸ್ಸಿದ್ದರೆ ಮಾರ್ಗ ಅಂತ, ಹಾಗಾಗಿ ಮನಸ್ಸು ಮಾಡಬೇಕು ಅಂತ ಜಯಣ್ಣ ಶಶಿವಾಳ ಅರಸೀಕೆರೆ ತಾಲೂಕಿಂದ ಸಹ ಸಂದೇಶ ಕಳಿಸಿದ್ದಾರೆ. ಮತ್ತಷ್ಟು ಮೆಸೇಜ್ ಇವೆ, ಓದೋಣ. ಈಗ ಒಂದು ಹಾಡು,

ಕೇಳುಗರೆ, ನಾಳೆ ಅನ್ನೋದು ಒಂದು ಭರವಸೆ, ಆದರೆ ಇವತ್ತು ಅನ್ನೋದಿದೆಯಲ್ಲ ಅದು ನಮ್ಮ ಕೈಯಲ್ಲಿ ಇರುವ ಅವಕಾಶ. ಹಾಗಾಗಿ ನಾಳೆ ಮಾಡೋಣ ಅನ್ನೋ ಈ ಒಂದು ಶಬ್ದಗಳನ್ನು ಬಳಸೋದಕ್ಕಿಂತ ಇವತ್ತೇ ಮಾಡೋಣ ಅನ್ನೋ ಶಬ್ದವನ್ನು ನಾವು ಬಳಸೋದು ಬಹಳ ಮುಖ್ಯ ಆಗುತ್ತೆ. ಸಂಜೆಯ ನಮಸ್ಕಾರಗಳು ಅಂತ ನಂದಿನಿ ಕುಮಾರ್ ಹೊಂಗನೂರು ಚನ್ನಪಟ್ಟಣದಿಂದ ಸಂದೇಶ ಕಳಿಸಿದ್ದಾರೆ. ಸೋಮಾರಿತನವನ್ನು ತೋರಿಸುತ್ತೆ ನಾಳೆ ಅನ್ನೋದು, ಹಾಗಾಗಿ ನಾವು ನಾಳೆ ಅನ್ನೋ ಪದವನ್ನು ಬಳಸಬಾರ್ದು, ಇವತ್ತೇ ಮಾಡ್ತೀನಿ ಅಂತ ಅಂದ್ಕೊಳ್ಬೇಕು ಅಂತ ಇವರು ಹೇಳ್ತಾ ಇದ್ದಾರೆ. ಇನ್ನು ಮನೆ ಕ್ಲೀನ್ ಮಾಡೋಣ ಅಂತ ಅಂದ್ಕೊಳ್ತೀನಿ, ಆದರೆ ಎಷ್ಟೋ ಸರಿ ನಾಳೆಯಿಂದ ಶುರು ಮಾಡಿದರೆ ಆಯಿತು ಅಂತ ಹೇಳಿ ಸುಮ್ಮನಾಗ್ತೀನಿ ಅಂತ ನಿರ್ಮಲಾ ಗೊರಗುಂಟೆ ಪಾಳ್ಯದಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆ ಮೈದರಗಿ ಈರಣ್ಣ ಜೀವೂರ ಅವರು ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ನಾಳೆ ಅಂದವನ ಮನೆ ಹಾಳು ಅಂತ ಹೇಳಿ ಹಳ್ಳಿಯಲ್ಲಿ ಹೇಳ್ತಾರೆ. ಹಾಗಾಗಿ ಇವತ್ತಿನ ಕೆಲಸ ಇವತ್ತು ಮಾಡಬೇಕು, ನಾಳೆ ಮಾಡೋಣ ಅಂದ್ಕೊಳ್ಳೋದು ತಪ್ಪು ಅಂತ ಹೇಳಿ ಚೇತನ್ ಕುಮಾರ್ ಜಿ ರಾಮನಗರದಿಂದ ಸಂದೇಶ ಕಳಿಸಿ ನಾವು ಸಹ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಮೆಸೇಜ್ ಮಾಡಿದ್ದಾರೆ. ರಬಕವಿ ಬನಹಟ್ಟಿ ತಾಲೂಕಿನಿಂದ ಮೆಸೇಜ್ ಮಾಡಿದ್ದಾರೆ, ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಖುಷಿ ಆಗ್ತಿದೆ ಹಾಡುಗಳು ಎಲ್ಲವೂ ಅಂತ ಹೇಳಿ. ಹೀಗೆ ಕಾಕ್ಸ್ಟೌನಿಂದ ಗಿಳಿಯಾರು ಸದಾನಂದ ಶೆಟ್ಟಿ ಅವರು ಸಹ ಮೆಸೇಜ್ ಮಾಡಿದ್ದಾರೆ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಭಾವವಿಲ್ಲದ ಪ್ರೇಮ ನಿರ್ಭರವಿರಲಿ, ಭೀಮ ಸಾಹಸವಿರಲಿ ಹಗೆತನವನುಳಿದು. ವ್ಯಾಮೋಹವಿಲ್ಲದ ಪ್ರೇಮ ನಿರ್ಭರವಿರಲಿ, ಭೀಮ ಸಾಹಸವಿರಲಿ ಹಗೆತನವನುಳಿದು. ನೇಮ ನಿಷ್ಠೆಗಳಿರಲಿ, ಡಂಭ ಕಠಿಣತೆ ಬಿಟ್ಟು ಸೌಮ್ಯವೆಲ್ಲೆಡೆ ಇರಲಿ ಮಂಕುತಿಮ್ಮ. ನೇಮ ನಿಷ್ಠೆಗಳಿರಲಿ, ಡಂಭ ಕಠಿಣತೆ ಬಿಟ್ಟು ಸೌಮ್ಯವೆಲ್ಲೆಡೆ ಇರಲಿ ಮಂಕುತಿಮ್ಮ.

ವ್ಯಾಮೋಹವಿಲ್ಲದ ಪ್ರೇಮ ನಿರ್ಭರವಿರಲಿ ಅಂತಾನೆ ಆರಂಭವಾಗತ್ತೆ ಇದು. ನಾವು ಪ್ರಾಣಿ ಸಂಕೋಲೆಯಲ್ಲಿ ಮೇಲ್ಮಟ್ಟದವರು. ಹೇಗೆ ಈ ಮೇಲ್ಮಟ್ಟದವರು ಅಂತ ಗೊತ್ತಾಗುತ್ತೆ? ನಮ್ಮ ವಿವೇಚನಾ ಶಕ್ತಿ ಮತ್ತು ಮಾತು ನಮ್ಮನ್ನು ಬೇರೆ ಪ್ರಾಣಿಗಳಿಂದ ಬೇರೆಯಾಗಿ ಇರಿಸಿದೆ. ಅದು ಇನ್ನಷ್ಟು ಉನ್ನತವಾಗಿರಲಿ, ಪರಮಾರ್ಥದ ಸಾಧನೆಗೆ ಮತ್ತಷ್ಟು ಸಂಸ್ಕಾರ ಸಿಗಲಿ ಅಂತಾರೆ ಡಿ ವಿ ಜಿ. ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ, ವ್ಯಾಮೋಹವನ್ನು ತೊರೆದು ಬಾಳಬೇಕು, ಏನು ಬಂದರೂ ಕೂಡ ತಾಳಬೇಕು ಅಂತಾರೆ ಸೂರಮ್ಯ ಕುಂಡಿಯವರು. ಹಾಗಾಗಿ ನಿಸ್ವಾರ್ಥ ಪ್ರೇಮ ನಮಗೆ ಹೆಚ್ಚಾಗಿರಲಿ. ಅಂದರೆ ಒಂದು ಕಡೆ ಒಂದು ಮಾತನ್ನು ನಾನು ಕೇಳಿದ್ದೇನೆ, ಯಾವಾಗಲೂ ಅಕಾರಣ ಪ್ರೀತಿ ಸಕಾರಣ ದ್ವೇಷ ಒಳ್ಳೆಯದು ಅಂತಾರೆ. ಅಂದರೆ ನಿಸ್ವಾರ್ಥವಾದಂಥ ಪ್ರೇಮ, ತಾಯಿಯ ಪ್ರೇಮ, ಇಂಥ ಪ್ರೇಮ ಎಲ್ಲ ಕಡೆ ಬೆಳೆಸ್ಕೊಳ್ಳಿ, ಒಳ್ಳೆಯದು. ಭೀಮ ಸಾಹಸ ಭೀಮ ಪರಾಕ್ರಮ ಬೇಕು ಒಳ್ಳೆಯ ಕೆಲಸ ಮಾಡೋದಕ್ಕಾಗಿ, ಆದರೆ ಹಗೆತನಕ್ಕಾಗಿ ಅಲ್ಲ. ಈ ಹಗೆತನ ಅನ್ನೋದು ವ್ಯಕ್ತಿತ್ವವನ್ನು ಹಾಳು ಮಾಡುತ್ತೆ. ಇನ್ನು ನಿಯಮ ನಿಷ್ಠೆ ಅಂದರೆ ನಿತ್ಯ ನಿಯಮಿತ ರೀತಿಯಲ್ಲಿ ಕೆಲಸ ಮಾಡಿಕೊಳ್ಳೋದು.

ಬೇಕು, ಆದರೆ ಪ್ರದರ್ಶನ, ಕಠಿಣ ಶಿಕ್ಷೆ ಅದರಲ್ಲಿರಬಾರದು. ಅಂದರೆ ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಹೆಚ್ಚು ಅಂತನೋ ಗುಣವನ್ನು ಸಣ್ಣಂದಿನಲ್ಲೇ ನಮ್ಮ ಮಕ್ಕಳಿಗೂ ನಾವು ಬೆಳೆಸೋದು ಒಳ್ಳೆಯದು. ಎಲ್ಲ ಕಡೆ ಶಾಂತಿ ನೆಲೆಸಿರಲಿ, ಸಜ್ಜನಿಕೆ ನೆಲೆಸಿರಲಿ, ನೆಮ್ಮದಿ ತುಂಬಿರಲಿ. ನಾವಿರೋ ಕಡೆಯೇ ನಮ್ಮ ಸ್ನೇಹಿತರು, ನಮ್ಮ ಮಕ್ಕಳು, ನಮ್ಮ ಬಂಧು, ನಮ್ಮ ಬಳಗ ಇವೆಲ್ಲವೂ ಸಜ್ಜನರಾಯರ ಸರ್ಕಲ್ ಆಗಿರಲಿ ಅಂತಾರೆ ಗುಂಡಪ್ಪನವರು. ನಿಯಮ ನಿಷ್ಠೆಗಳಿರಲಿ, ಡಂಭ ಕಠಿಣತೆ ಬಿಟ್ಟು ನಿಮ್ಮ ಬದುಕು ನಿದರ್ಶನವಾಗಿರಲಿ, ಪ್ರದರ್ಶನವಾಗದೇ ಇರಲಿ, ಸೌಮ್ಯವೂ ಎಲ್ಲೆಡೆ ಇರಲಿ, ಎಲ್ಲ ಕಡೆ ಸಜ್ಜನಿಕೆ ಸೌಮ್ಯತೆ ಇರಲಿ ಅಂತಾರೆ ತಿಮ್ಮಗುರು.

ಔದಾರ್ಯ ತಾಯಿ ನೀತಿಗೆ ಧೈರ್ಯವೇ ತಂದೆ, ಸ್ವಾಧಿಪತ್ಯದಿ ನೀನು ಬಾಳನಾಳುವಡೆ. ಔದಾರ್ಯ ತಾಯಿ ನೀತಿಗೆ ಧೈರ್ಯವೇ ತಂದೆ, ಸ್ವಾಧಿಪತ್ಯದೆ ನೀನು ಬಾಳನಾಳುವಡೆ. ಹೋದುದನು ನೆನೆಯದಿರು ಬರುವುದಕ್ಕೆ ಸಿದ್ಧನಿರು, ಆದನಿತು ಸಂತೋಷ ಮಂಕುತಿಮ್ಮ. ಹೋದುದನು ನೆನೆಯದಿರು ಬರುವುದಕ್ಕೆ ಸಿದ್ಧನಿರು, ಆದನಿತು ಸಂತೋಷ ಮಂಕುತಿಮ್ಮ.

0: ಹೇಗೋ ಬದುಕಿದಿರಾಯಿತು ಅನ್ನೋದು ಸರಿಯಲ್ಲ. ಹೀಗೆಯೇ ಬದುಕಬೇಕು ಅನ್ನೋದರಲ್ಲಿ ಡಿ ವಿ ಜಿಯವರಿಗೆ ಬಹಳ ವಿಶ್ವಾಸ. ಅದನ್ನೇ ಈ ಮುಕ್ತಕದಲ್ಲಿ ಅವರು ಹೇಳಿದ್ದಾರೆ. ನೀತಿಗೆ ಅಡಿಪಾಯವೇ ಔದಾರ್ಯ, ಉದಾರವಾದ ಗುಣ. ಅಂದರೆ ಉದಾರತೆ ಇಲ್ಲದೆ ಹೋದರೆ ನೀತಿಗೆ ಆಧಾರವೇ ಇಲ್ಲ. ಆದ್ದರಿಂದಲೇ ಆ ಔದಾರ್ಯ ಅನ್ನೋದು ತಾಯಿ, ಧೈರ್ಯವನ್ನು ತಂದೆ ಅಂತ ಕರೀತಾರೆ. ಉದಾರತೆಯನ್ನು ಧೀರ ಮಾತ್ರ ತೋರಬಲ್ಲ. ಯಾರೇನು ಅಂತಾರೋ, ಯಾರದ್ದಾದರೂ ಬಾಯಿಗೆ ಬಿದ್ದೋದ್ರೆ ಏನಪ್ಪ ಆಗುತ್ತೆ ಅನ್ನೋ ಅಧೈರ್ಯ ಹೊಂದಿದ್ರೆ, ಹಿಂಜರಿದು ಬಿಟ್ರೆ ನೀತಿಗೂ ಉದಾರತೆಗೂ ಸೋಲು ಒಳ್ಳೆ ಕೆಲಸ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಇನ್ನೊಬ್ಬರಿಗೆ ಹಿತವಾಗುವಂತೆ, ಹೊರೆಯಾಗದಂತೆ ತನ್ನನ್ನು ತಾನು ನಿಯಂತ್ರಿಸೋದೆ, ತನ್ನ ಬದುಕನ್ನು ತಾನು ನಡೆಸೋದೆ ಸ್ವಾಧಿಪತೆ. ಇದರೊಂದಿಗೆ ನಿನ್ನೆಗಾಗಿ ದುಃಖಿಸದೆ, ಅಯ್ಯೋ ಆ ದಿವಸ ಎಷ್ಟು ಚೆನ್ನಾಗಿತ್ತು ಅಂತ ಕಳೆದು ಹೋದದಕ್ಕಾಗಿ ಯೋಚನೆ ಮಾಡದೆ, ಇಂದನ್ನು ಅಚ್ಚುಕಟ್ಟಾಗಿ ಕಳೆಯುತ್ತಾ ಹೋದುದನ್ನು ನೆನೆಯದಿರು, ಬರುವುದಕ್ಕೆ ಸಿದ್ಧನಿರು, ಬಂದದ್ದೆಲ್ಲ ಬರಲಿ, ಭಗವಂತನ ದಯೆ ಇರಲಿ ಅಂತ ಎದೆಗುಂದದೆ ಬಾಳು ಅಂತ ಇದ್ದಾರೆ. ಎಷ್ಟು ಉತ್ತಮವಾದ ಬದುಕನ್ನು ನಡೆಸ್ತೇವ್ಯೋ ಅಷ್ಟು ಒಳ್ಳೆಯದು. ಆ ಬದುಕು ಇನ್ನೊಬ್ಬರಿಗೆ ಮಾದರಿಯಾಗಬಹುದು, ನಿದರ್ಶನವಾಗಬಹುದು. ಮತ್ತೆ ಅದೇ ಒಳ್ಳೆಯದು, ಅದಷ್ಟೇನೆ ಒಳ್ಳೆಯದು, ಅದೇ ಸಂತೋಷ ಕೊಡುವಂಥದ್ದು ಅಂತಾರೆ ತಿಮ್ಮಗುರು.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂಆರ್ ಶ್ರೀನಿಧಿ.

ವ್ಯಾಖ್ಯಾನ ಎಚ್ಎಸ್ ಶ್ರೀರಾಮಕೃಷ್ಣ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್, ಕಗ್ಗದ ಸಿರಿ.

ನಮಸ್ಕಾರ, ನಾನು ಲಕ್ಷ್ಮೀ ಗೋಪಾಲ್ ಸ್ವಾಮಿ ಮಾತಾಡ್ತಾ ಇರೋದು. ಚಿಕ್ಕ ವಯಸ್ಸಿಂದನೂ ನಾನು ರೇಡಿಯೋ ಕೇಳ್ಕೊತಾ ಬರ್ತಾ ಇದ್ದೀನಿ. ನಮ್ಮ ಅಮ್ಮ ಡಾಕ್ಟರ್ ಉಮಾ ಗೋಪಾಲ್ ಸ್ವಾಮಿ ರೇಡಿಯೋ ಆರ್ಟಿಸ್ಟ್ ಆಗಿದ್ರು. ಸೊ ನಮ್ಗದೆಲ್ಲ ಒಳ್ಳೊಳ್ಳೆ ನೆನಪುಗಳು. ವಿವಿಧ ಭಾರತಿ ಬರೀ ಎಂಟರ್ಟೈನ್ಮೆಂಟ್ ಅಲ್ಲ, ಎನ್ರಿಚಿಂಗ್ ಅಂತ ಹೇಳ್ಬೋದು. ನಾನು ಯಾವಾಗ್ಲೂ ವಿವಿಧ ಭಾರತಿ ಕೇಳ್ತೀನಿ, ನೀವು ಕೇಳಿ ಆನಂದಿಸಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ನಮ್ಮ ವಿವಿಧ ಭಾರತಿಯಿಂದ ಮುಂದಿನ ಯಾವೆಲ್ಲ ಕಾರ್ಯಕ್ರಮಗಳು ಇವೆ ಅಂತ ತಿಳಿಯೋದಾದರೆ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ ಇರುತ್ತೆ. 7:45 ಸೇಫ್ ಟೈಮ್ನಲ್ಲಿ ಒಂದಷ್ಟು ಚಿತ್ರಗೀತೆಗಳನ್ನು ಕೇಳೋಣ. ಇಂದು ರಾತ್ರಿ 8:02 ಭಾವಚಿತ್ತಾರ ಭಾವಗೀತೆಗಳು ನಿಮಗಾಗಿ 1 ಗಂಟೆ ಅವಧಿಯಲ್ಲಿ ಮೂಡಿಬರುತ್ತೆ. ಅಂದರೆ 8:02 9:00 ಭಾವಚಿತ್ತಾರ ಕಾರ್ಯಕ್ರಮ ನೀವು ಕೇಳ್ತೀರಿ. ಇನ್ನು 9:15 ಹಿಂದಿ ಮೆಲೋಡೀಸ್ ಹಿಂದಿ ಚಿತ್ರಗೀತೆಗಳನ್ನು ಕೇಳೋಣ. ಇಂದು ರಾತ್ರಿ 10:02 ಪ್ರೇಮ ನಿನಾದ ಪ್ರೀತಿ ಪ್ರೇಮ ಪ್ರಣಯ ಗೀತೆಗಳನ್ನು ಕೇಳ್ತಾ 10:02 ಸಾಕೋಣ. ಈ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಬೇಕು ಅಂದರೆ 102.9 FM ಟ್ಯೂನ್ ಮಾಡಿಯೇ ಇರಬೇಕು. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಸ್ವಾತಂತ್ರ್ಯ ದಿನದ ಮುನ್ನವೇ ದೇಶದ ರಕ್ಷಣಾ ಪಡೆಗಳಿಂದ ಐಎಸ್ಐ ಬೆಂಬಲಿತ ಉಗ್ರಗಾಮಿ ಗುಂಪು ಶಹಜಾದ್ ಭಟ್ಟಿ ಕಾರ್ಯಜಾಲ ಧ್ವಂಸ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಜೊತೆಗೆ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಸಭೆ, ಸ್ಥಾಪಿತ ಪರೀಕ್ಷಾ ಶಿಷ್ಟಾಚಾರಗಳ ಕಟ್ಟುನಿಟ್ಟಿನ ಪಾಲನೆಗೆ ಆದೇಶ. ಬಿಜೆಪಿಯಿಂದ ರಾಷ್ಟೀಯ ಪದಾಧಿಕಾರಿಗಳ ಘೋಷಣೆ, ಪಕ್ಷದ ಧುರೀಣ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಅಭಿನಂದನೆ. ವಿದ್ಯುನ್ಮಾನ ಘಟಕ ತಯಾರಿಕಾ ಯೋಜನೆಯಡಿ 7,877 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಗೆ ಅನುಮೋದನೆ, ಅಶ್ವಿನಿ ವೈಷ್ಣವ್. ಹಾಗೂ ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್, ಭಾರತೀಯ ಕ್ರೀಡಾಪಟುಗಳ ಶುಭಾರಂಭ. ವಾರ್ತೆಗಳ ವಿವರ. ಸ್ವಾತಂತ್ರ್ಯ ದಿನದ ಮುನ್ನವೇ ದೇಶದ ರಕ್ಷಣಾ ಪಡೆಗಳು ಐಎಸ್ಐ ಬೆಂಬಲಿತ ಉಗ್ರಗಾಮಿ ಗುಂಪು ಶಹಜಾದ್ ಭಟ್ಟಿ ಕಾರ್ಯಜಾಲವನ್ನು ಧ್ವಂಸಗೊಳಿಸಿವೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. 200ಕ್ಕೂ ಅಧಿಕ ಕಾರ್ಯನಿರ್ವಾಹಕರನ್ನು ವಶಕ್ಕೆ ಪಡೆಯುವ ಮೂಲಕ ಸರ್ಕಾರ ವೆಚ್ಚದಕಾರಿ ಆಕ್ರಮಣವನ್ನು ವಿಫಲಗೊಳಿಸಲಾಗಿದೆ ಎಂದು ಗೃಹ ಸಚಿವರು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿದ್ದಾರೆ. ಭದ್ರತಾ ಪಡೆಗಳು 14 ರಾಜ್ಯಗಳ ವಿವಿಧ ತಾಣಗಳಲ್ಲಿ ಸಮನ್ವಯದ ಕಾರ್ಯಾಚರಣೆ ನಡೆಸುವ ಮೂಲಕ ಭಯೋತ್ಪಾದಕತೆ ವಿರುದ್ದ ಶೂನ್ಯ ಸಹನೆಯನ್ನು ಅತ್ಯುತ್ತಮವಾಗಿ ಪ್ರದರ್ಶಿಸಿದ್ದಾರೆ. ಭದ್ರತಾ ಪಡೆಗಳು ನಡೆಸಿದ ಕಾರ್ಯಾಚರಣೆಯಲ್ಲಿ ಐಇಡಿ, ಪಾಕಿಸ್ತಾನ ಶಸ್ತಾಸ್ತ್ರ ಕಾರ್ಖಾನೆಗಳ ಗುರುತು ಇರುವ ಗ್ರೆನೇಡ್, ಪಿಸ್ತೂಲ್, ಸಜೀವ ಕಾರ್ಟ್ರಿಜ್, ಸಿಸಿ ಕ್ಯಾಮರಾ ಮೊದಲಾದವುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಶಹಜಾದ್ ಭಟ್ಟಿ ಕಾರ್ಯಜಾಲ ವಿವಿಧ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ತೊಡಗಿತ್ತು ಎಂದು ಅಮಿತ್ ಶಾ ತಿಳಿಸಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ನವದೆಹಲಿಯಲ್ಲಿಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಹಾಗೂ ಉನ್ನತ ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಸ್ಥಾಪಿತ ಪರೀಕ್ಷಾ ಶಿಷ್ಟಾಚಾರಗಳನ್ನು ಕಟ್ಟುನಿಟ್ಟಾಗಿ ಅನುಪಾಲನೆ ಮಾಡುವಂತೆ ಸಚಿವರು ಈ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಗೌಪ್ಯ ಕಾರ್ಯಾಚರಣೆ ವಿನ್ಯಾಸ, ಪ್ರತ್ಯೇಕತಾ ಕೊಠಡಿ ಸೇರಿದಂತೆ ಎಲ್ಲ ನವೀಕರಣ ಪ್ರಕ್ರಿಯೆಗಳನ್ನು ಸಮರೋಪಾದಿಯಲ್ಲಿ ಪೂರ್ತಿಗೊಳಿಸಿ ಅನುಷ್ಠಾನಗೊಳಿಸಬೇಕೆಂದು ಸೂಚಿಸಿದರು. ಎಲ್ಲ ಪರೀಕ್ಷಾ ಪ್ರಕ್ರಿಯೆಗಳ ಪರಿಪೂರ್ಣ ಪರಿಶೋಧನೆ ನಡೆಸಿ ಸರಿಪಡಿಸಲು ಕೈಗೊಳ್ಳಲಾದ ಕ್ರಮಗಳ ಬಗ್ಗೆ ವರದಿ ಸಲ್ಲಿಸಲು ಎನ್ಟಿಎಗೆ ಸಚಿವರು ನಿರ್ದೇಶಿಸಿದರು. ಸಂಪೂರ್ಣ ಪರೀಕ್ಷಾ ಪದ್ಧತಿಯಲ್ಲಿ ಸುಧಾರಣೆ ತಡುವ ನಿಟ್ಟಿನಲ್ಲಿ ಎನ್ಟಿಎ ಕೈಗೊಂಡ ಕ್ರಮಗಳನ್ನು ಅಧಿಕಾರಿಗಳು ಸಚಿವರಿಗೆ ವಿವರಿಸಿದರು. 50ಕ್ಕೂ ಹೆಚ್ಚು ಸಿಬ್ಬಂದಿಯನ್ನು ಎನ್ಟಿಎಯಿಂದ ತೆಗೆದುಹಾಕಲಾಗಿದೆ. ವೃತ್ತಿಪರ ನಾಯಕತ್ವದ 10 ಸ್ಥಾನಗಳಿಗಾಗಿ ಜಾಹೀರಾತು ಹೊರಡಿಸಲಾಗಿದ್ದು ಸದ್ಯದಲ್ಲಿ ಭರ್ತಿ ಪ್ರಕ್ರಿಯೆ ನಡೆಯಲಿದೆ. ಸೈಬರ್ ಭದ್ರತೆ, ಪ್ರಶ್ನೆ ಪತ್ರಿಕೆ ವಿನ್ಯಾಸ ಹಾಗೂ ಇತರ ವಿಶೇಷ ವಲಯಗಳಿಗೆ ಸಂಬಂಧಿಸಿದಂತೆ ಖಾಸಗಿ ಕ್ಷೇತ್ರದ ವಿಷಯ ತಜ್ಞರನ್ನು ನೇಮಕ ಮಾಡಿಕೊಳ್ಳಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದರು. ಸಭೆಯಲ್ಲಿ ಉನ್ನತ ಶಿಕ್ಷಣ ಇಲಾಖೆ ಕಾರ್ಯದರ್ಶಿ ಹಾಗೂ ಎನ್ಟಿಎ ಮಹಾನಿರ್ದೇಶಕರು ಮತ್ತು ಇತರ ಹಿರಿಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಹೊಸ ರಾಷ್ಟೀಯ ಪದಾಧಿಕಾರಿಗಳ ತಂಡ ಪ್ರಕಟಿಸಿದೆ. ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬೀನ್ ಹೊಸ ತಂಡದ ಸದಸ್ಯರ ಹೆಸರುಗಳನ್ನು ಘೋಷಿಸಿದ್ದಾರೆ. ವಸುಂಧರಾ ರಾಜೇ ಸಿಂಧಿಯಾ, ತಿರತ್ ಸಿಂಗ್ ರಾವತ್, ರಾಮ್ ಮಾಧವ್, ಬೈಜಯಂತ್ ಜೆ ಪಾಂಡಾ, ಸರ್ದಾರ್ ಮನ್ಪ್ರೀತ್ ಸಿಂಗ್ ಬಾದಲ್ ಮತ್ತು ರೇಖಾ ವರ್ಮಾ ಸೇರಿದಂತೆ ಒಟ್ಟು 13 ರಾಷ್ಟೀಯ ಉಪಾಧ್ಯಕ್ಷರನ್ನು ನೇಮಿಸಲಾಗಿದೆ. ಕೇಂದ್ರ ಸಚಿವ ಹಾಗೂ ಬಿಜೆಪಿ ನಾಯಕ ಪಿಯೂಷ್ ಗೋಯಲ್ ರಾಷ್ಟೀಯ ಖಜಾಂಚಿಯಾಗಿದ್ದಾರೆ. ಬಿಎಲ್ ಸಂತೋಷ್ ಅವರನ್ನು ಸಂಘಟನಾ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. ವಿನೋದ್ ತಾವ್ಡೆ, ಸುನಿಲ್ ಬನ್ಸಾಲ್, ಸ್ಮೃತಿ ಇರಾನಿ, ಬಿಪ್ಲಬ್ ಕುಮಾರ್ ದೇವ್ ಸೇರಿದಂತೆ 8 ಧುರೀಣರನ್ನು ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿಗಳನ್ನಾಗಿ ನೇಮಿಸಲಾಗಿದೆ. ಪಕ್ಷದ ವಿವಿಧ ಮೋರ್ಚಾಗಳಿಗಾಗಿ ಹೊಸ ಮುಖ್ಯಸ್ಥರನ್ನು ಪ್ರಕಟಿಸಲಾಗಿದೆ. ಯುವ ಮೋರ್ಚಾ ಅಧ್ಯಕ್ಷರಾಗಿ ಡಾ ಹೇಮಾಂಗ್ ಜೋಶಿ, ಮಹಿಳಾ ಮೋರ್ಚಾ ಅಧ್ಯಕ್ಷರಾಗಿ ರೂಪ್ಕುಮಾರಿ ಚೌಧರಿ ಹಾಗೂ ಕಿಸಾನ್ ಮೋರ್ಚಾ ಅಧ್ಯಕ್ಷರಾಗಿ ಬನ್ಸಿಲಾಲ್ ಗುರ್ಜಾರ್ ನೇಮಕಗೊಂಡಿದ್ದಾರೆ. ಬಿಜೆಪಿ ಹಿರಿಯ ಧುರೀಣ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಕ್ಷದ ರಾಷ್ಟೀಯ ಪದಾಧಿಕಾರಿ ಹುದ್ದೆಗಳಿಗಾಗಿ ಹೊಸದಾಗಿ ನೇಮಕಗೊಂಡವರನ್ನು ಅಭಿನಂದಿಸಿದ್ದಾರೆ. ಹೊಸ ತಂಡ ಸಾಂಸ್ಥಿಕ ಅನುಭವವನ್ನು ಒಟ್ಟುಗೂಡಿಸಿ ಹೊಸ ಶಕ್ತಿ ಹಾಗೂ ತಳಮಟ್ಟದ ಸಂಪರ್ಕವನ್ನು ತರಲಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಪಕ್ಷವನ್ನು ಬಲಪಡಿಸಲು ಹಾಗೂ ಸಾರ್ವಜನಿಕ ಸೇವೆಯತ್ತ ಗಮನ ಕೇಂದ್ರೀಕರಿಸುವ ಮೂಲಕ ಪದಾಧಿಕಾರಿಗಳು ಉತ್ತಮ ಕೊಡುಗೆ ನೀಡುವರೆಂದು ಪ್ರಧಾನಿ ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಆಂಧ್ರಪ್ರದೇಶದ ವಿಜಯನಗರಂ ಜಿಲ್ಲೆಯಲ್ಲಿರುವ ಅಲ್ಲೂರಿ ಸೀತಾರಾಮರಾಜು ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಇಂದು ತನ್ನ ವಾಣಿಜ್ಯ ಕಾರ್ಯಾಚರಣೆಗಳನ್ನು ಆರಂಭಿಸಿದೆ. ನಾಗರಿಕ ವಿಮಾನಯಾನ ಖಾತೆ ಸಚಿವ ಕೆ ರಾಮಮೋಹನ್ ನಾಯ್ಡು ಸಮ್ಮುಖದಲ್ಲಿ ವಾಣಿಜ್ಯ ಕಾರ್ಯಾಚರಣೆ ಉದ್ಘಾಟನೆ ನೆರವೇರಿತು. ಸುಮಾರು 3,800 ಮೀಟರ್ ರನ್ವೇ ಹೊಂದಿರುವ ಈ ವಿಮಾನ ನಿಲ್ದಾಣ ಆರಂಭಿಕವಾಗಿ ವಾರ್ಷಿಕ 60 ಲಕ್ಷ ಪ್ರಯಾಣಿಕರನ್ನು ನಿರ್ವಹಿಸುವ ಸಾಮರ್ಥ್ಯ ಹೊಂದಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದಲ್ಲಿ 7,877 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಯ 231 ಅರ್ಜಿಗಳಿಗೆ ವಿದ್ಯುನ್ಮಾನ ಘಟಕ ತಯಾರಿಕಾ ಯೋಜನೆಯಡಿ ಅನುಮೋದನೆ ನೀಡಲಾಗಿದೆ. ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಷಯ ತಿಳಿಸಿದ್ದಾರೆ. ಒಟ್ಟು 10 ರಾಜ್ಯಗಳಿಂದ ಅರ್ಜಿಗಳು ಬಂದಿದ್ದು, ತಯಾರಿಕಾ ಘಟಕಗಳಿಂದ 9,500ಕ್ಕೂ ಅಧಿಕ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುವ ನಿರೀಕ್ಷೆ ಇದೆ ಎಂದು ಅಶ್ವಿನಿ ವೈಷ್ಣವ್ ಮಾಹಿತಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಸ್ವಾತಂತ್ರ್ಯ ದಿನ ಭಾಷಣದಲ್ಲಿ ನೀಡಿದ ಶಕ್ತಿಯ ಸಪ್ತಧಾರ ಪರಿಕಲ್ಪನೆ ದೇಶದ ಗ್ರಾಮೀಣ ಮತ್ತು ಕೃಷಿ ವಲಯಕ್ಕೆ ದಿಕ್ಸೂಚಿಯಾಗಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ರಾಜ್ಯ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಜನಕೇಂದ್ರಿತ ಕಾರ್ಯಕ್ರಮಗಳ ನಿರೂಪಣೆ ಹಾಗೂ ಪಾರದರ್ಶಕ ಪರಿಣಾಮಕಾರಿ ಜಾರಿ ಮೂಲಕ ಈ ದೂರದೃಷ್ಟಿಯನ್ನು ಸಾಕಾರಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ. ನಾಳೆ ನವದೆಹಲಿಯ ಪೂಸಾ ಆವರಣದಲ್ಲಿ ಆಯೋಜಿಸಲಾಗಿರುವ ಶಕ್ತಿಯ ಸಪ್ತಧಾರ ಸಂಕಲ್ಪ ಕಾರ್ಯಕ್ರಮ ಶಿವರಾಜ್ ಸಿಂಗ್ ಚೌಹಾಣ್ ನೇತೃತ್ವದಲ್ಲಿ ನಡೆಯಲಿದೆ.

0: 2047ರ ವೇಳೆಗೆ ರಾಷ್ಟ್ರವನ್ನು ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿಸುವ ದಿಸೆಯಲ್ಲಿ ಕೃಷಿ ಹಾಗೂ ಗ್ರಾಮೀಣಾಭಿವೃದ್ಧಿ ವಲಯಕ್ಕಾಗಿ ಮಾರ್ಗನಕ್ಷೆ ರೂಪಿಸುವುದು ಈ ಸಭೆಯ ಉದ್ದೇಶವಾಗಿದೆ. ಪ್ರಗತಿಪರ ರೈತರು, ಲಖಪತಿ ದೀದಿಗಳು, ಕೃಷಿ ರಫ್ತುದಾರರು ಹಾಗೂ ಆಹಾರ ಸಂರಕ್ಷಣೆಯಲ್ಲಿ ತೊಡಗಿರುವವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕೇಂದ್ರ ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆ ನಿವಾರಣೆ ಹಾಗೂ ಪಿಂಚಣಿ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ನವದೆಹಲಿಯಲ್ಲಿಂದು 2026ನೇ ಸಾಲಿನ ಅನುಭವ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಪಾಸ್ಪೋರ್ಟ್ ಸೇವಾ ಕೇಂದ್ರ, ಹೊಸ ನಿಯಮಾವಳಿಗಳ ನಿರೂಪಣೆ, ಆಡಳಿತ ಮತ್ತು ಖಾತೆ ನಿರ್ವಹಣೆಗಳಲ್ಲಿ ತಂತ್ರಜ್ಞಾನದ ಅಳವಡಿಕೆ ಮೊದಲಾದ ಸರ್ಕಾರಿ ಯೋಜನೆಗಳ ಮೂಲಕ ರಾಷ್ಟ ನಿರ್ಮಾಣಕ್ಕೆ ಕೊಡುಗೆ ನೀಡಿದ ಕಾರ್ಯಗಳಿಗಾಗಿ ಈ ಪುರಸ್ಕಾರಗಳನ್ನು ನೀಡಲಾಗಿದೆ. ಕೇಂದ್ರ ಸರ್ಕಾರಿ ನೌಕರರು, ಸರ್ಕಾರಿ ಸ್ವಾಮ್ಯದ 12 ಬ್ಯಾಂಕ್ಗಳು ಹಾಗೂ ಉದ್ದಿಮೆಗಳ ನೌಕರರು ಹಾಗೂ ನಿವೃತ್ತ ನೌಕರರಿಗೆ ತಮ್ಮ ಅನುಭವ ಹಂಚಿಕೊಳ್ಳಲು ಅನುಭವ ವೇದಿಕೆ ರೂಪಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಸಚಿವರು ಪಿಂಚಣಿ ಮಿತ್ರ ಕೈಪಿಡಿ ಹಾಗೂ ರಾಷ್ಟವ್ಯಾಪಿ ಡಿಜಿಟಲ್ ಜೀವಿತ ಪ್ರಮಾಣ ಪತ್ರ ಆಂದೋಲನ 5 ನಿಯಮಾವಳಿಗಳನ್ನು ಬಿಡುಗಡೆ ಮಾಡಿದರು. ಮುಂಬರುವ 2027ರ ಜನಗಣತಿ ಅಂಗವಾಗಿ ಜಮ್ಮು ಮತ್ತು ಕಾಶ್ಮೀರದ ಹಿಮಾವೃತ ಪ್ರದೇಶಗಳಲ್ಲಿ ಇಂದು ಡಿಜಿಟಲ್ ಸ್ವಗಣತಿ ಪ್ರಕ್ರಿಯೆ ಆರಂಭವಾಯಿತು. ಜಮ್ಮು, ಶ್ರೀನಗರ, ಸಾಂಬಾ ಮತ್ತು ರಜೌರಿ ಹೊರತುಪಡಿಸಿ ಜಮ್ಮು ಕಾಶ್ಮೀರದ 16 ಜಿಲ್ಲೆಗಳಲ್ಲಿ ಈ ಪ್ರಕ್ರಿಯೆ ಆರಂಭಿಸಲಾಗಿದೆ ಎಂದು ಜಮ್ಮು ಕಾಶ್ಮೀರ ಮತ್ತು ಲಡಾಖ್ನ ಮುಖ್ಯ ಪ್ರಧಾನ ಜನಗಣತಿ ಅಧಿಕಾರಿ ಅಮಿತ್ ಶರ್ಮಾ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಆರಂಭವಾದ ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಕ್ರೀಡಾಪಟುಗಳು ಮುನ್ನಡೆ ಸಾಧಿಸಿದ್ದಾರೆ. ಮಹಿಳೆಯರ ಸಿಂಗಲ್ಸ್ನಲ್ಲಿ ಪಿವಿ ಸಿಂಧು, ಮಾಜಿ ವಿಶ್ವ ಚಾಂಪಿಯನ್ ಐರ್ಲೆಂಡ್ನ ಸೋಫಿಯಾ ನೋಬೆಲ್ ಅವರನ್ನು 21-7, 21-11 ನೇರ ಸೆಟ್ಗಳಿಂದ ಪರಾಭವಗೊಳಿಸಿದರು. ಮಹಿಳೆಯರ ಡಬಲ್ಸ್ನಲ್ಲೂ ಕೂಡ ತ್ರೀಸಾ ಜೋಲಿ ಮತ್ತು ಗಾಯತ್ರಿ ಗೋಪಿಚಂದ್ ಎರಡನೇ ಸುತ್ತು ಪ್ರವೇಶಿಸಿದ್ದಾರೆ. ಇದಕ್ಕೂ ಮುನ್ನ ನಡೆದ ಪುರುಷರ ಡಬಲ್ಸ್ನಲ್ಲಿ ಎಂಆರ್ ಅರ್ಜುನ್ ಮತ್ತು ಹರಿಹರನ್ ಅಂ ಸರಕರಣ್ ಎರಡನೇ ಸುತ್ತು ಪ್ರವೇಶಿಸಿದ್ದಾರೆ. ಶ್ರೀಲಂಕಾದ ಗಾಲೆಯಲ್ಲಿ ನಡೆಯುತ್ತಿರುವ ಮೊದಲ ಟೆಸ್ಟ್ ಕ್ರಿಕೆಟ್ನ 3ನೇ ದಿನವಾದ ಇಂದು ಭಾರತದ ಬೌಲರ್ಗಳು ಶ್ರೀಲಂಕಾ ತಂಡವನ್ನು ಮೊದಲ ಇನ್ನಿಂಗ್ಸ್ನಲ್ಲಿ 284 ರನ್ಗಳಿಗೆ ಕಟ್ಟಿಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಿಂದ ಭಾರತ ತಂಡ ಮೊದಲ ಇನ್ನಿಂಗ್ಸ್ ಆಧಾರದ ಮೇಲೆ 128 ರನ್ಗಳ ಮುನ್ನಡೆ ಪಡೆದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸ್ವಾತಂತ್ರ್ಯ ದಿನದ ಮುನ್ನವೇ ದೇಶದ ರಕ್ಷಣಾ ಪಡೆಗಳಿಂದ ಐಎಸ್ಐ ಬೆಂಬಲಿತ ಉಗ್ರಗಾಮಿ ಗುಂಪು ಶಹಜಾದ್ ಭಟ್ಟಿ ಕಾರ್ಯಜಾಲ ಧ್ವಂಸ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಜೊತೆ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಸಭೆ, ಸ್ಥಾಪಿತ ಪರೀಕ್ಷಾ ಶಿಷ್ಟಾಚಾರಗಳ ಕಟ್ಟುನಿಟ್ಟಿನ ಪಾಲನೆಗೆ ಆದೇಶ. ಬಿಜೆಪಿಯಿಂದ ರಾಷ್ಟೀಯ ಪದಾಧಿಕಾರಿಗಳ ಘೋಷಣೆ, ಪಕ್ಷದ ಧುರೀಣ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಅಭಿನಂದನೆ. ವಿದ್ಯುನ್ಮಾನ ಘಟಕ ತಯಾರಿಕಾ ಯೋಜನೆಯಡಿ 7,877 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಗೆ ಅನುಮೋದನೆ, ಅಶ್ವಿನಿ ವೈಷ್ಣವ್. ಹಾಗೂ ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಭಾರತೀಯ ಕ್ರೀಡಾಪಟುಗಳ ಶುಭಾರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಇನ್ನೀಗ ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳು.

ಗಾಯಕಿ ಪಲಕ್ ಮುಚ್ಚಿಲ್ ಅವರ ಧ್ವನಿಯಲ್ಲಿ ಪ್ರಾರಂಭ ಚಿತ್ರದ ಹಾಡನ್ನು ಕೇಳಿದ್ರಿ. ಸಂತೋಷ್ ನಾಯಕ್ ಅವರು ಈ ಗೀತೆಯನ್ನು ಬರೆದಿದ್ದು ಪ್ರಜ್ವಲ್ ಪೈ ಅವರ ಸಂಗೀತವಿತ್ತು. ಮುಂದಿನ ಹಾಡು ಏನೋ ಒಂಥರ ಚಿತ್ರದ್ದು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಕವಿರಾಜ್ ಅವರ ರಚನೆಗೆ ವಿ ಹರಿಕೃಷ್ಣ ಅವರ ಸಂಗೀತ.

ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನ ಕೇಳಿದ್ರಿ. ಸಮಯ 8 ಗಂಟೆ. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪುಣೆ ನಗರದ ಸಂಚಾರ ದಟ್ಟಣೆ ನಿವಾರಿಸಲು ನಗರದ ಸುತ್ತ 60,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಜಾಲ ಅಭಿವೃದ್ದಿಪಡಿಸಲಾಗುವುದು ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರಕ್ಷಣಾ ಸ್ಥಿರಾಸ್ತಿ ನಿರ್ವಹಣಾ ಸಂಸ್ಥೆಯಲ್ಲಿ ತರಬೇತಿ ಪಡೆಯುತ್ತಿರುವ ಭಾರತೀಯ ರಕ್ಷಣಾ ಸ್ಥಿರಾಸ್ತಿ ಸೇವೆಯ ತರಬೇತಿ ಅಧಿಕಾರಿಗಳನ್ನು ಇಂದು ಭೇಟಿ ಮಾಡಿ ನಾಗರಿಕರ ಆಶೋತ್ತರಗಳಿಗೆ ಸ್ಪಂದಿಸುವ ರೀತಿಯಲ್ಲಿ ಕಾರ್ಯನಿರ್ವಹಿಸುವಂತೆ ಕರೆ ನೀಡಿದರು. ಯುಪಿಐ ಬಳಸಿ ಕತಾರ್ನಿಂದ ಭಾರತಕ್ಕೆ ಹಣ ವರ್ಗಾವಣೆ ಮಾಡಬಹುದಾದ ವ್ಯವಸ್ಥೆಯನ್ನು ಸಕ್ರಿಯಗೊಳಿಸಲಾಗಿದೆ. ಇದರಿಂದ ಕತಾರ್ನಲ್ಲಿರುವ ಗ್ರಾಹಕರು ಅಲ್ಲಿನ ಅಂಚೆ ಕಚೇರಿಗಳ ಮೂಲಕ ಭಾರತದಲ್ಲಿ ಯುಪಿಐ ಸಂಪರ್ಕಿತ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಹಣವನ್ನು ಕಳುಹಿಸಬಹುದಾಗಿದೆ. ಕೇಂದ್ರ ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆ ನಿವಾರಣೆ ಹಾಗೂ ಪಿಂಚಣಿ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ನವದೆಹಲಿಯಲ್ಲಿಂದು 2026ನೇ ಸಾಲಿನ ಅನುಭವ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಹಿಮಾಚಲ ಪ್ರದೇಶದ ಚಂಬಾ ಜಿಲ್ಲೆಯ ಭರ್ಮೂರ್ ಪ್ರದೇಶದ 84 ಚಾಲಾದಲ್ಲಿ ಇಂದು ಮೇಘ ಸ್ಫೋಟ ಸಂಭವಿಸಿದೆ. ಇದರಿಂದಾಗಿ ಸುರಿದ ಹಿಮ ಮಳೆಯಲ್ಲಿ ಚಾಲಾದ ಕಬ್ಬಿಣದ ಸೇತುವೆ ಕೊಚ್ಚಿಕೊಂಡು ಹೋಗಿದೆ. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯ ಫಲಿತಾಂಶ ಆಘಾತಕಾರಿಯಾಗಿದೆ ಎಂದು ರಾಜ್ಯದ ವಿವಿಧ

ನಾಗರಿಕ ಸಂಘಟನೆಗಳು ಹಾಗೂ ಒಕ್ಕೂಟಗಳು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದಿವೆ. ಪತ್ರದಲ್ಲಿ ರಾಜ್ಯದಲ್ಲಿ 1,09,00,000 ಮತದಾರರು ಎಎಸ್ಡಿಡಿಒ ಪಟ್ಟಿಯಲ್ಲಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದು ದಾಖಲೆಯ ಪ್ರಮಾಣದಲ್ಲಿ ಎಚ್ಎಂಟಿ ಕೈಗಡಿಯಾರಗಳ ಮಾರಾಟವಾಗಿದೆ. ಒಂದೇ ದಿನ ಸುಮಾರು 35,00,000 ರೂಪಾಯಿಗೂ ಹೆಚ್ಚು ವಹಿವಾಟು ನಡೆದಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಕಾವೇರಿ ವನ್ಯಜೀವಿ ಧಾಮದ ಹೊಳೆಮುರಿದಟ್ಟಿ ಅರಣ್ಯದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ ಮೃತಪಟ್ಟವರ 3 ಕುಟುಂಬಗಳಿಗೂ ಹನೂರು ಶಾಸಕ ಎಂಆರ್ ಮಂಜುನಾಥ್ ಇಂದು ಪರಿಹಾರ ವಿತರಿಸಿದರು. ನವದೆಹಲಿಯಲ್ಲಿಂದು ಆರಂಭವಾದ ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಕ್ರೀಡಾಪಟುಗಳು ಮುನ್ನಡೆ ಸಾಧಿಸಿದ್ದಾರೆ. ಮಹಿಳೆಯರ ಸಿಂಗಲ್ಸ್ನಲ್ಲಿ ಪಿವಿ ಸಿಂಧು, ಮಾಜಿ ವಿಶ್ವ ಚಾಂಪಿಯನ್ ಐರ್ಲೆಂಡ್ನ ಸೋಫಾನಿಯಾನ್ ನೊಬೆಲ್ ಅವರನ್ನು 21-7, 21-11 ನೇರ ಸೆಟ್ಗಳಿಂದ ಪರಾಭವಗೊಳಿಸಿದರು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10:00.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. 8:04 ಕೇಳುಗರೆ, ಕೆಲವು ಹಾಡುಗಳು ಕೇವಲ ಕಿವಿಗೆ ಕೇಳಿಸುವಂಥದ್ದಲ್ಲ, ಅವು ನೇರವಾಗಿ ಮನಸ್ಸನ್ನ ಹೃದಯವನ್ನ ತಲುಪುತ್ತೆ. ಅಂತಹ ಹಾಡುಗಳೇ ಭಾವಗೀತೆಗಳು. ಪ್ರೀತಿ, ವಿರಹ, ಸ್ನೇಹ, ಪ್ರಕೃತಿ, ನೆನಪು, ನೋವು, ಸಂತೋಷ, ಹೀಗೆ ಬದುಕಿನ ಪ್ರತಿಯೊಂದು ಭಾವನೆಗೂ ಭಾವಗೀತೆಗಳಲ್ಲಿ ಒಂದು ಸುಂದರ ರೂಪ ಸಿಗುತ್ತೆ. ಭಾವಚಿತ್ತಾರ ಕಾರ್ಯಕ್ರಮವನ್ನು ಇನ್ನೀಗ ಕೇಳೋಣ. ಭಾವಚಿತ್ತಾರ ಈ ಕಾರ್ಯಕ್ರಮದಲ್ಲಿ ಭಾವಗೀತೆಗಳು ನಿಮಗಾಗಿ ಮೂಡಿಬರತ್ವೆ. ಆರಂಭದ ಗೀತೆ ಅರ್ಚನಾ ಉಡುಪ ಅವರ ಧ್ವನಿಯಲ್ಲಿ ಇದೆ. ರಚನೆಕಾರರು ಡಾಕ್ಟರ್ ಕೆವಿ ಶ್ರೀನಿವಾಸಮೂರ್ತಿ.

ಕವಿ ಬರೆದಂತಹ ಕವನಕ್ಕೆ ಸಂಗೀತದ ಸ್ಪರ್ಶ ಸಿಕ್ಕಾಗ ಅದು ಭಾವಗೀತೆ ಆಗತ್ತೆ. ಹಳೆಯ ನೆನಪುಗಳನ್ನು ಮತ್ತೆ ಕಣ್ಣ ಮುಂದೆ ತರುವ ಶಕ್ತಿ ಭಾವಗೀತೆಗಳಿಗೆ ಇದೆ. ಇನ್ನೀಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸಹೋದರಿ ಎಸ್ ಪಿ ಶೈಲಜಾ ಅವರು ಹಾಡಿರುವಂತಹ ಒಂದು ಭಾವಗೀತೆಯನ್ನು ಕೇಳಿ. ಕೆ ಸಿ ಶಿವಪ್ಪ ಅವರ ರಚನೆ

ಭಾವಗೀತೆಗಳ ಕಾರ್ಯಕ್ರಮ ಭಾವಚಿತ್ತಾರ ಕೇಳ್ತಾ ಇದ್ದೀರಾ. ಮುಂದಿನ ಹಾಡು ರಾಜು ಅನಂತಸ್ವಾಮಿಯವರ ಧ್ವನಿಯಲ್ಲಿದೆ, ರಚನೆ ನಾಗರಾಜ್ ವಿವಿಎಂ.

ಭಾವಚಿತ್ತಾರ ಭಾವಗೀತೆಗಳನ್ನ ಒಳಗೊಂಡಂತಹ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. 8:25 ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಇನ್ನೀಗ ಸಿ ಅಶ್ವಥ್ ಅವರು ಹಾಡಿರುವ ಭಾವಗೀತೆ, HS ವೆಂಕಟೇಶಮೂರ್ತಿಯವರ ರಚನೆ.

ಎಂಎನ್ ವ್ಯಾಸರಾವ್ ಅವರ ರಚನೆಯ ಭಾವಗೀತೆಯನ್ನ ಕೆಎಸ್ ಸುರೇಖ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಮುಂದಿನ ಭಾವಗೀತೆಯನ್ನ ಕೇಳೋಣ. ಎಚ್ಎಸ್ ವೆಂಕಟೇಶಮೂರ್ತಿ ಅವರ ರಚನೆಯಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಹಾಡು.

ಭಾವಚಿತ್ತಾರ ಭಾವಗೀತೆಗಳನ್ನ ಕೇಳ್ತಾ ಇದ್ದೀರಿ. ಇನ್ನೀಗ ಜಿ ಎಸ್ ಶಿವರುದ್ರಪ್ಪ ಅವರ ರಚನೆಯ ಭಾವಗೀತೆ ಹಾಡಿದ್ದಾರೆ ಆರ್ ಸುಚೇತನ್, ಬಿ ಆರ್ ಗೀತಾ, ರೋಹಿಣಿ ಮೋಹನ್.

ಹಿಂದಿ ಮೆಲೋಡಿಸಲ್ಲಿ ಹಿಂದಿ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಿ. ಇನ್ನೀಗ ಮೇರಿ ಜಂಗ್ ಚಿತ್ರದ ಹಾಡು ಲತಾ ಮಂಗೇಶ್ಕರ್ ಹಾಗೂ ಮುಖೇಶ್ ಅವರ ಧ್ವನಿಯಲ್ಲಿ ಕೇಳಿ. ಆನಂದ್ ಬಕ್ಷಿ ಅವರ ರಚನೆಗೆ ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅವರ ಸಂಗೀತವಿದೆ.

9:35 ಟ್ಯೂನ್ ಮಾಡಿದಿರಾ 102.9 ಎಫ್ಎಂ ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಹಿಂದಿ ಮೆಲೋಡೀಸ್. ಇನ್ನೀಗ ದಿಲ್ ಚಾತಾ ಹೇ ಚಿತ್ರದ ಹಾಡು ಶ್ರೀನಿವಾಸ್ ಅವರ ಧ್ವನಿಯಲ್ಲಿ. ಜಾವೇದ್ ಅಖ್ತರ್ ಅವರು ಈ ಗೀತೆಯನ್ನು ಬರೆದಿದ್ದಾರೆ, ಶಂಕರ್ ಹೇಸಾನ್ ಲಾಯ್ ಅವರ ಸಂಗೀತವಿದೆ.

ಮಿಷನ್ ಕಾಶ್ಮೀರ್ ಚಿತ್ರದ ಹಾಡನ್ನ ಕೇಳಿದ್ರಿ. ಮುಂದಿನ ಹಾಡು ಮಿಸ್ಟರ್ ಅಶಿಕ್ ಚಿತ್ರದ್ದು, ಕುಮಾರ್ ಸಾನು ಅವರ ಧ್ವನಿಯಲ್ಲಿ.

ಹಿಂದಿ ಚಿತ್ರಗೀತೆಗಳ ಕೊನೆಯ ಹಾಡು ಹೇ ರಾಸ್ತೆ ಹ್ಯಾನ್ ಪ್ಯಾರ್ಕಾ ಚಿತ್ರದ್ದು. ಮೆಹಬೂಬ್ ಅವರ ರಚನೆಗೆ ಅದ್ನಾನ್ ಸ್ವಾಮಿಯವರ ಸಂಗೀತ, ಹಾಡಿದ್ದಾರೆ ಉದಿತ್ ನಾರಾಯಣ್.

0: ಹಿಂದಿ ಮೆಲೋಡೀಸ್ ಇದುವರೆಗೆ ಕೇಳಿದ್ರೆ ಸಮಯ 10 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವಾತಂತ್ರ್ಯ ದಿನ ಭಾಷಣದಲ್ಲಿ ನೀಡಿದ ಶಕ್ತಿಯ ಸಪ್ತಧಾರ ಪರಿಕಲ್ಪನೆ ದೇಶದ ಗ್ರಾಮೀಣ ಮತ್ತು ಕೃಷಿ ವಲಯಕ್ಕೆ ದಿಕ್ಸೂಚಿಯಾಗಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ತಮಿಳುನಾಡಿಗೆ ನೀರು ಹರಿಸುವಂತೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ನೀಡಿದ ಆದೇಶವನ್ನು ಪಾಲಿಸುವಂತೆ ಸುಪ್ರೀಂಕೋರ್ಟ್ ರಾಜ್ಯಕ್ಕೆ ಸೂಚಿಸಿದೆ. ನಿತ್ಯ 12,000 ಕ್ಯುಸೆಕ್ ನೀರು ಹರಿಸುವಂತೆ ನೀಡಲಾಗಿದ್ದ ನಿರ್ದೇಶನವನ್ನು ನ್ಯಾಯಾಲಯ ಎತ್ತಿಹಿಡಿದಿದೆ. ಆಂಧ್ರಪ್ರದೇಶದ ವಿಜಯನಗರಂ ಜಿಲ್ಲೆಯಲ್ಲಿರುವ ಅಲ್ಲೂರಿ ಸೀತಾರಾಮರಾಜು ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಇಂದು ತನ್ನ ವಾಣಿಜ್ಯ ಕಾರ್ಯಾಚರಣೆಗಳನ್ನು ಆರಂಭಿಸಿದೆ. ಕೇಂದ್ರ ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆ ನಿವಾರಣೆ ಹಾಗೂ ಪಿಂಚಣಿ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ನವದೆಹಲಿಯಲ್ಲಿ ಇಂದು 2026ನೇ ಸಾಲಿನ ಅನುಭವ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಕಣ್ಣಿನ ಪಾಪೆ ರಕ್ಷಣೆ ವಿಚಾರದಲ್ಲಿ ಮೂಲಸೌಕರ್ಯ ಸಾಮರ್ಥ್ಯ ಬಲಪಡಿಸುವ ನಿಟ್ಟನಲ್ಲಿ ಅಖಿಲ ಭಾರತ ವೈದ್ಯ ವಿಜ್ಞಾನ ಸಂಸ್ಥೆ ಏಮ್ಸ್ ವಿನೂತನ ತರಬೇತಿ ಕಾರ್ಯಕ್ರಮವನ್ನು ಇಂದು ಆರಂಭಿಸಿದೆ. ರೆಟಿನಾ ಸಂರಕ್ಷಣೆ ಕುರಿತಂತೆ ಕಣ್ಣಿನ ವೈದ್ಯರಿಗೆ ತರಬೇತಿ ನೀಡುವ ಮೂಲಕ ಈಗಿರುವ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. ಇದೇ 28ರೊಳಗೆ ಬಾಕಿ ಇರುವ ಸರ್ಕಾರಿ ಶಾಲಾ ಮಕ್ಕಳಿಗೆ ಶೂ ಸಾಕ್ಸ್ ವಿತರಣೆ ಮಾಡಲಾಗುವುದು ಎಂದು ಸಚಿವ ಮಧು ಬಂಗಾರಪ್ಪ ಮೇಲ್ಮನೆಯಲ್ಲಿ ಇಂದು ನಡೆದ ಪ್ರಶ್ನೋತ್ತರ ಕಲಾಪದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ರಾಜ್ಯ ವಿಧಾನಮಂಡಲದ ಉಭಯ ಸದನಗಳಲ್ಲಿ ಇಂದು ಹನೂರು ಶೂಟೌಟ್ ಪ್ರಕರಣ ಹಾಗೂ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ವಿಚಾರ ಪ್ರತಿಧ್ವನಿಸಿತು. ಎರಡೂ ಸದನಗಳಲ್ಲಿ ಪ್ರತಿಪಕ್ಷ ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವ ನಾಗೇಂದ್ರ ರಾಜೀನಾಮೆ ಪಡೆಯುವಂತೆ ಆಗ್ರಹಿಸಿದರು. ಶ್ರೀಲಂಕಾದ ಗಾಲೆಯಲ್ಲಿ ನಡೆಯುತ್ತಿರುವ ಮೊದಲ ಟೆಸ್ಟ್ ಕ್ರಿಕೆಟ್ನ 3ನೇ ದಿನವಾದ ಇಂದು ಭಾರತದ ಬೌಲರ್ಗಳು ಶ್ರೀಲಂಕಾ ತಂಡವನ್ನು ಮೊದಲ ಇನ್ನಿಂಗ್ಸ್ನಲ್ಲಿ 284 ರನ್ಗಳಿಗೆ ಕಟ್ಟಿಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಿಂದಾಗಿ ಭಾರತ ತಂಡ ಮೊದಲ ಇನ್ನಿಂಗ್ಸ್ ಆಧಾರದ ಮೇಲೆ 178 ರನ್ಗಳ ಮುನ್ನಡೆ ಪಡೆದಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ನಮಸ್ಕಾರ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. 10:03. ಪ್ರೇಮನಿನಾದ ಕಾರ್ಯಕ್ರಮ. ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ಚಂದದ ಹಾಡುಗಳ ಜೊತೆಗೆ ನಮ್ಮ ಪಯಣ.

ಪ್ರೇಮ ನಿನಾದ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಕೆಳಗರೆ, ನಮ್ಮ ಜೀವನದಲ್ಲಿ ಕೆಲವು ಶಕ್ತಿಗಳನ್ನು ನಾವು ಅಳೆಯೋದಕ್ಕೆ ಸಾಧ್ಯನೇ ಆಗಲ್ಲ. ಅವುಗಳನ್ನು ನಾವು ಅನುಭವಿಸಿದಾಗಲೇ ಗೊತ್ತಾಗೋದು ಎಂತಹ ಶಕ್ತಿ ಇದೆ ಅಂತ ಹೇಳಿ. ಅಂತಹ ಒಂದು ಅದ್ಭುತ ಶಕ್ತಿ ಅಂದರೆ ಅದು ಪ್ರೀತಿ. ಪ್ರೇಮಕ್ಕೆ ನೋವನ್ನು ಮರೆಸುವಂತಹ ಶಕ್ತಿ ಇದೆ. ನಾವು ಬಿದ್ದಾಗ ಎದ್ದು ನಿಲ್ಲಿಸುವಂತಹ ಒಂದು ಸ್ಥೈರ್ಯ ತುಂಬುವಂತಹ ಒಂದು ಸಾಮರ್ಥ್ಯ ಇದೆ. ಅಷ್ಟೇ ಅಲ್ಲ, ನೀವು ಒಬ್ಬರೇ ಅಲ್ಲ, ನಿಮ್ಮ ಜೊತೆ ನಾನು ಇದ್ದೀನಿ ಅಂತ ಹೇಳಿ ಭರವಸೆ ನೀಡುವಂತಹ ಶಕ್ತಿ ಪ್ರೀತಿಗೆ ಇದೆ. ನಿನ್ನ ಜೊತೆ ನಾನು ಇದ್ದೀನಿ ಅನ್ನೋ ಒಂದು ಮಾತು ಎಷ್ಟೊಂದು ಧೈರ್ಯ ಕೊಡುತ್ತೆ ಅಲ್ವಾ. ಇದೇ ಪ್ರೇಮದ ಅಥವಾ ಪ್ರೀತಿಯ ಶಕ್ತಿ ಅಂತ ಹೇಳ್ಬೋದು. ಈ ಪ್ರೇಮಕ್ಕೆ ಇರುವ ಶಕ್ತಿಯ ಕುರಿತಾಗಿ ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಹಾಡುಗಳ ಜೊತೆಗೆ ಸಾಗೋಣ. ಪ್ರೇಮಕ್ಕೆ ಇರುವ ಶಕ್ತಿ ಅಂದಾಗ ನಿಮ್ಮ ಮನಸ್ಸಿಗೆ ಬರುವಂತಹ ಮಾತುಗಳು ಏನು? ಪ್ರೇಮಕ್ಕೆ ಇರುವ ಅದ್ಭುತ ಶಕ್ತಿಯನ್ನು ನೀವು ಒಪ್ಕೊಳ್ತೀರಾ? ಇದ್ರ ಬಗ್ಗೆನೇ ನೀವು ಸಹ ಮೆಸೇಜ್ ಮಾಡಿ 9483091029 ಈ ಸಂಖ್ಯೆಗೆ. ಈಗ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಮತ್ತೊಂದು ಸುಂದರ ಹಾಡು.

ಪ್ರೇಮ, ಈ ಎರಡು ಅಕ್ಷರಗಳಲ್ಲಿ ಒಂದು ದೊಡ್ಡ ಜಗತ್ತೇ ಇದೆ ಅಂತ ಹೇಳ್ಬೋದು. ಪ್ರೇಮಕ್ಕೆ ಎಷ್ಟು ಶಕ್ತಿ ಇದೆ ಗೊತ್ತಾ? ಒಬ್ಬ ವ್ಯಕ್ತಿಯ ಬದುಕನ್ನೇ ಬದಲಿಸುವಷ್ಟು ಶಕ್ತಿ ಇದೆ. ನಿರಾಶೆಯಲ್ಲಿ ಇರುವಂತಹ ಮನಸ್ಸಿಗೆ ಭರವಸೆ ತುಂಬುವ ಶಕ್ತಿ ಇದೆ. ಮೌನವಾಗಿರುವ ಹೃದಯಕ್ಕೆ ಮಾತು ಕಲಿಸುವ ಶಕ್ತಿ ಇದೆ. ಇದು ಪ್ರೇಮದ ಶಕ್ತಿ. ಕೆಳಗುರೆ, ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರೇಮಕ್ಕೆ ಇರುವ ಶಕ್ತಿ ಸಾಮರ್ಥ್ಯದ ಕುರಿತಾಗಿ ನಾವು ಮಾತಾಡ್ತಾ ಇದ್ದೀವಿ. ನೀವು ಸಹ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು 9483091209 ಈ ಸಂಖ್ಯೆಗೆ ಕಳುಹಿಸಿಕೊಡಿ. ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ತೀನಿ ಅನ್ನೋದಾದರೆ 0800-223-7788 ಅಥವಾ 0200-223-7799 ಈ ಸಂಖ್ಯೆಗೆ ಕರೆ ಮಾಡಿ ಮಾತನಾಡಿ.

0: ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರೀತಿ ಪ್ರೇಮಕ್ಕೆ ಇರುವ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಒಬ್ರು ಕರೆ ಮಾಡಿ ನನ್ನ ಅಭಿಪ್ರಾಯವನ್ನ ತಿಳಿಸ್ತೀನಿ ಅಂತ ಹೇಳ್ತಾ ಇದಾರೆ, ಅವ್ರನ್ನ ಮಾತಾಡ್ಸೋಣ. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಿಮ್ಮ ಹೆಸರು?
1: ಶಿವಕುಮಾರ್ ಮೇಡಮ್.
0: ಶಿವಕುಮಾರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
1: ಬೆಳಗಲಿ ನಂಜನಗೂಡು ತಾಲೂಕು.
0: ಬೆಳಗಲಿ ನಂಜನಗೂಡು, ಬೆಳಗಲಿ ಗ್ರಾಮ.
1: ಬೆಳಗಲಿ ಗ್ರಾಮ.
0: ಓಕೆ, ಏನ್ ಮಾಡ್ಕೊಂಡಿರೋದು ನೀವು?
1: ನಾನು ಬ್ಲೈಂಡ್ ಮೇಡಮ್.
0: ಆಯ್ತು ಶಿವಕುಮಾರ್ ಅವ್ರೆ, ಅಂತೂ ನಮ್ಮ ರೇಡಿಯೋ ಕಾರ್ಯಕ್ರಮಗಳನ್ನ ತಪ್ಪದೆ ಕೇಳ್ತೀರಿ ನೀವು.
1: ಬೆಳಗ್ಗೆ ಅಂತ ಆನ್ ಮಾಡಿದ್ರೆ ಮೇಡಮ್, ಸಂಜೆ 11 ಗಂಟೆವರೆಗೂ ಆಫ್ ಮಾಡಲ್ಲ ಮೇಡಮ್.
0: ಓಕೆ, ಇವಾಗ ಪ್ರೇಮ ನಿನಾದ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಪ್ರೀತಿಗೆ ಇರುವ ಶಕ್ತಿ, ಇದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ನಿಮ್ಮ ಅಭಿಪ್ರಾಯ ತಿಳಿಸಿ.
1: ನನ್ನ ಅಭಿಪ್ರಾಯ ಮೇಡಮ್, ಈಗ ನಮ್ಮ ಫ್ರೆಂಡ್, ನಮ್ಮ ಫ್ರೆಂಡಿಗೆ ಮನೆ ಕಟ್ಸ್ತಾ ಇದೀನಿ ಮೇಡಮ್. ಮೊನ್ನೆ ಅವರು ಬ್ಲೈಂಡ್ ಮೇಡಮ್, ಶಿವಪ್ರಕಾಶ್ ಅಂತ ಅವ್ರ ಹೆಸರು. ಈಗ ಅವ್ರೆ ಚಿಂತೆ ಮಾಡ್ತೀರಿ, ನಾನು ಈಗ ಅವ್ರು ಮನೆ ಹೇಗೆ ನಡೀತಾ ಇದೆಯಪ್ಪ ಅಂತ ಅವರು ಚಿಂತೆ ಮಾಡ್ತಿರ್ತಾರೆ ಮೇಡಮ್. ಈಗ ನಾನು ಇದೀನಿ, ಬರೋಬೇಕಾರ ಮಾಡ್ಕೋಬೇಡ, ನಾನು ಬರೋ ವರ್ಷ ಕೊಡ್ತೀನಿ.
0: ಅಂದ್ರೆ ನಾನಿದ್ದೀನಿ ಜೊತೆಗೆ ಅಂತ ಹೇಳಿ ಭರವಸೆ ನೀಡುವಂತದ್ದೇ ಶಕ್ತಿ ಅಲ್ವಾ? ಯಾರೋ ಒಬ್ರು ನಮ್ ಜೊತೆ ಇದ್ದಾರೆ, ನಮ್ಮ ನೋವು ನಲಿವುಗಳಿಗೆ ಸ್ಪಂದಿಸ್ತಾರೆ ಅನ್ನೋದೇ ಪ್ರೇಮದ ಶಕ್ತಿ. ಓಕೆ, ತುಂಬಾ ಒಳ್ಳೆಯ ಮಾತುಗಳನ್ನ ಹೇಳಿದ್ರಿ, ಧನ್ಯವಾದ ಕರೆ ಮಾಡಿದಕ್ಕೆ. ಹೇಳಿ. ಯಾವ್ದು?
1: ಕೆರಳಿದ ಸರ್ಪ ಒಂದು, ನಾನು ನೀನು ಬೇರೆ ಆದರೆ ಏನು ಮಾಡುವೆ?
0: ಆಯ್ತು, ಖಂಡಿತ ಇದು ರಿಕ್ವೆಸ್ಟ್ ಶೋ ಅಲ್ಲ, ಆದ್ರೆ ನಿಮ್ ಗೀತೆ ಒಮ್ಮೆ ಪ್ರಸಾರ ಆಗತ್ತೆ. ಮತ್ತೆ ದಿನ ಬೆಳಿಗ್ಗೆ 12:05 ಒಂದು ಗಂಟೆವರೆಗೂ ಕರೆಗೊಂದು ಹಾಡು ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಮೆಚ್ಚಿನ ಗೀತೆಯನ್ನ ನೀವು ಕೇಳ್ಬಹುದು. ಆಯ್ತಾ?
1: ಸರಿ.
0: ಥ್ಯಾಂಕ್ ಯು.

ಕೇಳುಗ್ರೆ, ಪ್ರೇಮಕ್ಕೆ ಎಂತಹ ಶಕ್ತಿ ಇದೆ ಅಂದ್ರೆ ಅದು ನಮ್ಮನ್ನ ಬದಲಾಯಿಸ್ಬಿಡತ್ತೆ, ನಮ್ಮ ಕೋಪವನ್ನ ಕಡಿಮೆ ಮಾಡತ್ತೆ, ನಮ್ಮ ಅಹಂಕಾರವನ್ನ ಕರಗಿಸತ್ತೆ, ಇನ್ನೊಬ್ಬರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದನ್ನ ಪ್ರೇಮ ಕಲಿಸತ್ತೆ. ಇದೇ ಪ್ರೇಮಕ್ಕೆ ಇರುವ ಶಕ್ತಿ.

0: ಓ ಪ್ರೇಮ, ನೀನೆಷ್ಟು ಸುಂದರ ಅನ್ನೋದಷ್ಟೇ ಅಲ್ಲ, ಓ ಪ್ರೇಮ ನಿನಗೆಷ್ಟು ಶಕ್ತಿ ಇದೆ ಅಂತಲೂ ಹೇಳ್ಬೋದು. ಯಾಕಂದರೆ ಪ್ರೀತಿ ಪ್ರೇಮಕ್ಕೆ ಇರುವಂತಹ ಅಪಾರವಾದ ಶಕ್ತಿಯೇ ಅಂಥದ್ದು. ಒಬ್ಬರು ಕಾಲರ್ ನಮ್ಮ ಜೊತೆ ಇದ್ದಾರೆ, ಅವರು ಸಹ ಪ್ರೇಮಕ್ಕೆ ಇರುವ ಶಕ್ತಿಯ ಬಗ್ಗೆ ಮಾತಾಡ್ತಾರಂತೆ. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಿಮ್ಮ ಹೆಸರು?
1: ಮೇಡಮ್ ನನ್ನ ಹೆಸರು ಕೇಂದ್ರ, ಬೆಂಗಳೂರಲ್ಲಿ ಜೀವನ್ ಭೀಮಾ ನಗರದಿಂದ ಮಾತಾಡ್ತೀನಿ. ನಾನು ಸಿವಿಲ್ ಕೋರ್ಟ್ ಆಫೀಸರ್, ಸಿವಿಲ್ ಕೋರ್ಟ್ ಎಂಪ್ಲಾಯ್ ಮೇಡಮ್ ನಾನು.
0: ತುಂಬಾ ಸಂತೋಷ. ಚಂದ್ರು ಅವರೇ,
1: ಮೇಡಮ್
0: ಪ್ರೇಮಕ್ಕೆ ಇರುವ ಶಕ್ತಿ ಸಾಮರ್ಥ್ಯ ಎಂಥದ್ದು ಅಂದಾಗ ನಿಮ್ಮ ಅಭಿಪ್ರಾಯ ಏನು?
1: ಮೇಡಮ್ ಇವಾಗ ನನ್ನ ಅಭಿಪ್ರಾಯ ಏನು ಅಂತಂದ್ರೆ, ಈಗ ನಮ್ಮ ಸ್ನೇಹಿತರಾಗಿರ್ಬೋದು ಅಥವಾ ಯಾರೋ ಲೇಡೀಸ್ ಜೆಂಟ್ಸ್ ನಮ್ಮ ಫ್ರೆಂಡ್ಸ್, ಇವರೆಲ್ಲರೂ ಒಂದು ಕೆಟ್ಟದಲ್ಲಿ ತೋರಿಸ್ಕೊಂಡಿರ್ತಾರೆ. ಈಗ ಡ್ರಿಂಕ್ಸ್ ಮಾಡೋದ್ರಿಂದ ಹಿಡಿದು ಬೀದಿ ಸಿಗರೇಟ್ ಸೇದೋದ್ರಿಂದ ಹಿಡಿದು,
0: ಅಂದ್ರೆ ಕೆಲವೊಂದು ಅಭ್ಯಾಸಗಳಿರುತ್ತೆ. ಆಯ್ತಾ, ಕೆಟ್ಟ ಅಭ್ಯಾಸಗಳು
1: ಮನೆ ಕಡೆ ಗಮನ ಕೊಟ್ಟಿರಲ್ಲ ಅವರು.
0: ಅಂತಹ ಅಭ್ಯಾಸಗಳನ್ನ ಬದಲಿಸುವ ಶಕ್ತಿ ಪ್ರೇಮಕ್ಕೆ ಇದೆ ಅಂತ ಹೇಳ್ತೀರಿ?
1: ನಾವು ಅದನ್ನ ಬದಲಾಯಿಸೋದ್ರಿಂದ ಅದಕ್ಕೊಂದು ಶಕ್ತಿ ಇದೆ ಮೇಡಮ್.
0: ಹೌದು,
1: ಹಲವಾರು ಅಭ್ಯಾಸ ಮಾಡ್ಕೊಂಡಿರ್ತಾರೆ ಜನರು,
0: ಅದನ್ನ ನಯವಾಗಿ ತಿದ್ದಿ
1: ಹೇಳ್ಬೋದು.
0: ಒಳ್ಳೆ ಅಭ್ಯಾಸಗಳನ್ನ ಬೆಳೆಸ್ಕೊಳ್ಳಿ ಅಂತ ಹೇಳಿ. ಅಂದ್ರೆ ಪ್ರೇಮ ಅನ್ನೋದೇ ಒಂದು

0: ಸುಂದರವಾದ ಅಮಲು. ಪ್ರೇಮದ ಅಮಲಿನ ಮುಂದೆ ಬೇರೆ ಅಮಲು ಯಾಕೆ ಅನ್ನೋದಲ್ವಾ. ಹಾಗಾಗಿ ಒಂದು ಕುಡಿತದ ಅಭ್ಯಾಸ ಇರ್ಬೋದು, ಸಿಗರೇಟ್ ಸೇದುವ ಅಭ್ಯಾಸ ಇರ್ಬೋದು, ಅವುಗಳನ್ನ ಬದಲಿಸುವ ಶಕ್ತಿ ಪ್ರೇಮಕ್ಕಿದೆ ಅನ್ನೋದು.
1: ಅದೊಂದೇ ಅಲ್ಲ ಮೇಡಮ್, ಕೆಲವರು ಕದಿತರ ಕೇಳಿದೀರಾ, ಕರಡ್ರು ಅಂತೀವಲ್ಲ ನಾವು ಕದಿತರ, ಅದನ್ನು ಬದಲಾಯಿಸ್ಬೋದು ನಾವು ಒಳ್ಳೆ ರೀತಿಯಿಂದ ತಿದ್ದಿ ಒಳ್ಳೆ ರೀತಿಯಿಂದ ಬದುಕ್ರಿ.
0: ಅಂದ್ರೆ ಒಳ್ಳೆಯ ಬದುಕನ್ನ ರೂಪಿಸುವ ಶಕ್ತಿ ಪ್ರೇಮಕ್ಕೆ ಇದೆ ಅಂತ ಒಳ್ಳೆಯ ಮಾತನ್ನ ಹೇಳಿದ್ರಿ ಚಂದ್ರು ಅವರೇ. ಧನ್ಯವಾದಗಳು ಕರೆ ಮಾಡಿ ಮಾತಾಡಿದಕ್ಕೆ.
1: ಧನ್ಯವಾದಗಳು ಮೇಡಮ್.
0: ಥ್ಯಾಂಕ್ ಯು.

ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಅವರು ಸಂದೇಶ ಕಳಿಸಿ ಹೇಳ್ತಾರೆ, ಪ್ರೇಮಕ್ಕೆ ಮನಸ್ಸಿನ ನೋವು ಅಳಿಸುವ ಶಕ್ತಿ ಇದೆ ಅಂತ ಹೇಳಿ. ಹಾಗೆ ಚಂದ್ರಕಾಂತ್ ಚಂದಾಪುರ ಇವರು ಸಂದೇಶ ಕಳಿಸ್ತಾ ಇದ್ದಾರೆ, ಕತ್ತಲನ್ನು ಬೆಳಗಿಸುವ ದೀಪ ಪ್ರೇಮ, ಮುರಿದ ಮನಸ್ಸನ್ನು ಜೋಡಿಸುವ ಅಂಟು ಪ್ರೇಮ, ಬಿದ್ದವನನ್ನು ಎಬ್ಬಿಸುವ ಕೈ ಪ್ರೇಮ, ಅಳುವವರ ಕಣ್ಣು ಒರೆಸುವ ಪದ ಪ್ರೇಮ, ಹಗೆತನವನ್ನು ಕರಗಿಸುವ ನೀರು ಪ್ರೇಮ, ಸಾಯುವವನಿಗೂ ಬದುಕುವ ಆಸೆ ಕೊಡೋದು ಪ್ರೇಮ, ಬದುಕುವವನಿಗೆ ಬದುಕಿಗೆ ಅರ್ಥ ಕೊಡೋದು ಪ್ರೇಮ. ಪ್ರೇಮಕ್ಕೆ ಯಾವುದೇ ಜಾತಿ ಮತ ಧರ್ಮ ಇರೋದಿಲ್ಲ. ಒಂದು ಸಣ್ಣ ನಗುವಿನಿಂದ ಜಗತ್ತನ್ನೇ ಬದಲಾಯಿಸುವ ಶಕ್ತಿ ಇರೋದು ಪ್ರೇಮಕ್ಕೆ ಮಾತ್ರ ಅಂತ ಹೇಳಿ ಚಂದ್ರಕಾಂತ್ ಅವರು ಚಂದಾಪುರ ಕಲಬುರಗಿಯಿಂದ ಸಂದೇಶ ಕಳಿಸಿದ್ದಾರೆ. ಚೆನ್ನಾಗಿದೆ, ಒಂದು ರೀತಿ ಕಾವ್ಯಾತ್ಮಕವಾಗಿ ಅವರು ಮೆಸೇಜ್ ಮಾಡಿದ್ದಾರೆ. ಇನ್ನು ಮಾಧವನ್ ಮೈಸೂರಿನಿಂದ ಸಂದೇಶ ಕಳಿಸಿದ್ದಾರೆ, ಪ್ರೇಮಕ್ಕೆ ಖಂಡಿತ ಶಕ್ತಿ ಇದೆ ಅಂತ ಹೇಳಿ. ಇನ್ನು ಕವಿತಾ ಶ್ರೀನಿವಾಸ್ ಅವರು ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಧಾರವಾಡದಿಂದ ಇವರು ಮೆಸೇಜ್ ಮಾಡಿದ್ದಾರೆ, ಪ್ರೀತಿಯಲ್ಲಿ ಒಂದು ಥರದ ಒಳ್ಳೆಯ ಶಕ್ತಿ ಇದೆ, ನಮ್ಮ ಅನಿಸಿಕೆಗಳನ್ನು ಹೇಳಿದ್ರೆ ಅದನ್ನು ಬದಲಾಯಿಸುವಂತಹ ಶಕ್ತಿ ಇದೆ, ಪ್ರೀತಿಯಿಂದ ಹೇಳಿದ್ರೆ ಯಾರಾದರೂ ಸರಿ ಮಾತುಗಳನ್ನು ಕೇಳ್ತಾರೆ ಅಂತ ಮೆಸೇಜ್ ಮಾಡಿದ್ದಾರೆ. ಹೀಗೆ ಅನೇಕರು ಸಂದೇಶ ಕಳಿಸಿದ್ದೀರಿ. ಈಗ ಒಂದು ಹಾಡು.

ಕೆಳಗರೆ, ಜಗತ್ತನ್ನ ಬದಲಾಯಿಸೋದಕ್ಕೆ ನಮ್ಮಿಂದ ದೊಡ್ಡ ಕೆಲಸವೇನೂ ಆಗಬೇಕಾಗಿಲ್ಲ. ನಮ್ಮ ಸುತ್ತಮುತ್ತ ಇರುವಂತಹ ಜನರಿಗೆ, ಅವರ ಬದುಕಿಗೆ ಸ್ವಲ್ಪ ಪ್ರೀತಿ, ಸ್ವಲ್ಪ ಕಾಳಜಿ, ಸ್ವಲ್ಪ ಭರವಸೆ ನೀಡಿದ್ರೂ ಸಾಕು, ಅಲ್ಲಿಂದಲೇ ಒಂದು ಸುಂದರ ಬದಲಾವಣೆ ಆರಂಭ ಆಗತ್ತೆ. ಈ ಪ್ರೀತಿ, ಪ್ರೇಮ ಅನ್ನೋದು ದುರ್ಬಲತೆ ಅಲ್ಲ, ಅದು ಮನುಷ್ಯನಲ್ಲಿ ಇರುವಂತಹ ಅತ್ಯಂತ ಸುಂದರವಾದ ಶಕ್ತಿ

ಪ್ರೀತಿ ಯಾವೆಲ್ಲ ರೀತಿಯಲ್ಲಿ ಇದೆ ಅಂತ ಹೇಳಿ ಹಾಡಲ್ಲಿ ತುಂಬ ಸುಂದರವಾಗಿ ಸಾಹಿತ್ಯವನ್ನು ರಚಿಸಿಕೊಟ್ಟಿದ್ದಾರೆ. ಪ್ರೀತಿಯ ಶಕ್ತಿ ಪರಸ್ಪರ ನಂಬಿಕೆಯ ಮೇಲೆ ನಿಂತಿದೆ. ನಂಬಿಕೆ ಮುರಿದ್ರೆ ಪ್ರೀತಿಯ ಬಲ ಕುಸಿಯುತ್ತೆ. ಒಬ್ಬರಿಗೊಬ್ಬರು ಪ್ರೀತಿಯನ್ನು ಹಂಚಿಕೊಳ್ತಾ ಜೊತೆಯಾಗಿ ಬೆಳೆಯಲು ದಾರಿ ಹುಡುಕಬೇಕೇ ಹೊರತು ಅಹಂಕಾರ ಪಡಬಾರ್ದು. ಇದನ್ನು ಅನುಭವದಿಂದಲೇ ತಿಳಿಯಬೇಕು ಅಂತ ಎ ಹರಿಹರನ್ ವಿಜ್ಞಾನ ನಗರದಿಂದ ಸಂದೇಶ ಕಳಿಸಿದ್ದಾರೆ. ಇನ್ನು ಚಂದ್ರಕಲಾ ವೆಂಕಟೇಶ್ ಕಡೂರಿನಿಂದ ಮೆಸೇಜ್ ಮಾಡಿದ್ದಾರೆ. ಕಲ್ಲಾಗಿದ್ದ ಹೃದಯವನ್ನು ಕರಗಿಸುವ ಮಾಯೆ, ಕಾಡುವ ಕತ್ತಲಲ್ಲಿ ಬೆಳಕಾಗುವ ಛಾಯೆ, ಜಗತ್ತಿನ ಎಲ್ಲ ಗಾಯಗಳನ್ನು ಗುಣಪಡಿಸುವ ಮದ್ದು, ಪ್ರೇಮವೆಂಬ ಶಕ್ತಿಗೆ ತಲೆಬಾಗುವುದು ಜಗತ್ತು ಅಂತ ಹೇಳಿ, ಇದು ಪ್ರೇಮಕ್ಕೆ ಇರುವ ಅದ್ಭುತ ಸಾಮರ್ಥ್ಯ ಶಕ್ತಿ ಅಂತ ಚಂದ್ರಕಲಾ ವೆಂಕಟೇಶ್ ಕಡೂರಿನಿಂದ ಸಂದೇಶ ಕಳಿಸಿದ್ದಾರೆ. ಇನ್ನು ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ಇಲ್ಲಿಂದ ಸಂದೇಶ ಕಳಿಸಿ, ಪ್ರೇಮ ಅಂದರೆ ಕೇವಲ ಒಬ್ಬರ ಮೇಲೊಬ್ಬರು ಹೊಂದಿರುವ ಭಾವನೆ ಮಾತ್ರ ಅಲ್ಲ, ಅದು ಕಾಳಜಿ, ವಿಶ್ವಾಸ, ಗೌರವ, ಸಹನೆ ಮತ್ತು ಪ್ರೋತ್ಸಾಹದ ಸಂಗಮ. ನಿಜವಾದ ಪ್ರೀತಿ ಮನುಷ್ಯನಲ್ಲಿ ಇರುವ ಒಳ್ಳೆಯ ಗುಣಗಳನ್ನು ಹೊರತರುತ್ತೆ. ತಪ್ಪು ದಾರಿಯಲ್ಲಿ ಸಾಗುವಾಗ ಸರಿಯಾದ ದಾರಿಯನ್ನು ತೋರಿಸುತ್ತೆ. ಕಷ್ಟ ಬಂದಾಗ ಧೈರ್ಯ ತುಂಬುತ್ತೆ. ಸೋತಾಗ ಮತ್ತೆ ಮೇಲೆ ಏಳುವ ಆತ್ಮವಿಶ್ವಾಸವನ್ನು ನೀಡುತ್ತೆ ಅಂತ ಹೇಳಿ ತುಂಬ ಚೆನ್ನಾಗಿ ಇವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಕಷ್ಟಕಾಲದಲ್ಲಿ ಪ್ರೀತಿಸುವ ವ್ಯಕ್ತಿಯ ಸನಿಹದಲ್ಲಿ ಸಾಗುವಾಗ ಉಳಿದ ಎಲ್ಲ ರೀತಿಯ ಸಹಾಯದ ಅವಶ್ಯಕತೆ ಬೇಕಿಲ್ಲ, ಪ್ರೇಮ ಒಂದೇ ಸಾಕು ಅಂತ ಹೇಳಿ ಮುನವಳ್ಳಿಯಿಂದ ರಾಜೀವ ವೈಷ್ಣವಿ ಅವರು ಸಂದೇಶ ಕಳಿಸಿದ್ದಾರೆ. ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಹಾಡುಗಳಂತೂ ತುಂಬ ಖುಷಿ ನೀಡ್ತಾ ಇದ್ದಾವೆ ಅಂತ ಸುಮಾ ಸುಂಕದ ಕಟ್ಟೆಯಿಂದ ಮೆಸೇಜ್ ಮಾಡಿದ್ದಾರೆ. ಇನ್ನು ಪ್ರೇಮಕ್ಕೆ ಕೆಲವರು ಹೇಳ್ತಾರೆ ಬಹಳ ಶಕ್ತಿ ಇದೆ ಅಂತ ಹೇಳಿ. ಹೌದು, ಪ್ರೇಮಕ್ಕೆ ಶಕ್ತಿ ಇದೆ, ಆದರೆ ಫೇಲ್ಯೂರ್ ಆದರೆ ಮಾತ್ರ ಅನೇಕರು ಅದರಿಂದ ನೋವನ್ನು ಅನುಭವಿಸ್ತಾರೆ ಅಂತ ಮೆಸೇಜ್ ಮಾಡಿರೋದು ಚಿದಾನಂದ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ. ಓಕೆ, ಈಗ ಒಂದು ಹಾಡನ್ನು ಕೇಳಿ.

0: ಪ್ರೇಮನಿನಾದ ಕಾರ್ಯಕ್ರಮ ಕೇಳಿದ್ರಿ. ಆ ಪ್ರೀತಿನೇ ದೇವರು ತಂದ ಆಸ್ತಿ ನಮ್ಮ ಪಾಲಿಗೆ ಅಂತ ಹೇಳಿ ಒಬ್ರು ಸಂದೇಶ ಕಳಿಸಿದ್ದಾರೆ. ಮೀರಾ ಶ್ರೀನಿವಾಸ್ ಮಹಾಲಕ್ಷ್ಮೀಪುರಂ ಬೆಂಗಳೂರಿಂದ ಇವರು ಈ ರೀತಿ ಹೇಳಿದ್ದಾರೆ. ಹೌದು, ಕೇಳಿದ್ರೆ ಪ್ರೀತಿ ಅನ್ನೋದು ನಮ್ಮೆಲ್ಲರ ಆಸ್ತಿನೂ ಹೌದು, ಶಕ್ತಿನೂ ಹೌದು. ಇದಾಗಿತ್ತು ಪ್ರೇಮ ನೀನಾದ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಸಂದೇಶ ಕಳಿಸಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದಂತಹ ಹಾಗೆ ಕರೆ ಮಾಡಿದಂತಹ ಎಲ್ಲ ಕೇಳುಗರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಸಮಯ 11 ಗಂಟೆ. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸ್ವಾತಂತ್ರ್ಯ ದಿನದ ಮುನ್ನವೇ ದೇಶದ ರಕ್ಷಣಾ ಪಡೆಗಳು ಐಎಸ್ಐ ಬೆಂಬಲಿತ ಉಗ್ರಗಾಮಿ ಗುಂಪು ಶಹಜಾದ್ ಭಟ್ಟಿ ಕಾರ್ಯಜಾಲವನ್ನು ಧ್ವಂಸಗೊಳಿಸಿವೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. 200ಕ್ಕೂ ಅಧಿಕ ಕಾರ್ಯನಿರ್ವಾಹಕರನ್ನು ವಶಕ್ಕೆ ಪಡೆಯುವ ಮೂಲಕ ಸರ್ಕಾರ ವಿಚ್ಛಿದ್ರಕಾರಿ ಆಕ್ರಮಣವನ್ನು ವಿಫಲಗೊಳಿಸಿದೆ ಎಂದು ಗೃಹ ಸಚಿವರು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ನವದೆಹಲಿಯಲ್ಲಿಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಹಾಗೂ ಉನ್ನತ ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಸ್ಥಾಪಿತ ಪರೀಕ್ಷಾ ಶಿಷ್ಟಾಚಾರಗಳನ್ನು ಕಟ್ಟುನಿಟ್ಟಾಗಿ ಅನುಪಾಲನೆ ಮಾಡುವಂತೆ ಸಚಿವರು ಈ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದರು. ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಹೊಸ ರಾಷ್ಟೀಯ ಪದಾಧಿಕಾರಿಗಳ ತಂಡವನ್ನು ಪ್ರಕಟಿಸಿದೆ. ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನವೀನ್ ಹೊಸ ತಂಡದ ಸದಸ್ಯರ ಹೆಸರುಗಳನ್ನು ಘೋಷಿಸಿದ್ದಾರೆ. ಬಿಜೆಪಿ ಹಿರಿಯ ಧುರೀಣರು ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಕ್ಷದ ರಾಷ್ಟೀಯ ಪದಾಧಿಕಾರಿ ಹುದ್ದೆಗಳಿಗಾಗಿ ಹೊಸದಾಗಿ ನೇಮಕಗೊಂಡವರನ್ನು ಅಭಿನಂದಿಸಿದ್ದಾರೆ. ದೇಶದ 7,877 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಯ 231 ಅರ್ಜಿಗಳಿಗೆ ವಿದ್ಯುನ್ಮಾನ ಘಟಕ ತಯಾರಿಕಾ ಯೋಜನೆಯಡಿ ಅನುಮೋದನೆ ನೀಡಲಾಗಿದೆ ಎಂದು ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಸ್ವಾತಂತ್ರ್ಯ ದಿನದಂದು ದಾಖಲೆಯ ಪ್ರಮಾಣದಲ್ಲಿ ಎಚ್ಎಂಟಿ ಕೈಗಡಿಯಾರಗಳ ಮಾರಾಟವಾಗಿದೆ. ಒಂದೇ ದಿನ ಸುಮಾರು 35 ಲಕ್ಷ ರೂಪಾಯಿಗೂ ಹೆಚ್ಚು ವಹಿವಾಟು ನಡೆದಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಅಂಬೇಡ್ಕರ್ ವೃತ್ತದ ಬಳಿಯ ಸರೋವರದಲ್ಲಿ ಮೀನುಗಳ ಸಾವುಗಳ ಕುರಿತು ರಾಷ್ಟೀಯ ಹಸಿರು ನ್ಯಾಯಮಂಡಳಿ ರಾಜ್ಯ ಸರ್ಕಾರ ಮತ್ತು ಇತರ 4 ಅಧಿಕಾರಿಗಳಿಂದ ಪ್ರತಿಕ್ರಿಯೆ ಕೋರಿದೆ. ನವದೆಹಲಿಯಲ್ಲಿಂದು ಆರಂಭವಾದ ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಕ್ರೀಡಾಪಟುಗಳು ಮುನ್ನಡೆ ಸಾಧಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಿಗ್ಗೆ 6 ಗಂಟೆಗೆ.
0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಾಳೆ ಬೆಳಿಗ್ಗೆ 5:55 ಕ್ಕೆ ಮತ್ತೆ ನಮ್ಮ ಪ್ರಸಾರ ಆರಂಭ. ಎಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್.